ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 MHz. ಪ್ರಿಯ ಶ್ರೋತೃಗಳೇ, ಇವತ್ತಿನ ರೇಡಿಯೋ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಇಂದು 1948ನೇ ಶಕ ವರ್ಷ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ 16ನೆಯ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕು ಸೋಮವಾರ. ಈಗ ಸಮಯ 5:56:46. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ನೀವು ಹೆಚ್ಚು ತಿಳಿದುಕೊಳ್ಳುತ್ತಾ ಹೋದಂತೆ ಗೊತ್ತಿಲ್ಲದಿರುವುದು ಬಹಳಷ್ಟಿದೆ ಎಂಬುದು ನಿಮ್ಮ ಅರಿವಿಗೆ ಬರುತ್ತದೆ. ಹೀಗೆಂದವರು ಅರಿಸ್ಟಾಟಲ್.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6 ಗಂಟೆ ಆಗಲಿದೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಮುನಿರಾಜ ರೆಂಜಲ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ರೈತರಿಗೆ ಸಲಹೆ 6:35 6:40 ವಾಣಿಜ್ಯ ಪ್ರಕಟಣೆ.

ಬಳಿಕ ಸ್ವರ ಮಾಧುರ್ಯ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ದಿನಚರಿಯ. ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ DVJ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ M. ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಗಾಯನ. 10:30 ಗಾನ ಭಜಾನ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಂದೆದೇಯ ಹಾಡು, ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 2285558 ಹಾಗೂ 2281129. STD ಕೋಡ್ 08272. ನಿರ್ವಹಣೆ M. ಶಕುಂತಲ. ಮಧ್ಯಾಹ್ನ ಬೆಂಗಳೂರು ಕೇಂದ್ರದಿಂದ 12:05 ವನಿತಾ ವಿಹಾರ. ಸಾಕ್ಷರತಾ ದಿನದ ಆಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಸಾಕ್ಷರತಾ ದಿನದ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ನಂತರ ವಿಶ್ವ ಸಾಕ್ಷರತಾ ದಿನದ ಬಗ್ಗೆ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ನಿರ್ವಹಣೆ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಾನಸಿಕ ಆರೋಗ್ಯ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ BN ಅವರೊಂದಿಗೆ ಸಂದರ್ಶನ. ಸಂದರ್ಶಕರು N. ಕೇಶವಮೂರ್ತಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥ. ನೈಸರ್ಗಿಕ ಕೃಷಿ ಯೋಜನೆ ಕುರಿತು ಮಾತನಾಡ್ತಾರೆ SA ಗಡ್ಡನಕೇರಿ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿದ ಚಿತ್ರಗೀತೆಗಳು. ಬೆಂಗಳೂರು ಕೇಂದ್ರದಿಂದ 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು. 4:30 ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಮಹಿಳಾ ಲೋಕ. ಮಡಿಕೇರಿ ದೇಚೂರಿಂದ ಶಿಲ್ಪಾ ಷಣ್ಮುಖ BV ಅವರಿಂದ ಸ್ವರಚಿತ ಕವನಗಳ ವಾಚನ, ನಿರ್ವಹಣೆ PM ಜಗದೀಶ್. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 6:00 ನಿಲಯದ ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ. ಭತ್ತದ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವಿದೆ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಬೆಂಗಳೂರು ಕೇಂದ್ರದಿಂದ ರಾತ್ರಿ 8:00 ಸಿರಿಗಂಧ. ವಾಟ್ಸಪ್ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಜನಪದ ವೈವಿಧ್ಯ. ಕರಪಾಲ ಮೇಳ ಕಥಾಭಾಗ 1, ಬಿಲ್ವ ಶೇಖರ ವಿಲಾಸ. ಪ್ರಸ್ತುತಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10:00 ವನಿತಾ ವಿಹಾರ. ಆತ್ಮವಿಶ್ವಾಸದ ಹೆಜ್ಜೆಗಳು. ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10:30 ಗೀತಾ ಚಂದ್ರಿಕಾ. ಸುಮಧುರ ಕನ್ನಡ ಹಾಗೂ ಹಿಂದಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಪ್ರಿಯ ಶ್ರೋತೃಗಳೇ, ಈಗ ವೇಳೆ 6:10:18 ಈಗ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳೋಣ. ಬದಲಿಗೆ ಶಿವನ ನೋಡಿರೋ ಇಂದು ಸ್ತವನ ಮಾಡಿರೋ ವಿಜಯದಾಸರ ಕೀರ್ತನೆ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿದೆ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ ಕೇಳುವರೆ. ಇನ್ನು ಮುಂದೆ ಕೇಳೋಣ, ಅಮ್ಮೆ ನೀಡ ಕರುಣೆ ಎಕ್ಕಲು ನಾಕೆರಡು ಸಮೂಹ ಗಾನದಲ್ಲಿ ಚಕ್ಕೇರ ತ್ಯಾಗರಾಜ ಅಪ್ಪಯ್ಯ ಅವರ ರಚನೆ.

ಕಾರ್ಯಕ್ರಮದ ಕಡೆಯಲ್ಲಿ ನಮಿಸಿನೇ ಶ್ರೀ ಮಂಜುನಾಥ ನಿಂಗೆ, ರಚನೆ ಕುಯಿಂತೋಡು ದಾಮೋದರ, ಹಾಡಿದ್ದಾರೆ ಅಜಯ್ ವಾರಿಯರ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಮಾತಿಗಿಂತಲೂ ಕೃತಿಗೆ ಹೆಚ್ಚು ಬೆಲೆ ಇದೆ. ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದು ಹೆಚ್ಚು ಉಚಿತವಾದದ್ದು. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಗಳಲ್ಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ.

0: ಹುಲ್ಲು ಮೇಯಿಸದಿರುವನೆ ಎಂಬ ಮಾತನ್ನು ಸೃಷ್ಟಿಸಿ ಇಟ್ಟಿದ್ದಾನಾದರೂ ಅದನ್ನು ಹೆಚ್ಚು ಅನುಸರಿಸುವುದು ಪ್ರಾಣಿಗಳೇ. ಆದ್ದರಿಂದ ಆಹಾರದ ಬಗ್ಗೆ ಹೆಚ್ಚು ಯೋಚಿಸುವವನೆಂದರೆ ಮನುಷ್ಯನೇ ಎಂದು ಹೇಳಬಹುದು. ಹಸಿವು ಒಂದು ರೋಗ ಎಂದು ಕೆಲವು ಧರ್ಮಶಾಸ್ತ್ರಗಳು ವರ್ಣಿಸಿವೆ. ಅದರಲ್ಲಿ ಹಸಿವೆಯೇ ಮೊದಲಾದ 18 ದೋಷಗಳು ಇಲ್ಲದ ಭಗವಂತನಲ್ಲಿ ನನ್ನ ಕ್ಷುದಾರೋಗ ನಿವಾರಿಸು ಎಂದು ಬೇಡುತ್ತಾ ಪೂಜಿಸಬೇಕು ಎಂದಿದೆ. ಒಂದೊಮ್ಮೆ ಅನಾಗರಿಕನಾಗಿ ಕಾಡು ಮನುಷ್ಯನಾಗಿದ್ದ ಮಾನವ ಕೇವಲ ಹಸಿವನ್ನು ತಣಿಸಲು ಹಸಿಮಾಂಸ, ಗೆಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನು ತಿನ್ನುತ್ತಿದ್ದ. ಇಂದು ನಮ್ಮ ಆಹಾರದ ವೈವಿಧ್ಯತೆ ಅಪಾರವಾಗಿ ಬೆಳೆದು ನಿಂತಿದೆ. ಹಸಿವಿನ ಜೊತೆಯಲ್ಲಿ ನಾಲಿಗೆಯ ರುಚಿ, ಕಣ್ಣಿಗೆ ಕಾಣಿಸುವ ಸ್ವರೂಪ ಇತ್ಯಾದಿಗಳು ಸೇರಿ ಆಹಾರ ಜಗತ್ತು ಅಪರಿಮಿತವಾಗಿ ವಿಸ್ತಾರಗೊಳ್ಳುತ್ತಲೇ ಇದೆ. ಇದಕ್ಕೆ ಒಮ್ಮೆ ಹೋಟೆಲ್ ಉದ್ಯಮವನ್ನು ಅವಲೋಕಿಸಿದರೆ ನಮಗೆಲ್ಲವೂ ಅರ್ಥವಾಗುತ್ತದೆ. ನಿಜವಾಗಿ ಆಹಾರ ನಮ್ಮ ನಾಲಿಗೆಯ ರುಚಿಯನ್ನ ತೃಪ್ತಿಪಡಿಸುವುದಕ್ಕಾಗಿರುವುದಲ್ಲ, ಅದರ ಉದ್ದೇಶ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸುವುದೇ ಆಗಿದೆ. ಷಡ್ರಸಗಳಿಂದ ಕೂಡಿದ ಅನ್ನ, ಪಾನ, ಖಾದ್ಯ, ಲೇಹ್ಯವೆಂಬ ವೈವಿಧ್ಯತೆಯುಳ್ಳ ಈ ಆಹಾರ ಕೆಲವೊಮ್ಮೆ ನಾಲಗೆಗೆ ಹಿತವಾಗದೇ ಇದ್ದರೂ ಸ್ವೀಕರಿಸುವುದು ಅನಿವಾರ್ಯವಾಗುತ್ತದೆ. ಆಹಾರ ಸೇವನೆ ತತ್ಕಾಲಕ್ಕೆ ಹೊಟ್ಟೆ ತುಂಬಿಸಿ ಹಸಿವನ್ನು ತಣಿಸುವ ಕ್ರಿಯೆಯಾದರೂ ಅದು ಶರೀರ ಹಾಗೂ ಆರೋಗ್ಯದ ಹಿತರಕ್ಷಣೆಗಾಗಿ ಉಂಟು ಮಾಡುವ ದೀರ್ಘಕಾಲೀನ ಪರಿಣಾಮವನ್ನು ಯೋಚಿಸಲೇಬೇಕಾಗುತ್ತದೆ. ಆದ್ದರಿಂದ ಆಹಾರದ ಕ್ಷಣಿಕ ಸುಖಕ್ಕಿಂತಲೂ ಅದು ಉಂಟು ಮಾಡುವ ಪರಿಣಾಮದ ಕುರಿತು ಹೆಚ್ಚು ಗಮನಹರಿಸಬೇಕು. ಅದಕ್ಕೆ ನಮ್ಮ ಹಿರಿಯರು ಆಹಾರವನ್ನು ಔಷಧದಂತೆ ಹಿತಮಿತವಾಗಿ ಸೇವಿಸಿರಿ, ಇಲ್ಲದೇ ಇದ್ದರೆ ಮುಂದೆ ಔಷಧವನ್ನೇ ಆಹಾರದಂತೆ ಸೇವಿಸಬೇಕಾದೀತು ಎಚ್ಚರ ಎಂದಿದ್ದಾರೆ. ಜಗತ್ತಿನಲ್ಲಿ ಸಸ್ಯಾಹಾರಿಗಳು, ಶಾಖಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಹೀಗೆ ಎಲ್ಲರೂ ಇದ್ದಾರೆ. ಆಹಾರ ಅವರವರ ಆಯ್ಕೆ ಮತ್ತು ಕುಟುಂಬದಲ್ಲಿ ಬೆಳೆದು ಬಂದ ಪರಂಪರಾನುಗತವಾದ ಪದ್ಧತಿಯ ಅನುಕರಣೆಯಿಂದ ರೂಢಿಯಾಗುತ್ತದೆ. ಆಹಾರ ಸೇವನೆಯ ಸಂದರ್ಭದಲ್ಲಿ ಶರೀರ ಸುಖದ ಜೊತೆಯಲ್ಲಿ ಸಮಾಜದ ಹಿತವನ್ನು ಅವಲೋಕಿಸಬೇಕಾಗುತ್ತದೆ. ಈಗಲೂ ವಿಶ್ವದ ಕೆಲವು ಕಡೆಗಳಲ್ಲಿ ನರಭಕ್ಷಕ ಆದಿವಾಸಿ ಮನುಷ್ಯರಿದ್ದಾರೆ ಎಂದು ಕೇಳಿದ್ದೇವೆ. ಹಾಗೆಯೇ ಒಮ್ಮೆ ಮನುಷ್ಯ ಮಾಂಸದ ರುಚಿ ನೋಡಿದ ಹುಲಿ ಮತ್ತೆ ಬೇರಾವ ಪ್ರಾಣಿಗಳನ್ನು ಬೇಟೆಯಾಡದೆ ಮಾನವ ಬೇಟೆಗಾಗಿಯೇ ಕಾಯುವ ಮ್ಯಾನ್ ಈಟರ್ಸ್ಗಳು ಆಗುತ್ತವೆ ಎಂದು ಕೇಳಿದ್ದೇವೆ. ಆದ್ದರಿಂದ ರುಚಿ ಎಂದು ಎಲ್ಲವನ್ನೂ ತಿನ್ನುವುದಲ್ಲ, ಸಾತ್ವಿಕ ಭಾವನೆಗಳನ್ನು ಪ್ರೇರೇಪಿಸುವ ಸಾತ್ವಿಕ ಆಹಾರದ ಸೇವನೆ ಸಮಾಜದ ಹಿತದೃಷ್ಟಿಯಿಂದ ಬಹಳ ಮುಖ್ಯವೆನಿಸುತ್ತದೆ. ಏಕೆಂದರೆ ಆಹಾರವೂ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಆಹಾರ ಸೇವನೆಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ನಿಗದಿತ ಸಮಯದಲ್ಲಿ ಆಹಾರ ಸೇವಿಸುವುದು ಒಳ್ಳೆಯದು. ಅದರ ಜೊತೆಯಲ್ಲಿ ಯಾವಾಗ ಎಷ್ಟು ಆಹಾರ ಸೇವಿಸಬೇಕು ಎಂಬ ಅರಿವೂ ಇರಬೇಕು. ಎಲ್ಲೋ ಓದಿದ ನೆನಪು, ಬೆಳಿಗ್ಗೆ ಶ್ರೀಮಂತನಂತೆ ಊಟ ಮಾಡು, ಮಧ್ಯಾಹ್ನ ಮಧ್ಯಮ ವರ್ಗದವನಂತೆ ಊಟ ಮಾಡು, ರಾತ್ರಿ ಬಡವನಂತೆ ಊಟ ಮಾಡು ಎಂದು. ಆದರೆ ಕೆಲವರು ಜೀವನದಲ್ಲಿ ತದ್ವಿರುದ್ಧವಾಗಿ ಅಳವಡಿಸಿಕೊಂಡು ಮುಂದೆ ಚಿಂತೆ ಮಾಡುವುದಿದೆ. ಬೆಳಿಗ್ಗೆ ವೃತ್ತಿ ಸಂಬಂಧಿತ ಒತ್ತಡಗಳಿಂದ ಒಂದಿಷ್ಟು ಗಬಗಬನೆ ತಿಂದು ಓಡುವ ಜನ ರಾತ್ರಿ ವಿರಾಮವಾಗಿ ಹೊಟ್ಟೆ ತುಂಬ ಉಂಡು ಮಲಗುತ್ತಾರೆ. ವೈದ್ಯಕೀಯ ಶಾಸ್ತ್ರವೂ ಇದನ್ನು ಹಾನಿಕಾರಕ ಎಂದಿದೆ. ರಾತ್ರಿ ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಮಿತಾಹಾರ ಸೇವನೆ ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಅಂದರೆ ನಿದ್ರಿಸುವ ಹೊತ್ತಿನಲ್ಲಿ ಹೊಟ್ಟೆ ಬರಿದಾಗಿದ್ದಷ್ಟು ಉತ್ತಮ. ವಿಶ್ವದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರ ಪದ್ಧತಿ ವಿಭಿನ್ನವೂ ವೈವಿಧ್ಯಪೂರ್ಣವೂ ಆಗಿರುತ್ತದೆ. ಒಟ್ಟಿನಲ್ಲಿ ನಾಲಿಗೆಯ ರುಚಿಗೆ ಮನಸ್ಸಿನ ಆಸೆಗೆ ಒಳಗಾಗಿ ಆಹಾರ ಸೇವಿಸಿ ಆರೋಗ್ಯ ಕೆಡಿಸಿಕೊಳ್ಳುವುದಕ್ಕಿಂತ ವಿವೇಕಪೂರ್ಣವಾಗಿ ಹಿತ ಮಿತವಾದ ಸಾತ್ವಿಕ ಆಹಾರ ಸೇವಿಸಿದರೆ ಎಲ್ಲರಿಗೂ ಸುಖ.
1: ಇದುವರೆಗೂ ಮುನಿರಾಜ ರೆಂಜಲ ಅವರಿಂದ ಚಿಂತನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ ಸರಿಯಾಗಿ 6:35. ಆಕಾಶವಾಣಿ ಮಡಿಕೇರಿ, ರೈತರಿಗೆ ಸಲಹೆ.
3: ಕಾಫಿ ಬೆಳೆಯಲ್ಲಿ ಹೆಚ್ಚಾದಂಥ ಮಳೆ, ಸತತವಾದಂಥ ಮಳೆ ಆಗುವಂಥ ಸಂದರ್ಭದಲ್ಲಿ ನಾವು ಕಾಫಿ ಗಿಡಗಳ ಬೇರಿನ ವಲಯದಲ್ಲಿ ನೀರು ನಿಲ್ಲದನ್ನು ಕಾಣಬಹುದು. ಅತಿ ಹೆಚ್ಚು ತೇವಾಂಶ ಇರೋದನ್ನು ಕೂಡ ಕಾಣಬಹುದು. ಇದರಿಂದ ಈ ಕಾಫಿ ಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮುಂಚೆನೇ ಬಿದ್ದು ಹೋಗ್ತವೆ. ಇದು ಕಾಫಿಯಲ್ಲಿ ಒಂದು ದೊಡ್ಡ ಸಮಸ್ಯೆ. ಈ ಒಂದು ಪ್ರತಿಕೂಲ ವಾತಾವರಣದ ಸಂದರ್ಭದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿಗಳ ತೊಟ್ಟು ಕೊಳೆ ರೋಗಗಳು ಕೂಡ ಕಾಣಿಸ್ಕೊಳ್ತವೆ. ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿ ಎರಡರಲ್ಲೂ ಈ ಎರಡೂ ರೋಗಗಳು ಕಾಣಿಸ್ಕೊಳ್ತವೆ. ಸಾಧಾರಣವಾಗಿ

ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳ ಮೂಲ ಆಧಾರ ಆಹಾರ. ಮನುಷ್ಯನಿಗೂ ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಆಹಾರದ ಬಗ್ಗೆಯೇ ನಿತ್ಯ ಚಿಂತೆ. ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠನೆನಿಸಿದ್ದರೂ ಇರುವೆ ಮತ್ತು ಜೇನುನೊಣಗಳನ್ನು ಬಿಟ್ಟರೆ ನಾಳೆಯ ಆಹಾರಕ್ಕಾಗಿ ಅತಿ ಹೆಚ್ಚು ಸಂಗ್ರಹಿಸಿಡುವವನು, ಪರದಾಡುವವನು ಮನುಷ್ಯನೇ. ಹುಟ್ಟಿಸಿದ ದೇವರು

0: 5-8% ಈ ಕಾಫಿ ಕಾಯಿಗಳು ಸ್ವಾಭಾವಿಕವಾಗಿಯೇ ಈ ಅರೇಬಿಕಾ ಕಾಫಿನಲ್ಲಿ ಬಿದ್ದೋಗ್ತವೆ. ರೋಬಸ್ಟ ಕಾಫಿನಲ್ಲಿ 10-15% ಈ ಕಾಫಿ ಕಾಯಿಗಳು ಬೀಳೋದನ್ನು ನಾವು ಕಾಣಬಹುದು. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಕಾಯಿಗಳು ಏನಾದರೂ ಬಿದ್ದರೆ ಅದಕ್ಕೆ ಈ ಹೆಚ್ಚಿನ ತೇವಾಂಶದ ಒಂದು ಪರಿಸ್ಥಿತಿಯೇ ಕಾರಣ ಅಂತ ನಾವು ತಿಳ್ಕೋಬೋದು. ಇದು ಈ ಮಾನ್ಸೂನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಬರುವಂಥ ಈ ಕೊಳೆ ರೋಗಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಈ ಹೆಚ್ಚಾದಂಥ ತೇವಾಂಶ ಕಾಫಿ ತೋಟಗಳಲ್ಲಿ ಇರೋದರಿಂದ ಈ ಸಸ್ಯ ಹಾರ್ಮೋನುಗಳ ಅಸಮತೋಲನದಿಂದಾಗಿ ಈ ಕಾಫಿ ಕಾಯಿಗಳು ಬಿದ್ದೋಗ್ತವೆ. ಇದಕ್ಕಾಗಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕಾಫಿ ತೋಟಗಳಲ್ಲಿ ನಾವು ಬಸಿಗಾಲುವೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ನಾವು ತೆಗೆದಿರುವಂಥ ಈ ತೊಟ್ಲು ಗುಂಡಿಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಹೆಚ್ಚಾದಂಥ ನೀರು ಹೊರಹೋಗೋದಕ್ಕೆ ಈ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಮತ್ತು ಕಾಫಿ ಗಿಡಗಳ ಬುಡದಲ್ಲಿರುವಂಥ ಮುಚ್ಚಿಗೆಯನ್ನು ನಾವು ತೆಗಿಬೇಕಾಗತ್ತೆ. ಈ ಮುಚ್ಚಿಗೆಯನ್ನು ತೆಗೆದು 4 ಕಾಫಿ ಗಿಡಗಳ ಮಧ್ಯದಲ್ಲಿ ಅದನ್ನು ಗುಡ್ಡೆ ಹಾಕಬೇಕಾಗತ್ತೆ. ಇದರಿಂದ ನಾವು ನೀರು ನಿಲ್ಲದನ್ನು ತಪ್ಪಿಸ್ಬೋದು. ಹಾಗೆಯೇ ತೇವಾಂಶ ಸ್ವಲ್ಪ ಮಟ್ಟಿಗೆ ಆವಿಯಾಗೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೋದು. ಬೇರುಗಳು ಚೆನ್ನಾಗಿ ಉಸಿರಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ನೆತ್ತಿ ಬಿಡಿಸೋದು ಈ ಕಾಫಿನಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಈಗಾಗಲೇ ಕಾಫಿ ಗಿಡಗಳಲ್ಲಿ ನೆತ್ತಿಯನ್ನು ಬಿಡಿಸದೇ ಇದ್ದರೆ ಈಗಾದರೂ ಅದನ್ನು ಮಾಡಲೇಬೇಕಾಗತ್ತೆ. ಕಂಬ ಚಿಗುರನ್ನು ತೆಗೆದರ ಕಡೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಇದರಿಂದ ಈ ಕಾಫಿ ಗಿಡಗಳ ಪೊದೆಯಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾಫಿ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈ ಕೊಳೆ ರೋಗಗಳ ಒಂದು ಹಾವಳಿಗೆ ತುತ್ತಾದಂಥ ಕಾಫಿ ಗಿಡಗಳ ಭಾಗಗಳನ್ನು ನಾವು ಸಂಗ್ರಹಿಸಬೇಕಾಗತ್ತೆ. ವಿಶೇಷವಾಗಿ ಕಾಫಿ ಎಲೆಗಳು, ಈ ಕೊಳೆತ ರೋಗಕ್ಕೆ ತುತ್ತಾದಂಥ ಕಾಫಿ ಕಾಯಿಗಳು, ಈ ಕಾಫಿ ಗಿಡಗಳ ಮೇಲೆ ಬಿದ್ದಂಥ ನೆರಳು ಮರಗಳ ಎಲೆಗಳನ್ನು ನಾವು ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ. ಮುಖ್ಯವಾಗಿ ಇವುಗಳನ್ನು ನಾವು ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಇದರಿಂದ ಕೊಳೆ ರೋಗದ ಸೋಂಕನ್ನು ನಾವು ಕಡಿಮೆ ಮಾಡಬಹುದು. ಈ ರೋಗ ಮತ್ತೆ ಹೆಚ್ಚಾಗೋದನ್ನು ನಾವು ತಡೆಗಟ್ಟಬಹುದು. ಈ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡ ಮೇಲೆ ನಾವು ವಿಶೇಷವಾಗಿ ಈ ಮಳೆ ಬಿಡುವು ಕೊಟ್ಟಾಗ ಕೆಲವು ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ಒಪೇರಾ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಇದು ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಸೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕಗಳ ಮಿಶ್ರಣ. ಇದನ್ನು ನಾವು ಒಂದು ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಹಾಕ್ಕೊಂಡು ನಾವು ದ್ರಾವಣ ಮಾಡಿಕೊಂಡು ಚೆನ್ನಾಗಿ ಈ ಕಾಫಿ ಗಿಡಗಳ ಎಲೆಗಳು ಮತ್ತು ಆ ಕಾಯಿಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈ ಬೆಳೀತಾ ಇರುವಂಥ ರೆಂಬೆಗಳಿಗೂ ಕೂಡ ನಾವು ಸಿಂಪರಣೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. ಇದರಿಂದ ಈ ಕಾಯಿಗಳು ಉದುರೋದನ್ನು ತಪ್ಪಿಸ್ಬೋದು. ಜೊತೆಗೆ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹರಡೋದನ್ನು ಕೂಡ ನಾವು ತಪ್ಪಿಸ್ಬೋದು. ಈ ಒಪೇರಾ ಅಥವಾ ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಸೋಲ್ ಶಿಲೀಂದ್ರನಾಶಕಗಳ ಮಿಶ್ರಣಕ್ಕೆ ಬದಲಾಗಿ ನಾವು ಟೆಬಿಕೊನೋಸೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಟೆಬಿಕೊನೋಸೋಲನ್ನು ನಾವು 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದೇ ಒಂದು ಅಂಟು ಪದಾರ್ಥವನ್ನು ಬೆರೆಸ್ಕೊಂಡು ದ್ರವಣ ಮಾಡಿಕೊಂಡು ಈ ಕಾಫಿ ಗಿಡಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಭತ್ತದ ಬೆಳೆಯಿಂದ ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಸಮಯ 6:40:40.

ಆಕಾಶವಾಣಿ ಮಡಿಕೇರಿ, ಈಗ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಸ್ ಸೌಮ್ಯ ಅವರ ಹಾಡುಗಾರಿಕೆ, ಪಾಪನಾಶಂ ಶಿವನ್ ಅವರ ಕೃತಿ ಎನ್ನ ತವಂ ಸೈದನೈ ಯಶೋಧ, ರಾಗ ಕಾಪಿ, ಆದಿತಾಳ.

0: ಎನ್ನ ತವಂ ಸೈದನೈ ಯಶೋದ. ಎಸ್ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಪಾಪನಾಶಂ ಶಿವನ್ ಅವರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನದೇಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129. STD ಕೋಡ್ 08272. ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನದೇಯ ಹಾಡು. ಆಕಾಶವಾಣಿ ಮಡಿಕೇರಿ, ಸಮಯ 6:50:10.
1: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ

0: ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.
3: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಷುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
4: ಪ್ರಿಯ ಕೇಳುಗರೇ, ಗಮನಿಸಿ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಾಕ್ಷರತಾ ದಿನದ ಆಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಸಾಕ್ಷರತಾ ದಿನದ ಮಹತ್ವ ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಬಳಿಕ ವಿಶ್ವ ಸಾಕ್ಷರತಾ ದಿನದ ಬಗ್ಗೆ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣವನ್ನು ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
5: ಮಲ್ಲವ್ವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
6: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು.
5: ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ?
6: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆ ಒಂದಿಟ್ ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ರೆ
5: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯಾ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು. ಆಗ್ಬೋದು,
6: ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
5: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ. ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ.
6: ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ?
5: ಗಾಡಿ ಬರ್ತೈತಿ ಅವಾಗ ಹಾಕು.
6: ಹಂಗ ಮಾಡ್ತಾನೆ ಹಂಗಾರ? ಅವ್ರ ಇವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
5: ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
7: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
8: ಕೇಳ್ತೀನಿ ಅವ್ರನ್ನ, ಗಾಜಿದೆ ಅಂತ ಹಾಕಿ ಅಂತಾರೆ. ನನಗೆ ಭಯ ಆಗತ್ತೆ, ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ, ಎಲ್ಲ ಹಾಕಿ ಅಂತಾರೆ. ನಾವು ಏನ್ ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇಡ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇಡ್ತೀನಿ. ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನು ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನ ಮತ್ತೊಂದನ್ನು ಎಸಿಲೇಬೇಕು. ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗ ಏನು ಮಾಡೋಕ್ಕಾಗ್ತಿಲ್ಲ.
0: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
8: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ, ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
0: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

ರೇಡಿಯೋ ಪ್ರಸಾರದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಈಗ ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಛಾಯಾದೇವಿ ಎಂಗ ನಿನಾಂದು ಮರಣಪಟ್ಟಿತ್ತು. 56 ಬೈತ್ರ ಉದ್ದಿನಾಡಂಡ ಛಾಯಾದೇವಿ ಎಂಡ ತಾಮನೆ ಕುಪ್ಪಂಡ ಆಕಿರಿ ಕರ್ಯ ಇಂದು ಮೋತ್ತಕ್ಲು ಗ್ರಾಮತ್ಲು ನಡ್ಪ. ಕುಶಾಲನಗರದ ಕರಿಯಪ್ಪ ಬಡಾವಣೆಯ ನಿವಾಸಿ ಮುಡೂರು ಶಿವಯ್ಯ ಗೌಡ ಅವರು ನಿನ್ನೆ ನಿಧನರಾಗಿದ್ದಾರೆ. ಮುಡೂರು ಶಿವಯ್ಯ ಗೌಡ ಅವರ ಅಂತ್ಯಕ್ರಿಯೆ ಇಂದು ಸುಳ್ಯದ ಆಲಟ್ಟಿ ಗ್ರಾಮದಲ್ಲಿ ನಡೆಯಲಿದೆ. ಹೊದ್ದೂರು ಗ್ರಾಮದ ಅಯ್ಯಪ್ಪ ಕಾಲೋನಿ ನಿವಾಸಿ ಬಿ ಎ ಶಿವಪ್ಪ ಪೂಜಾರಿ ಅವರು ನಿನ್ನೆ ನಿಧನರಾಗಿದ್ದಾರೆ. 77 ವರ್ಷದ ಬಿ ಎ ಶಿವಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಟಿ ಶೆಟ್ಟಿಗೇರಿ ಕಾರಳನ ಮಾಯಣ ಮಾಡ ಪೌತಿ ಅಪ್ಪಯ್ಯ ಐಂಡ ಪೊಣ್ಣು ಮುತ್ತಮ್ಮ ಇಂಗ ನಿನಾಂದು ಮರಣಪಟ್ಟಿತ್ತು. 98 ಬೈತ್ರ ಮಾಯಣ ಮಾಡ ಮುತ್ತಮ್ಮ ಐಂಡ ತಾಮನೆ ಕೋಪಟ್ಟಿರ ಆಕಿರಿ ಕಾರ್ಯ ಇಂದು ಮಜ್ಜಣ ಐಂಡ ಸ್ವಂತ ಮನೆಯಲ್ಲಿ ನಡ್ಪ. ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ 2 ನಿಮಿಷಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 100.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
3: ಅಮ್ಮ ಅಮ್ಮ,
4: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆನು ಎಂದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು

0: ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಡಿ ಎಐ ಇನ್ ಸ್ಕಿಲ್ ಎಜುಕೇಷನ್ ಎಂಬ ಪ್ರಕಲ್ಪವನ್ನು ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 381 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಕಲ್ಪವನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ 81 ಸಿಂಗಲ್ ಸೆಕ್ಟರ್ ಶಾಲೆಗಳಲ್ಲಿ ಬ್ಯೂಟಿ ಆಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪ್ಯಾರಲ್ ಸೆಕ್ಟರ್ ಚಾಲ್ತಿಯಲ್ಲಿದ್ದು, ಅವುಗಳ ಬದಲಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎಐ ಅನುಷ್ಠಾನಗೊಳ್ಳುತ್ತಿದೆ. ಒಟ್ಟು 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಜಾರಿಗೊಳ್ಳುತ್ತಿದ್ದು, ಕೃತಕ ಬುದ್ಧಿಮತ್ತೆ ತಜ್ಞತೆಯುಳ್ಳ ನುರಿತ ಅತಿಥಿ ಶಿಕ್ಷಕರನ್ನು 20,000 ರೂಪಾಯಿ ಮಾಸಿಕ ಗೌರವ ಧನದೊಂದಿಗೆ ಶಾಲಾ ಸುಧಾರಣೆ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ನೇತೃತ್ವದ ಸಮಿತಿ ನೇಮಕ ಮಾಡಿಕೊಳ್ಳಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್.
2: ಜ್ಞಾನದ ಹರಿವು ನಿರಂತರವಾಗಿ ವಿಸ್ತರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೋಧನಾ ಚೌಕಟ್ಟಿಗೆ ಸೀಮಿತವಾಗಿರದೆ ನವೀನತೆಯ ಹೊಸ ಮಜಲನ್ನು ತಲುಪಿದೆ. ತಂತ್ರಜ್ಞಾನ ಆಧಾರಿತ ಬೋಧನೆ ಹಾಗೂ ಕೃತಕ ಬುದ್ಧಿಮತ್ತೆ ಎಐ ಇಂದಿನ ವಿದ್ಯಾರ್ಥಿ ಸಮೂಹಕ್ಕೆ ಜ್ಞಾನಾರ್ಜನೆಯ ಅಮೂಲ್ಯ ರಹದಾರಿಯನ್ನು ಮುಕ್ತಗೊಳಿಸಿವೆ. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿ ಒದಗಿಸುವ ಸಾಧನಗಳಾಗದೆ ಅವರ ಬೌದ್ಧಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಗಳಾಗಿ ರೂಪುಗೊಂಡಿವೆ. ವ್ಯಕ್ತಿಗತ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಿ ವಿದ್ಯಾರ್ಥಿಯ ಗ್ರಹಣ ಶಕ್ತಿ ಭಿನ್ನವಾಗಿದ್ದರೂ ಸಹ ಕೃತಕ ಬುದ್ಧಿಮತ್ತೆಯು ಪ್ರತಿಯೊಬ್ಬರ ಆಸಕ್ತಿ ಮತ್ತು ಕಲಿಕಾ ವೇಗಕ್ಕೆ ಅನುಗುಣವಾಗಿ ವಿಷಯವನ್ನ ವಿಶ್ಲೇಷಿಸಿ ವೈಯಕ್ತೀಕರಿಸಿದ ಕಲಿಕೆಯನ್ನ ಸಾಧ್ಯವಾಗಿಸುತ್ತೆ. ಸಂಕೀರ್ಣ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಗಣಿತದ ಜಟಿಲ ಸೂತ್ರಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಹಾಗೂ 3D ತಂತ್ರಜ್ಞಾನದ ನೆರವಿನಿಂದ ಕಣ್ಣಿಗೆ ಕಟ್ಟುವಂತೆ ಅರ್ಥವಾಗುತ್ತವೆ. ಕಂಠಪಾಠದ ಅನಿವಾರ್ಯತೆ ದೂರವಾಗಿ ಆಳವಾದ ಪರಿಕಲ್ಪನಾತ್ಮಕ ಜ್ಞಾನ ಲಭಿಸುತ್ತೆ. ವಿದ್ಯಾರ್ಥಿಗಳು ಕೇವಲ ಉತ್ತರಗಳನ್ನು ಹುಡುಕುವವರಾಗದೆ ವಿಶ್ಲೇಷಿಸಿ ಪ್ರಶ್ನಿಸುವ ವಿಮರ್ಶಾತ್ಮಕ ಮನೋಭಾವವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ. ಈ ತಾಂತ್ರಿಕ ಕ್ರಾಂತಿಯನ್ನ ವಿವೇಕದಿಂದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿ ಸಮೂಹವು ಸ್ವಾವಲಂಬಿ, ಜ್ಞಾನಶೀಲ ಹಾಗೂ ಸೃಜನಶೀಲ ನಾಯಕರಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
0: ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಆಧುನಿಕ ಔಷಧೀಯ ಸಂಯೋಗದ ಅನುಷ್ಠಾನ, ವೈಜ್ಞಾನಿಕ ಕ್ರಮ ಹಾಗೂ ಸಂಶೋಧನಾ ನೀತಿಗಳ ಬಲವರ್ಧನೆ ಕುರಿತು ಬೆಳಗಾವಿಯಲ್ಲಿ ಉನ್ನತ ಮಟ್ಟದ ಸಭೆ ಆಯೋಜಿಸಿದ್ದವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಮಹಾನಿರ್ದೇಶಕ ಡಾ ರಾಜೀವ್ ಬೆಹಲ್ ಮತ್ತು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಸೇರಿದಂತೆ ದಿಲ್ಲಿ, ಚೆನ್ನೈ, ಪುಣೆ, ಗೋವಾದ ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ತಜ್ಞ ವೈದ್ಯರು ರಾಷ್ಟ್ರೀಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಮತ್ತು ಆಧುನಿಕ ಔಷಧೀಯ ಸಂಯೋಗ, ಪ್ರಾಯೋಗಿಕ ಬೆಳವಣಿಗೆ ಹಾಗೂ ಸಮಗ್ರ ಔಷಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಎರಡು ಆಪ್ಗಳ ಬಿಡುಗಡೆ ಮತ್ತು ಒಡಂಬಡಿಕೆಗಳಿಗೆ ಗಣ್ಯರು ಸಹಿ ಹಾಕಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೀದರ್ ತಾಲೂಕು ನಾಗೂರ ಗ್ರಾಮದ ಕಾಮಧೇನು ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡಲಾಗುತ್ತಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಹಿತಮಿತ್ರ

0: ನೀರಿನ ಬಳಕೆ ಉದ್ದೇಶದಿಂದ ವಿಶೇಷ ವಿಸರ್ಜನಾ ಕಿಟ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಗೋಮಯ ಗಣೇಶ ವಿಗ್ರಹದೊಂದಿಗೆ ಒಂದು ಕುಂಡ ಹಾಗೂ ಎರೆಹುಳು ಗೊಬ್ಬರವನ್ನು ನೀಡಲಾಗುತ್ತದೆ. ಕುಂಡದಲ್ಲಿಯೇ ಗಣೇಶ ಮೂರ್ತಿಯನ್ನು ವಿಸರ್ಜಿಸಿ ಅದೇ ಮಣ್ಣಿನಲ್ಲಿ ಗಿಡ ಬೆಳೆಸಬಹುದಾಗಿದೆ. ಗೋಮಯ ಮತ್ತು ಗೋಮೂತ್ರದಿಂದ ದೈನಂದಿನ ಬಳಕೆಯ 50 ವಿವಿಧ ಉತ್ಪನ್ನಗಳನ್ನು ಕಾಮಧೇನು ಗೋಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ. ಗೋವುಗಳು ಹಾಗೂ ಪರಿಸರ ಸಂರಕ್ಷಣೆಯನ್ನು ಒಟ್ಟಿಗೆ ಬೆಸೆಯುವ ಗೋಮಯ ಗಣೇಶ ಪರಿಕಲ್ಪನೆ ಗಮನ ಸೆಳೆಯುತ್ತಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ದೇಸಿ ಸೊಪ್ಪುಗಳ ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ವೀಕ್ಷಿಸಿ ಜನ ನಿತ್ಯ ಬಳಸುವ ಮನಸ್ಸು ಮಾಡಿದರು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಂಚಾಲಿತ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹುಲಿಕಾಡು ರೈತ ಉತ್ಪಾದಕರ ಕಂಪನಿ, ಸಹಜ ಸಮೃದ್ಧ ಹಾಗೂ ಯೂಸಿಂಗ್ ಡೈವರ್ಸಿಟಿ ಸಂಸ್ಥೆಗಳ ಸಹಯೋಗದಲ್ಲಿ ಸೊಪ್ಪು ಮೇಳ ಜರುಗಿತು. ಮೇಳದ ಆಯೋಜಕರಾದ ಮೈಸೂರು ಕಿಸಾನ್ ಮಾಲ್ ನಿರ್ವಾಹಕ ಎಸ್ಆರ್ ಶ್ರೀನಿವಾಸಮೂರ್ತಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 2 ದಿನಗಳ ಕಾಲ ನಡೆದ ದೇಸಿ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ಪ್ರದರ್ಶಿಸಲಾಗಿದ್ದು, ಹೆಗ್ಗಡದೇವನಕೋಟೆ, ಕನಕಪುರ, ನಾಗರಹೊಳೆ, ಕುಂದಗೋಳ, ಕೇರಳದ ವಯನಾಡಿನ ಕೃಷಿಕ ಗುಂಪುಗಳು ಔಷಧೀಯ ಹಾಗೂ ಕಾಡು ಸೊಪ್ಪುಗಳನ್ನು ತಂದಿದ್ದರು. ಮಳೆಯ ಅಭಾವದ ನಡುವೆಯೂ ತಲೆ ಎತ್ತಿ ನಿಂತ ಬಗೆ ಬಗೆಯ ಸೊಪ್ಪುಗಳ ವೈವಿಧ್ಯವನ್ನು ನೋಡಿ ಗ್ರಾಹಕರು ಬೆರಗಾದರು. ಮೇಳದ ಕೊನೆಯ ದಿನವಾದ ಭಾನುವಾರ ಮೈಸೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಧ್ಯಾಹ್ನದ ಹೊತ್ತಿಗೆ ರೈತರು ತಂದಿದ್ದ ತರಹವಾರಿ ಸೊಪ್ಪುಗಳು ಖಾಲಿಯಾದವು. ಎರಡನೇ ದಿನ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟರು. ಸೀಗೆ ಸೊಪ್ಪಿಗೆ ವಿಶೇಷ ಬೇಡಿಕೆ ಇದ್ದು, ನಮ್ಮ ಊರಿನ ಬೇಲಿಯಲ್ಲಿ ತಾನಾಗೆ ಬೆಳೆಯುವ ಸೀಗೆ ಸೊಪ್ಪು ಕಂತೆಗೆ 100 ಮಾರಾಟವಾಯಿತು ಎಂದು ನೀಲಮ್ಮನವರು ಖುಷಿ ಪಟ್ಟರು. ಹುಲಿಕಾಡು ರೈತ ಕಂಪನಿಯು ತಂದಿದ್ದ 2 ಬೆರಕೆ ಸೊಪ್ಪು ಬೇಗನೆ ಖಾಲಿಯಾಗಿ ಅವರು ಸಹ ಸಂಭ್ರಮಿಸಿದರು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಮುರಳೀಧರ ಗುಂಗರಮಳೆ ಅವರು ವಿವಿಧ ಬಗೆಯ ಸೊಪ್ಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಇಕೋಸ್ಪೇಸ್ ನ ಶ್ರೀವತ್ಸರ್ ಅವರು ಕೆಲವು ಔಷಧೀಯ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಆಸಕ್ತರು ತಮ್ಮಲ್ಲೂ ಸೊಪ್ಪಿನ ಮೇಳ ನಡೆಸುವಂತೆ ಕೋರಿಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು.
0: ನಿಯಮಬಾಹಿರ ಔಷಧ ಸಂಗ್ರಹಣೆ ಮತ್ತು ವಿತರಣೆ ಹಿನ್ನೆಲೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಪರವಾನಗಿ ಇಲ್ಲದ ಬೆಂಗಳೂರಿನ ಇ ಕಾಮರ್ಸ್ ಸಂಸ್ಥೆಗಳ ಗೋದಾಮುಗಳ ಮೇಲೆ ದಾಳಿ ನಡೆಸಿ ಭಾರೀ ಪ್ರಮಾಣದ ಔಷಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆನೇಕಲ್ನಲ್ಲಿ 245,352 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ವಶಪಡಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ 157,000 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ಜಪ್ತಿ ಮಾಡಿದೆ. 2029 ವೇಳೆಗೆ ನಶೆ ಮುಕ್ತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದ್ದು, ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಬಳಕೆ ಮೇಲೆ ನಿಗಾ ವಹಿಸಲು ಉನ್ನತ ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗೋವಾದಲ್ಲಿ ತಿಳಿಸಿದ್ದಾರೆ. ನಿಧಾನ್ ಪೋರ್ಟಲ್ ಮೂಲಕ ಮಾದಕ ವಸ್ತು ಜಾಲದ ಆರೋಪಿಗಳ ಡೇಟಾಬೇಸ್ ತಯಾರಿಸಲಾಗುತ್ತಿದೆ. 10,000 ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಶಾಮುಕ್ತಿ ಕೇಂದ್ರಗಳನ್ನು ದೇಶಾದ್ಯಂತ ಹೆಚ್ಚಿಸಲಾಗುತ್ತಿದ್ದು, 100,000 ನಶಾಮುಕ್ತಿ ಮಿತ್ರರನ್ನು ರೂಪಿಸಲಾಗುತ್ತಿದೆ ಎಂದರು. 7ನೇ ಅಂತಾರಾಷ್ಟ್ರೀಯ ನೀಲಿ ಆಗಸಕ್ಕಾಗಿ ಶುದ್ಧ ಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ, ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನಾಚರಣೆ ಹಿನ್ನೆಲೆ ವಿವಿಧೆಡೆ ಮಕ್ಕಳಿಗಾಗಿ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ಜರುಗಿದವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರದ ಎಂ ಗೋವಿಂದಪೈ ಅವರ ಪುಣ್ಯತಿಥಿ ಹಿನ್ನೆಲೆ ಸಾಹಿತ್ಯಾಸಕ್ತರು ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200 ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 7:15:55. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
2: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರ ಮದನ್ 9834481919.
11: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
12: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
13: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
12: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
14: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
15: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
16: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV-100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
17: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
18: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-17 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
19: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
20: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
19: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
20: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
19: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
21: ಸಂಬಂಧಗಳ

0: ಅವಲಿಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ವಿರಾಜಪೇಟೆ ತಾಲೂಕು ಕೆದಮುಳ್ಳೂರು ಗ್ರಾಮ ಪಂಚಾಯತಿಯ 2026-27 ಸಾಲಿನ ಗ್ರಾಮ ಸಭೆಯನ್ನು ಇದೇ 2026 ಸೆಪ್ಟೆಂಬರ್ 9 ಬುಧವಾರ ಪೂರ್ವಾಹ್ನ 11 ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಸಲಾಗುವುದು. ಶ್ರೀ ಪಿ ಸತೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ವಿರಾಜಪೇಟೆ. ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ರಾಕೇಶ್, ವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆ ವಿರಾಜಪೇಟೆ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಹಾಗೂ ತಾಲೂಕು ಕೆಡಿಪಿ ಸದಸ್ಯರಾದ ಶ್ರೀ ಮಾಳೇಟಿರ ಪ್ರಶಾಂತ್ ಉತ್ತಪ್ಪ ಅವರ ಸಮ್ಮುಖದಲ್ಲಿ ನಡೆಯಲಿರುವ ಗ್ರಾಮಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
3: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಣ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಸಂಜೆ 5 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಸಂಜೆ 5 ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
4: ಸಿಂಚು, ರೆಡಿನಾ? ಅಮ್ಮ ಎಲ್ಲಿ?
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
5: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
4: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
6: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
6: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ಅಭಿಲಾಷ್ ನಲ್ಲಿ ಕೈಲ್ ಪೋದ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
0: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
8: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
0: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
8: ಹೈಲೈಟ್ ಗ್ಯಾಲರಿಯ, ವಿರಾಜಪೇಟೆ.
9: ಕೈಂಜ ತಿಂಗಳ ನಾಳಂಕೆ ನುಪ್ಪದಾಲು ಮರಣಪಟ್ಟ ಪಾಲಿಬೆಟ್ಟ ಪಕ್ಕತ್ರ ಮೇಕೂರು ನಿವಾಸಿ ನೆಲ್ಲಮಕ್ಕಡ ಪೂವಯ್ಯ ಟಿಪ್ಪು ಅಂಡ ಮಾದ ಕಾರ್ಯದಿನ ಇದೇ ನಾಳಂಕೆ ಒಂಬದಾಂಗ ಪದನಾಚೆ ಪೋಲ್ 11 ಪಾಲಿಬೆಟ್ಟ ಅನುಗ್ರಹ ಹಾಲ್ ನಡೆಸುವಕ್ಕೆ ಏರ್ಪಾಡು ಮಾಡಿತು. ಆನನಗುಂಡು ಊರು ಕೇರಿಕಾರ ನೆರೆಕರೆಕಾರ ಬೆಂದು ಚಂಗಾದಿಯ ಒಕ್ಕಕಾರ ಪಿಂಜ ಕಾಗದಾಯ ಚಿತ್ತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದು ಗ್ಯಾನ ಮಾಡಿ ಎಂದು ಬಂದಿತ್ತು. ಸಾಕಾರ ತರೊಂಡೊಂದು ಪೊಣ್ಣು ನೆಲ್ಲಮಕ್ಕಡ ರೇವತಿ ಪೂವಯ್ಯ ಮೋವ ವಕೀಲನಾನ ಮಾದಯ್ಯ ಜಫ್ರಿ ಮೈಮ ಕರುಮಕ್ಕ ಪಿಂಜ ಒಕ್ಕಕಾರ.
10: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
11: ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:25:23. ಈಗ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡರ ಒಂದು ಭಾವಗೀತೆ. ಮೂಡುತ ರವಿ ರಂಗು ತಂದೈತೆ, ಓಡುತ ನದಿ ಹಾಡು ನೀಡೈತೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡ ರಂಗೇಗೌಡರ ಗೀತೆಯನ್ನ ಕೇಳಿದಿರಿ. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281219. ಎಸ್ಟಿಡಿ ಕೋಡ್ 08272. ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ಈಗ ಸಮಯ 7:30:12.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ

0: ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವ ಕನ್ಸಿಡರ್ ಮಾಡಬೇಕು?
4: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದ ಫ್ಯಾಕ್ಟ್ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
3: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾಕ್ಷರ ದಿನದ ಮಹತ್ವ ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಬಳಿಕ ವಿಶ್ವ ಸಾಕ್ಷರತಾ ದಿನದ ಬಗ್ಗೆ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣವನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
6: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಮಡಿಕೇರಿ ದೇಚೂರಿಂದ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನವಿದೆ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಯುಷ್ವಾಣಿ ಕಾರ್ಯಕ್ರಮದಲ್ಲಿ ದಿನಚರ್ಯ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿದವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು, ಉಭಯ ದೇಶಗಳು ವಿಶೇಷ ಜಾಗತಿಕ

0: ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಟಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು, ಕಟ್ಟಡದ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು, ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು, ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಾಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ 4ಕ್ಕಿಂತ ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತ ಚಾಚಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ, ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನೂ ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೆ ತಲುಪಿದ್ದು, ದುಬೈನಲ್ಲಿ ನಡೆಯುತ್ತಿರುವ ವಾರ್ಷಿಕ ಹೂಡಿಕೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯವನ್ನು ಪ್ರಮುಖ ಹೂಡಿಕೆ ತಾಣವನ್ನಾಗಿ ಬಿಂಬಿಸುವ ಉದ್ದೇಶದಿಂದ ಜಾಗತಿಕ ಹೂಡಿಕೆದಾರರೊಂದಿಗೆ ಅವರು

ಸಂವಾದ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜವಳಿ, ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ ಸಂಸ್ಕರಣೆ, ಗಣಿಗಾರಿಕೆ ಹಾಗೂ ಸರಕು ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಆಕರ್ಷಿಸಿ ಯುವಜನತೆಗೆ ವ್ಯಾಪಕ ಉದ್ಯೋಗಾವಕಾಶ ಸೃಷ್ಟಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ಅವರು ಅರಬ್ ಸಂಸತ್ತಿನ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಅಲ್ ಯಮ್ಮಾಹಿ ಅವರನ್ನು ಭೇಟಿಯಾಗಿ ಮುಂಬರುವ ಮಧ್ಯಪ್ರದೇಶದಲ್ಲಿ ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮುಜ್ ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ ಎರಡು ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ಧ 3-0 ಗೋಲುಗಳ ಭರ್ಜರಿ ಸಾಧಿಸುವ ಮೂಲಕ 20 ವರ್ಷಗಳ ನಂತರ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ ಎಂಡಿ ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006 ಈ ಪಂದ್ಯಾವಳಿಯಲ್ಲಿ ಆಡಿತ್ತು. ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಟೂರ್ನಿ 2027 ಮಾರ್ಚ್ 24 ಏಪ್ರಿಲ್ 10 ಚೀನಾದಲ್ಲಿ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಚಿರಾಗ್ ಜೋಡಿ ಭಾಜನವಾಗಿದೆ. ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10 DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 7:45:32. ನಿಧನ ಸುದ್ದಿ. ಮಡಿಕೇರಿ ಜಲಾಶಯ ಬಡಾವಣೆಯ ನಿವಾಸಿ ಪೀಟರ್ ಅವರ ಪತ್ನಿ ಅಲೀಸ್ ಪೀಟರ್ ಅವರು 52ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅಲೀಸ್ ಪೀಟರ್ ಅವರ ಅಂತ್ಯಕ್ರಿಯೆ ನಾಳೆ ಮಂಗಳವಾರ 10 ಗಂಟೆಗೆ ನಡೆಯಲಿದೆ. ಟಿ ಶೆಟ್ಟಿಗೇರಿ ಕಾರಳನ, ಮಾಯಣಮಾಡ ಪೌತಿ ಅಪ್ಪಯ್ಯ ಎಂಡ ಪೊಣ್ಣು ಮುತ್ತಮ್ಮ ಇಂಗ ನಿನಾಂದ್ ಮರಣಪಟ್ಟಿತ್ತು. 88 ಬೇತ್ರ ಮಾಯಣಮಾಡ ಮುತ್ತಮ್ಮ ಎಂಡ ತಾಮನೆ ಕೋಪಟ್ಟಿರ ಆಕಿರಿ ಕಾರ್ಯ ಇಂದು ಮಜ್ಜಣ ಎಂಡ ಸ್ವಂತ ಮನೆಯಲ್ಲೂ ನಡ್ಪ. ಹೊದ್ದೂರು ಗ್ರಾಮದ ಅಯ್ಯಪ್ಪ ಕಾಲೋನಿ

0: ನಿವಾಸಿ ಬಿಎ ಶಿವಪ್ಪ ಪೂಜಾರಿ ಅವರು ನಿನ್ನೆ ನಿಧನರಾಗಿದ್ದಾರೆ. 77 ವರ್ಷದ ಬಿಎ ಶಿವಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಕುಶಾಲನಗರದ ಕರಿಯಪ್ಪ ಬಡಾವಣೆಯ ನಿವಾಸಿ ಮುಡೂರು ಶಿವಯ್ಯಗೌಡ ಅವರು ನಿನ್ನೆ ನಿಧನರಾಗಿದ್ದಾರೆ. ಮುಡೂರು ಶಿವಯ್ಯಗೌಡ ಅವರ ಅಂತ್ಯಕ್ರಿಯೆ ಇಂದು ಸುಳ್ಯದ ಆಲಿಟ್ಟಿ ಗ್ರಾಮದಲ್ಲಿ ನಡೆಯಲಿದೆ. ಮಾದಾಪುರ 30 ಗ್ರಾಮತ್ರ ಇಕ್ಕ ಮೈಸೂರ್ಲು ವಾಸಯಿಂಜ ಉದ್ದಿನ ಆಡಂಡ ಕುಶಾಲಪ್ಪ ಐಂಡ ಪೊಣ್ಣು ಛಾಯಾದೇವಿ ಎಂಗ ನಿನಾಂದು ಮರಣಪಟ್ಟಿತ್ತು. 56 ಬಾಯತ್ರ ಉದ್ದಿನ ಆಡಂಡ ಛಾಯಾದೇವಿ ಎಂಡ ತಾಮನೆ ಕುಪ್ಪಂಡ ಆಕಿರಿ ಕಾರ್ಯ ಇಂದು 30 ಗ್ರಾಮತ್ಲು ನಡಪ.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
5: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606018 6.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: Number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
9: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
3: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
11: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9600

0: 760-76450. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಗೋಣಿಕಪತ್ರ ಕ್ಯಾಲ್ಸ್ ಸ್ಕೂಲ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ರ ಆದನೆಲ್ ಎನ್ಇಬಿ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ರ ಕೂಡುಕೂಟತ್ ರನ್ ವಿತ್ ನೇಚರ್ ಅನ್ನುವ ಘೋಷವಾಕ್ಯತೋಡೆ ಅಂಜನೇ ಕಾಲತರ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಏರ್ಪಾಡು ಮಾಡಿ ತಿಂಜತ್. 21 10 5 ಕಿಲೋಮೀಟರ್ ಇನ್ನೆ ಮೂಂದು ಮುಟ್ಟಲ ಮ್ಯಾರಥಾನ್ ನಡೆದತ್. ವಿದ್ಯಾರ್ಥಿಯಕ್ಕ ಮ್ಯಾರಥಾನ್ ಕಳಿಪ ಪೈಪೋಟಿಲ್ ಬೋಂಡಿಯಾನ ವಿಷಯತ್ರ ಪಡಿಪುಕ್ ನಲ್ಲೋರು ವೇದಿಕೆ ಆಯ್ತುಂಡು. ಪಿಂಜ ಕಾರ್ಯಕ್ರಮ ಮಾಡುವ ಕೌಶಲ್ಯತನ ಪ್ರಾಯೋಗಿಕ ಆಯ್ತು ಪಡಿಕೊಲ್ಲೊಂದು ಅಂತಾರಾಷ್ಟ್ರೀಯ ಮಾಜಿ ಅಥ್ಲೀಟ್ ಅಶ್ವಿನಿ ನಾಚಪ್ಪ ಅಣ್ಣುಚಿ. ಜಿಲ್ಲೆ ಕೂಡು ನನಕ್ಕೆ ಬೋರೆ ಬೋರೆ ರಾಜ್ಯ ತಿಂಜ ಅಂಜಾಯರಂಗು ಓಟುಕಾರ ಬಂದು ಕೂಡಿಯಾಡಿ ತಿಂಜತ್. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಪಿಂಜ ಜೀವನೋಪಾಯ ಇಲಾಖೆ ಬೆಂಗಳೂರು, ಕರ್ನಾಟಕ ಉದ್ಯಮತಾಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಪಿಂಜ ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜರ ಕೂಡುಕೂಟತ್. ಮುಂದನೇ ಕಾಲತರ ಪದವಿ ವಿದ್ಯಾರ್ಥಿಯಕ್ಕ ಮೂಂದು ದಿನತರ ಉದ್ಯಮತಾಶೀಲತಾ ತಿಳುವಳಿಕೆ ಕಾರ್ಯಾಗಾರ ಏರ್ಪಾಡು ಮಾಡಿ ತಿಂಜತ್. ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರತರ ಜಂಟಿ ನಿರ್ದೇಶಕ ಕೆ ಹನುಮಂತರಾಯ ತಕ್ಕ ಪರಂದಿತ್. ವಿದ್ಯಾವಂತಗಳನ್ನ ಯುವಜನಾಂಗ ಸ್ವಂತ ಚಾಕರಿ ಮಾಡಿತ್ ಬೋರೆಯಂಗಕ್ಕೆ ಚಾಕರಿ ಕೊಡ್ಪನಕ್ಕೆ ಅಣ್ಣುಂದಣ್ಣುಚಿ. ಸರ್ಕಾರತರ ಬೋರೆ ಬೋರೆ ಯೋಜನೆಯನ್ನ ಜಾರಿಗೆ ಕೊಂಡ ಬಂದಿತ್ತು. ಈಂಡ ಉಪಯೋಗತನ ಪಡೆದವನಕ್ಕೆ ಆಂಡೂಂದು ಎಣ್ಣುಚಿ. ಪನ್ನಂಪೇಟೆ ಕೊಡವ ಕೂಟಾಳಿಯಡ ಕೂಟತ್ರ 2025-26 ಸಾಲರ ಕಾಲತ್ರ ಮಹಾಸಭೆ ಪಿಂಜ ಆಡಳಿತ ಮಂಡಳಿರ ಆಯ್ಕೆ. ಪನ್ನಂಪೇಟೆ ಜೋಡುಬೀಟಿಲುಳ್ಳ ಇಗ್ಗುತಪ್ಪ ಕೊಡವ ಸಂಘತರ ಸಭಾಬಾಡಲ್ ಸಂಘಟನೆರ ಅಧ್ಯಕ್ಷಗಳಾದ ಚೊಟ್ಟಂಡ ಪ್ರಭು ಸೋಮಯ್ಯ ಎಂಗಡ ಕೊರವು ಕಾರ್ಯಕ್ರಮ ನಡೆದತ್. ಕಾಳಿಮಾಡ ಒಕ್ಕತರ ಆದನೆಲು ಕೊಡವ ಪದ್ಧತಿನ ಕಾತುಬಪ್ಪನಿಟ್ಟಲು ಪಿಂಜ ಮಿಂಜತರ ಪೀಳಿಗೆಕ್ಕೆ ಇದನ್ನು ಪಡುಪುಚಿಡುವಕ್ಕಾಯ್ತು. ಅಕ್ಟೋಬರ್ 11 ಪನ್ನಂಪೇಟೆ ಕೊಡವ ಸಮಾಜದ ಸಂಬಂಧ ಅಡಕುವ ಪೈಪೋಟಿ ಏರ್ಪಾಡು ಮಾಡಿತ್ತು. 60 ಒಕ್ಕಕಾರಕ್ಕೆ ಈ ಪೈಪೋಟಿಲು ಕೂಡಿಯಾಡುವ ಅವಕಾಶ ಉಂಟು. ಈ ತಿಂಗಳ 15 ಒಕ್ಕತಂಡಕಾರ ಪೆದ ನೋಂದಣಿ ಮಾಡಿಯೋಕೆ ಆಕೀರಿ ನಾಳು. ಇವರ ಮಾಹಿತಿಗೆ 9845-67684 ಈ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಲು. 66 ಬಾರ್ 11 ಕೆವಿ ಮಗ್ಗುಲ ವಿದ್ಯುತ್ ವಿತರಣಾ ಉಪಕೇಂದ್ರ ತಿಂಜ ಪೊರಪಾಯುವ ಕರೆಂಟ್ ಲೈನ್ಲ ಪಣಿಯುಳ್ಳಂಡ ಮಾರಿಪತ್ತು ನಾಳೆ ಪೊಲಾಕ 10 ಗಂಟೆಲಿಂಜ ವೈಪತ್ತು 5 ಗಂಟೆಗೆ ತನ್ನ ಕರೆಂಟ್ ಪಾಯುವ ನೆನಪುಚಿಡುವ. ಇಂಡ ಮಾರಿಪತ್ತು ವಿರಾಜಪೇಟೆ ಟೌನ್ ಬಿಟ್ಟಂಗಾಲ ಬಿಷಟ್ಟಿಗೇರಿ ಅರ್ಜಿ ಬೇಟೋಳಿ ಕದನೂರು ಕಾಕೋಟು ಪರಂಬು ಕೆದಮುಳ್ಳೂರು ಮಾಲ್ದಾರೆ ಪಿಂಜ ಸುತ್ತಮುತ್ತ ಕರೆಂಟ್ ಇಪ್ಪಲ. ಸಾರ್ವಜನಿಕ ಸಾಕಾರ ತರಣೊಂದು ಸೆಸ್ಕ್ ಕಾರ್ಯಪಾಲಕ ನಿರ್ವಾಹಕ ಇಂಜಿನಿಯರ್ ಕೊಟ್ಟಂಡಿತ್ತು. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಲ್ ಇದೇ ನಾಳಂಕೆ 10 ಪೊಲಾಕ 10 ಗಂಟೆಲಿಂಜ ಮಧ್ಯಾಹ್ನ 1 ಗಂಟೆಗೆ ತನೇ ಖಾಸಗಿ ಸಂಸ್ಥೆಲ ಖಾಲಿಯುಳ್ಳ ಚಾಕ್ರಿಕ್ ಸಂದರ್ಶನ ನಡಪ. ಇರಾದೆ ಉಳ್ಳ ಅಭ್ಯರ್ಥಿಯ ಒತ್ತ ದಾಖಲೆಯೋಡೆ ಹಾಜರಾಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಅರಿಚಿಟ್ಟಿತ್ತು. ಇವರ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ ಅಂಗಳ ಸಂಪರ್ಕ ಮಾಡಲು ಒಂದು ಉದ್ಯೋಗಾಧಿಕಾರಿ ಎಣ್ಣಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿರ ಲೋಕಾಯುಕ್ತಾಧಿಕಾರಿಯ ಇದೇ ನಾಳಂಕೆ 9 ಪಲಾಕ 11 ಗಂಟೆಲಿಂಜ ಮಧ್ಯಾಹ್ನ 1 ಗಂಟೆಗೆ ತನೇ ಮಡಿಕೇರಿ ತಾಲೂಕು ಕಚೇರಿ ಸಭಾಬಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದರಡಿಲು ದೂರು ಅರ್ಜಿ ಇರ್ತವ. ತುಂಬು ಚಿಟ್ಟಿತ್ತು ನೋಟರಲ್ಲಿಂಜ ಅಫಿಡವಿಟ್ ಮಾಡಿನ ಅರ್ಜಿ ನಡ್ತವದುಂಡು. ಸರ್ಕಾರಿ ಕಚೇರಿಲಿ ತೊಂದರೆ ಮಾಡಿಯಂಡುಳ್ಳ ಸರ್ಕಾರಿ ಅಧಿಕಾರಿ ಇಲ್ಲ ಸಿಬ್ಬಂದಿಯನ ಮೇದ ಸಾರ್ವಜನಿಕ ದೂರಿನ ಕೊಡುಕಲು ಸಾರ್ವಜನಿಕ ಈ ಅವಕಾಶದನ್ನು ಉಪಯೋಗಿಸಿಟ್ಟವನಕ್ಕೆ ಇವು ಅಣ್ಣಿತ್ತು. ಇವರ ಮಾಹಿತಿಕ್ಕೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಮಡಿಕೇರಿ ಇಲ್ಲಿಕ್ಕೆ ಸಂಪರ್ಕ ಮಾಡಲೊಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಇದೀಗ ಬಂದ ನಿಧನ ಸುದ್ದಿ. ಸಂಪಾಜ ನಿವಾಸಿ ಕೆದಂಬಾಡಿ ದಿವಂಗತ ಸಿದ್ಧಾರ್ಥ ಅವರ ಪುತ್ರ ಜಗದೀಶ್ ಅವರು 55ನೇ ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಕೆದಂಬಾಡಿ ಜಗದೀಶ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ನಡೆಯಲಿದೆ.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್.

0: Thank you so much, Amma.
1: Nammurina, number one diamond marata malige. Mulia, gold and diamonds. Madikeri, Gonigapalu, Puttooru, Beltangadi, Bengaluru.
2: Emmanuel Silks ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
3: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
7: ಅಭಿಲಾಷ್ನಲ್ಲಿ ಕೈಲ್ ಪೋದ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
11: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Shetty clinched the men's doubles title at the China Masters in Shenzhen. The Indian duo defeated China's Hu Ziting and Run Xiang Wu 11-21, 21-13, 21-17 in the summit clash yesterday to secure India's first ever title at the China Masters. The victory marks the duo's second title of the season. They had earlier won the Singapore Open Super 750 and finished runners-up at the Thailand Open Super 500. Satwik and Chirag booked their place in the final after defeating Malaysia's Nur Muhammad Azreen Ayub and Tan Wee Kyong 21-15, 18-21, 21-11 in the semi-finals. In a bilingual live phone and program Public Speak tonight at 9:30 p.m., we will bring an insightful discussion on Lok Adalat, quick, affordable and accessible justice. During the program, listeners can ask questions on the subject. To participate, simply dial the telephone numbers 011-2331-0481, 011-2371-7117 from 9:30 p.m. onwards tonight. And now for a look at today's newspapers, it's over to Renu Kataria.
1: Thank you, Abhishek. ISRO says it will not be privatized nor its importance be diminished, reports The Pioneer. The Asian Age quoting Union Home Minister Amit Shah says drug-free India by 2029 roadmap is ready. The Tribune quotes Rashtriya Swayam Sevak Sangh RSS Chief Mohan Bhagwat as saying love, not hatred, drives RSS work. 135 films, 40 countries, JNK hosts first international film festival from today, informs The Economic Times, adding prominent Bollywood personalities expected to attend four-day event. Schools in Delhi to remain closed on Friday for BRICS summit, states The Times of India. And finally, The Statesman quoting Brazilian football legend and 2002 FIFA World Cup winning captain Cafu as saying, need to promote football alongside education from school level. And with that, it's back to you, Abhishek.
0: Thank you, Renu. And now, before we end the bulletin, the headlines once again. Prime Minister Narendra Modi says India-France strategic partnership is special because it rests upon strong foundation of long-standing cultural and political connections. Delhi Chief Minister Rekha Gupta orders magisterial inquiry into Satyaniketan building collapse incident, FIR lodged against building owner. ISRO says space sector reforms aimed at creating larger, stronger and globally competitive Indian space ecosystem, and it should be seen as ecosystem expansion and capability multiplication rather than privatization. Union Home Minister Amit Shah to chair 20th meeting of the Western Zonal Council at Panaji in Goa today. OPEC plus countries decide to keep oil production target for October unchanged. And in football, India qualify for the AFC Under 20 Asian Cup after 20 years following 3-0 victory over Bangladesh. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ದಿನಚರ್ಯದ ಬಗ್ಗೆ ತಿಳಿಸಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಕೇಳಿ ಆಯುಷ್ ವಾಣಿ.
4: ನಮಸ್ತೆ. ದಿನಚರ್ಯ ಅಂದ್ರೆ ಆಯುರ್ವೇದದಲ್ಲಿ ಪ್ರತಿದಿನ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಲು ಏನೇನ್ ಮಾಡಬೇಕು ಅನ್ನೋ ವಿಷಯಗಳನ್ನ ವರ್ಣಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಪ್ರತಿದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಸೂರ್ಯನ ಉದಯಕ್ಕಿಂತ 1.5 ಗಂಟೆ ಮುಂಚೆ ಹೇಳ್ತಕ್ಕಂಥ ಅಭ್ಯಾಸಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮಗೆ ವಾತಾವರಣದಲ್ಲಿ ಸಿಗ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತದೆ ಮತ್ತು ನಮ್ಮ ಜ್ಞಾನ ವೃದ್ಧಿಗೆ ಈ ಬೆಳಗಿನ ಸಮಯ ಅತ್ಯಂತ ಉಪಯುಕ್ತವಾಗಿದೆ. ಎರಡನೆಯದಾಗಿ ಮಲೋತ್ಸರ್ಗ, ಮಲವಿಸರ್ಜನೆಯನ್ನ ಸ್ವಾಭಾವಿಕವಾಗಿ ಸರಿಯಾದ ಕ್ರಮದಲ್ಲಿ ಮಾಡತಕ್ಕಂಥದ್ದು. ನಂತರ ದಂತದಾವನ ಅಂದರೆ ಹಲ್ಲುಗಳನ್ನ ಉಚಿತಕ್ಕಂಥದ್ದು. ಹಲ್ಲುಗಳನ್ನ ನಾವು ಕಷಾಯ ಮತ್ತು ತಿಕ್ತರಸ ಇರ್ತಕ್ಕಂತ ಮರದ ಕಡ್ಡಿಗಳು ಅಂದ್ರೆ ಕಿರುಬೆರಳಿನ ಗಾತ್ರದ ಕಡ್ಡಿಗಳನ್ನು ಒಂದು ಭಾಗದಲ್ಲಿ ಬ್ರಷ್ ರೀತಿಯಾಗಿ ಮಾಡಿಕೊಂಡು ಉಪಯೋಗಿಸುವುದರಿಂದ ದಂತ ಶುಚಿತ್ವವನ್ನ ಕಾಪಾಡಬಹುದು ಅಂತ ದಂತದವನದಲ್ಲಿ ಹೇಳಿರುತ್ತಾರೆ. ಅಂದ್ರೆ ಈ ದಂತದವನಕ್ಕಾಗಿ ನಾವು ಅಪಮಾರ್ಗ, ಕದಿರ, ಹೊಂಗೆ ಮರದ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿ ಅಥವಾ ಕದಿರ ಮರದ ಕಡ್ಡಿಗಳನ್ನ ಅಥವಾ ಬೇವಿನ ಮರದ ಕಡ್ಡಿಯನ್ನ ದಂತದವನಕ್ಕೆ

0: ಉಪಯೋಗಿಸಬಹುದು. ನಂತರ ನಸ್ಯ, ನಸ್ಯ ಅಂದ್ರೆ ಮೂಗಿಗೆ ಎಣ್ಣೆಯನ್ನ ಬಿಟ್ಕೊಳ್ತಕ್ಕಂಥದ್ದು, ಅಂದ್ರೆ ಔಷಧಿಯುಕ್ತ ಅಣುತೈಲವನ್ನ ಎರಡು ಹೊರಳೆಗೂ ಬಿಟ್ಟುಕೊಳ್ಳೋದ್ರಿಂದ ಮೂಗಿನಲ್ಲಿ ಉತ್ಪತ್ತಿಯಾದಂತಹ ದೋಷಗಳನ್ನ ಹೊರಹಾಕೋದ್ರಿಂದ ಮೂಗು, ಕಣ್ಣು ಮತ್ತೆ ಕೂದಲಿನಲ್ಲಿ ಬರ್ತಕ್ಕಂಥ ದೋಷಗಳು ಅಥವಾ ರೋಗಗಳನ್ನ ತಡೆಗಟ್ಟಬಹುದಾದ ಒಂದು ವಿಧಾನ ಆಗಿದೆ. ಅದರ ನಂತರ ಗಂಡೂಷ ಅಂತ ಕರಿತೇವೆ. ಗಂಡೂಷ ಅಂದ್ರೆ ಔಷಧೀಯ ಗುಣವುಳ್ಳಂತಹ ಕಷಾಯ ದ್ರವ್ಯಗಳನ್ನ ಅಥವಾ ಎಣ್ಣೆಯನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಇಟ್ಟುಕೊಂಡು ನಂತರ ಅದನ್ನ ಉಗಿತಕ್ಕಂತ ಕ್ರಿಯೆಗೆ ಗಂಡೂಷ ಅಂತ ಹೇಳ್ತೇವೆ. ಇದು ಸಹ ಬಾಯಿಯ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಇರುತ್ತದೆ. ತದನಂತರ ಅಭ್ಯಂಗ, ಅಭ್ಯಂಗ ಅಂದ್ರೆ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ತಕ್ಕಂಥದ್ದು. ಎಳ್ಳಿನ ಎಣ್ಣೆಯನ್ನಾದ್ರೂ ಉಪಯೋಗಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯನ್ನಾದ್ರೂ ಉಪಯೋಗಿಸಬಹುದು. ಈ ರೀತಿ ಎಣ್ಣೆಯನ್ನ ತೆಗೆದುಕೊಂಡು ದೇಹಕ್ಕೆ ಪೂರ್ಣ ಹಚ್ಚಿಕೊಳ್ಳೋದ್ರಿಂದ ದೇಹದಲ್ಲಿ ವಾತದ ಅಂಶ ಕಮ್ಮಿ ಮಾಡಲು ಅತ್ಯಂತ ಉಪಯುಕ್ತವಾಗಿದೆ. ಅಭ್ಯಂಗನದ ನಂತರ ಪ್ರತಿದಿನ ವ್ಯಾಯಾಮವನ್ನ ಆಚರಿಸಲೇಬೇಕು. ನಮ್ಮ ದಿನನಿತ್ಯದ ಕರ್ಮದಲ್ಲಿ ವ್ಯಾಯಾಮವನ್ನು ಒಂದು ಅಂಗವಾಗಿ ನಾವು ಆಚರಿಸಲೇಬೇಕಾಗಿರುತ್ತದೆ. ವ್ಯಾಯಾಮ ಅಂದ್ರೆ ಶರೀರ ಆಯಾಸ ಜನಕಂ ಕರ್ಮಂ ವ್ಯಾಯಾಮಂ, ಅಂದ್ರೆ ನಮ್ಮ ಶರೀರಕ್ಕೆ ಆಯಾಸನ ಉಂಟು ಮಾಡತಕ್ಕಂತ ಯಾವುದೇ ಕೆಲಸವೂ ಸಹ ವ್ಯಾಯಾಮ ಆಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಅವನ ಶಕ್ತಿಯ ಅರ್ಧ ಶಕ್ತಿಗೆ ಅನುಸಾರವಾಗಿ ನಮ್ಮ ವ್ಯಾಯಾಮವನ್ನ ಮಾಡಬೇಕು. ಅದನ್ನ ಹೆಂಗೆ ಕಂಡಿಡ್ಕೊಳ್ಳೋದು ಅಂದ್ರೆ, ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹಣೆಯ ಮೇಲೆ ಕಂಕುಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಬೆವರು ಬರುತ್ತದೆ ಅಲ್ಲಿವರೆಗೂ ವ್ಯಾಯಾಮವನ್ನ ಮಾಡಿ ನಿಲ್ಲಿಸಿದಲ್ಲಿ ಅದು ಆ ದಿನದ ಆ ವ್ಯಕ್ತಿಗೆ ಸಾಕಾಗ್ತದೆ. ಅದರ ನಂತರ ಸ್ನಾನ, ಸ್ನಾನವನ್ನ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಿದ್ರೆ ಅತಿ ಉತ್ತಮ. ಅತಿಯಾದ ಸುಡುವ ನೀರನ್ನ ತಲೆಯ ಮೇಲೆ ಹಾಕೋದ್ರಿಂದ ತಲೆಯ ಕೂದಲಿಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬಹುದು ಅಥವಾ ತಣ್ಣ ನೀರನ್ನ ಸ್ನಾನ ಮಾಡಬೇಕು. ಅದನಂತರ ನಮ್ಮ ವೃತ್ತಿ, ನಮ್ಮ ಶಕ್ತಿ ಅನುಸಾರ ನಮ್ಮ ಮನಸ್ಸಿಗೆ ಇಡಿಸ್ತಕ್ಕಂತ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ವೃತ್ತಿಯನ್ನು ಆರಿಸಿಕೊಂಡು ಅದರಲ್ಲಿ ನಮ್ಮ ಮನಸ್ಸೇ ಇಟ್ಟು ಶ್ರದ್ಧೆ ಇಟ್ಟು ನಮ್ಮ ವೃತ್ತಿಯನ್ನು ಮಾಡಬೇಕು ಅಂತ ಇದೆ. ನಂತರ ನಮ್ಮ ರಾತ್ರಿಯ ಕೆಲಸವಾದ ನಿದ್ರೆಗೂ ಸಹ ನಾವು ಅತಿ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ನಿದ್ರೆಯನ್ನ ನಮಗೆ ಪ್ರತಿದಿನ ವಯಸ್ಸಿಗೆ ಅನುಸಾರವಾಗಿ 6-8 ಗಂಟೆವರೆಗೂ ನಿದ್ದೆಯನ್ನ ಮಾಡಬೇಕಾಗುತ್ತದೆ. ನಿದ್ದೆ ಅತಿ ಪ್ರಮುಖವಾಗಿ ಮನುಷ್ಯನಿಗೆ ಅವಶ್ಯಕತೆ ಇದ್ದು ಆ ನಿದ್ರೆಯಿಂದ ನಮ್ಮ ಆಯಾಸವನ್ನು ಪರಿಹಾರ ಮಾಡೋದಲ್ಲದೆ ಜೀವಕೋಶಗಳ ಬೆಳವಣಿಗೆಗಾಗ್ಲಿ ಮಾನಸಿಕ ನೆಮ್ಮದಿಗಾಗ್ಲಿ ನಿದ್ದೆ ಪ್ರಮುಖ ಅಂಶ ಆಗ್ತದೆ. ಈ ರೀತಿಯಾಗಿ ನಾವು ದಿನಚರಿಯನ್ನ ಪಾಲಿಸಬೇಕಾಗುತ್ತೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನಚರ್ಯದ ಬಗ್ಗೆ ತಿಳಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 8:35:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ ಹಾಡಿರುವ ಕೆಲವೊಂದು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಾಳಿದ ಮನೆ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ.

ಉಪೇಂದ್ರ ಕುಮಾರ್ ಸಂಗೀತದಲ್ಲಿ ಎಲ್ಲರಂತಲ್ಲ ನನ್ನ ಗಂಡ ಚಿತ್ರದ ಗೀತೆ. ಈಗ ಸಾಹಿತ್ಯ ರಾಮ್ ಪ್ರಕಾಶ್ ತ್ರಿಶೋಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಸತ್ಯಂ ಶಿವಂ ಸುಂದರಂ ಚಿತ್ರಕ್ಕಾಗಿ ಚಕ್ರವರ್ತಿ ಸಂಗೀತದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ ಹಾಡಿದ ಕೆಲವೊಂದು ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:50 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕಗ್ಗದ ಸಿರಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೇರಿ ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ ಹರ್ಮ್ಯಾಗ್ರ ಕೇರಿ ಸೋಪಾನದಿನ ತೀತನಹೇ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ ಬ್ರಹ್ಮ ಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ ಬ್ರಹ್ಮ ಪದದಿಂದ ಧರ್ಮಾಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕೋತಿಮ್ಮ

ನಿಜವಾದ ಜ್ಞಾನ ಯಾವುದು? ನಿಸ್ಸಂಶಯವಾಗಿಯೂ ಅದು ಬ್ರಹ್ಮಪದ, ಬ್ರಹ್ಮಸ್ವರೂಪ. ಈ ತತ್ವ ಸಾಕ್ಷಾತ್ಕಾರ ಆಗಿಬಿಟ್ಟ ಪ್ರತಿಯೊಂದು ಜೀವಿಯೂ ಸಂಪೂರ್ಣನೇ. ಆತನನ್ನ ಯಾತನೆಗಳು ಬಾಧಿಸಲ್ಲ, ಪಾಶಗಳು ಬಿಗಿಯಲ್ಲ, ಪಾಪಗಳ ಭೀತಿ ಇಲ್ವೇ ಇಲ್ಲ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ರೂ ಸಮುದ್ರದಂತಿರೋ ಆ ಪಾಪರಾಶಿನ ಜ್ಞಾನ ಅನ್ನೋ ನಾವೆಯಿಂದ ದಾಟಿಬಿಡ್ತೀಯೇ ಅನ್ನೋ ಮಾತನ್ನ ಗೀತಾಚಾರ್ಯ ಅರ್ಜುನನಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಯಸ್ಕರವಾದದ್ದು. ಎಲ್ಲ ಕರ್ಮವೂ ಜ್ಞಾನದಲ್ಲಿ ನಿಶೇಷವಾಗಿ ಪರಿಸಮಾಪ್ತಿಯನ್ನು ಹೊಂದಿಬಿಡುತ್ತೆ ಅನ್ನೋ ಆಶ್ವಾಸನೇನು ಪದೇ ಪದೇ ಕೊಡ್ತಾನೆ. ಇಲ್ಲೂ ಅದನ್ನೇ ಸುಂದರವಾದ ಉದಾಹರಣೆಯಿಂದ ಹೇಳ್ತಾ ಇದ್ದಾರೆ ಡಿ ವಿಜಿ. ನೀನು ಮೆಟ್ಟಿಲುಗಳನ್ನೇ ಏರಿ ಉನ್ನತ ಸ್ಥಾನಕ್ಕೆ ಹೋಗಿದ್ರಿ, ಆದ್ರೆ ಮತ್ತಿನ್ನು ಆ ಮೆಟ್ಟಿಲುಗಳ ಆಶ್ರಯ ನಿಂಗೆ ಬೇಡ. ಯಾಕಂದ್ರೆ ಇನ್ನು ನೀನು ಕೆಳಗಿಳಿಯೋ ಮಾತೇ ಇಲ್ಲ, ಜ್ಞಾನ ಶಿಖರದ ಮೇಲೆ ನೆಲೆಯಾಗಿಬಿಟ್ಟಿದ್ದಿ. ಅದೇ ರೀತಿ ನಿರ್ಮಮತೆಗೇರಿ ಕರ್ಮಾತೀತನಪ್ಪೆ. ಈ ಮಾತು ಬಹಳ ಮುಖ್ಯ. ನಿಜವಾಗಿಯೂ ಕರ್ಮಗಳಿಂದ ಬಿಡುಗಡೆ ಬೇಕು ಅಂದ್ರೆ ನಿರ್ಮಮತೆಯಂಥ ಒಂದು ವಿರಕ್ತ ಮನಸ್ಥಿತಿನ ನಾವು ಸಾಧಿಸ್ಕೊಳ್ಳೇಬೇಕು. ಬ್ರಹ್ಮ ಪದವಿಗೆ ಏರಿಬಿಟ್ಟಂಥ ಅಧ್ಯಾತ್ಮ ಸಾಧಕನಿಗೆ ಧರ್ಮಾಧರ್ಮಗಳ ನಿಯಮವೂ ಇಲ್ಲ ಅಂತಾರೆ ತಿಮ್ಮಗುರು. ಇಂಥ ನಿಯಮಗಳು ಕೂಡ ನಿರ್ಮಾಲ್ಯ ಆಗಿಬಿಡುತ್ತಂತೆ. ನಿರ್ಮಾಲ್ಯ ಅಂದ್ರೆ ಒಂದು ಸಾರಿ ದೇವರಿಗೆ ಅರ್ಪಿಸಿ ಹಳತಾದ ಹೂವುಗಳು. ಈ ಸಾಧಕನೂ ಹಾಗೆ ಸಾಧನೆಯ ಹಾದಿಯಲ್ಲಿ ನಡೆಯುವಾಗ ಧರ್ಮ, ಕರ್ಮ, ಯಮ, ನಿಯಮ, ತಪಸ್ಸು ಮುಂತಾದ ಎಲ್ಲ ನೀತಿಗಳನ್ನ ಅನುಸರಿಸೇ ಇದ್ದಾನೆ. ಆದರೆ ಒಂದು ಸಾರಿ ಆತ ಬ್ರಹ್ಮದಲ್ಲಿ ಐಕ್ಯನಾದ ಕೂಡಲೇ ಈ ಎಲ್ಲ ನೀತಿ ನಿಯಮಗಳು ನಿರ್ಮಾಲ್ಯದಂತೆ ಹಳತು ಮತ್ತು ಅನವಶ್ಯಕ.

ಕೊಟ್ಟು ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಳುತ್ತ. ಎಲ್ಲರಳು ತಾನು ತನ್ನೊಳಗೆಲ್ಲರಿರುವವೋ, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಳುತ. ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೇ ಮುಕ್ತನಲ ಮಂಕುತಿಮ್ಮ. ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲಾಗ ಬಲ್ಲವನೇ ಮುಕ್ತನಲ ಮಂಕುತಿಮ್ಮ.

ಈ ಜೀವನ್ ಮುಕ್ತಿಯ ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇದೆ. ಸಾಕಾಯ್ತಪ್ಪ ದೇವ್ರೇ, ನಂಗೆ ಮುಕ್ತಿ ಕೊಟ್ಬಿಡು ಅಂತ ಅವನ್ನೇ ಡಿಮಾಂಡ್ ಮಾಡ್ತೀವಿ. ಆದ್ರೆ ಪ್ರಯತ್ನ ಪರಿಶ್ರಮಗಳೇ ಇಲ್ಲದೆ ಮುಕ್ತಿ ಹೇಗೆ ಸಿದ್ಧಿಸುತ್ತೆ? ಬಲು ಕಷ್ಟ ಸಾಧ್ಯ ಈ ತತ್ವ. ಬಾವಿನೇ ತೋಡದೆ ಸಿಹಿ ನೀರಿಗೆ ಅತ್ತ ಹಾಗೆ. ಜೀವನ್ ಮುಕ್ತಿ ಸಿಗಬೇಕಾದ್ರೆ ಸನ್ಯಾಸಿ ಆಗ್ಬೇಕು. ಸನ್ಯಾಸಕ್ಕಂತೂ ವಿಶಾಲವಾದ ಅರ್ಥಗಳೇ ಇವೆ. ನಿಜವಾದ ಸನ್ಯಾಸಿ ಲೋಕ ಸಂಸಾರಿ ಅನ್ನೋ ಮಾತಿದೆ ನಮ್ಮಲ್ಲಿ.

0: ಸನ್ಯಾಸಿಗೆ ತನ್ನ ಸ್ವಂತ ಸಂಸಾರದ ಬಂಧನಗಳು ಇಲ್ಲ. ಆತನ ಮಟ್ಟಿಗೆ ಪ್ರಪಂಚವೇ ಸ್ವಕುಟುಂಬ. ಲೋಕೋಪಕಾರಿಯಾಗಿ ಆತ ಬಾಳಬೇಕು. ಡಿವಿಜಿ ಹೇಳ್ತಾರೆ, ಎಲ್ಲರೊಳು ತಾನು, ತನ್ನೊಳಗೆ ಎಲ್ಲರೂ ಇರೋ ಹಾಗೆ ನಡ್ಕೋಬೇಕು. ಅದೇ ಉನ್ನತ ದೃಷ್ಟಿಯಿಂದ ಎಲ್ಲವನ್ನ ನೋಡಬೇಕು, ನಡಿಬೇಕು, ನಗಬೇಕು, ಅಳಬೇಕು. ಇಲ್ಲಿ ಡಿವಿಜಿ ಹೇಳೋ ಅಂತ ಬಲು ಮನೋಜ್ಞವಾದ ಒಂದು ಮಾತು, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂ ಕಲ್ಲು. ಈ ಮಾತಿಗೆ ಜೀವಂತ ನಿದರ್ಶನ ನಮ್ಮ ಗೌತಮ ಬುದ್ಧ. ಲೋಕ ಜೀವನಕ್ಕೆ ಬೆಲ್ಲ ಆಗ್ಬೇಕು ಅಂತ ತನ್ನನ್ನ ತಾನು ಕಲ್ಲು ಮಾಡ್ಕೊಂಡ್ಬಿಟ್ಟ. ಸುಂದರಿಯೂ ಯುವತಿಯೂ ಆದ ಹೆಂಡತಿನ ಬಿಟ್ಟ, ಮುದ್ದು ಮಗು ಕರುಳ ಕುಡಿ ಎಳಕಂದ ರಾಹುಲನನ್ನ ಬಿಟ್ಟ. ತಪಸ್ಸಿಗಾಗಿ ಕಾಡನ್ನ ಪ್ರವೇಶಿಸುವ ಮುನ್ನ ರಾಜಕುಮಾರನ ಪೋಷಾಕನ್ನ ಕಳಚಿದ್ದು ಮಾತ್ರ ಅಲ್ಲ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೂಡ ಇತ್ತು ಅಂತ ಒಂದು ಉಲ್ಲೇಖ ಇದೆ. ಆಮೇಲೆ ಕಾಡಿಂದ ಹಿಂತಿರುಗಿ ಬಂದು ಲೋಕ ಸಂಸಾರಿಯೇ ಆಗಿ ಹೋದ. ಎಲ್ಲಿ ಪ್ರೀತಿ ಬೇಕಿತ್ತೋ, ಯಾರಿಗೆ ಕರುಣೆ ಅವಶ್ಯವಿತ್ತೋ, ಅಲ್ಲೆಲ್ಲ ಸ್ವತಃ ತಾನೇ ಸಂಚರಿಸಿದ. ಆತನಿಗೆ ಸುಂದರವಾದ ನೀಲಿ ಕಣ್ಣುಗಳಿದ್ವು ಅಂತ ಕೆಲವರು ಹೇಳ್ತಾರೆ. ಆ ಅಂಥ ಕಣ್ಣುಗಳಲ್ಲಿ ನಿರ್ಮಲ ಪ್ರೀತಿ ಧಾರೆಯನ್ನೇ ಹರಿಸಿಬಿಟ್ಟ. ಹೀಗೆ ಬೆಲ್ಲ ಸಕ್ಕರೆಯಾದ ಬುದ್ಧ ದೀನ ದುರ್ಬಲರಿಂಗೆ, ಇವನೇ, ಇಂಥವರು ಮಾತ್ರವೇ ಮುಕ್ತರು ಅನ್ನೋ ಮಾತನ್ನೇ ಡಿವಿಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಈಗ ಸಮಯ ಸರಿಯಾಗಿ 9 ಗಂಟೆ.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282. ಏ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
5: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
5: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.

ಪ್ರಿಯ ಕೇಳುಗರೆ, ಗಮನಿಸಿ, ಈ ಬೆಳಿಗ್ಗೆ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಿಗ್ಗೆ 11:00 ನಂದದೇಯ ಹಾಡು,

ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಕೇಳುಗರು ಸಂಪರ್ಕಿಸಲು ಸಂಖ್ಯೆ 228558, ಮತ್ತೊಂದು ಸಂಖ್ಯೆ 228129. ಎಸ್ ಟಿ ಡಿ ಕೋಡ್ 082272.

0: అక్షర
1: మనే మంత్రాలయ మనసే దేవాలయ మనే మంత్రాలయ.
0: ಇದೆ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ
2: ಏ ಅಕ್ಕ ಬೇಗ ಬಾರೇ ಕಸ ಬಂತು.
3: ಅದಕ್ಕೆ ಗಾಬರಿ ಆಗ್ತಾ ಇದ್ಯಾ? ಕಾಡಿ ಬಂದ್ರೆ ಅದರಲ್ಲೇ ಹಾಕ್ಬೇಕಾ? ನಮ್ಮ ಮನೆ ಹತ್ರನೇ ಮೋರಿ ಇದೆ, ನಾನು ಅದರಲ್ಲೇ ಹಾಕ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ.
2: ಶಿವ ಶಿವ, ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಪ್ರತಿದಿನ ಸರ್ಕಾರದಿಂದ ಗಾಡಿ ಬರುತ್ತೆ, ಅದ್ರಲ್ಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು. ನಿಮ್ಗೆ ಇಷ್ಟು ಗೊತ್ತಿಲ್ವ? ಇಷ್ಟು ಓದಿದ್ಯಾ?
3: ಅಯ್ಯೋ, ಗಾಡಿಗೆ ಹಾಕೋದಲ್ದೆ ಪುನಃ ಹಸಿ ಕಸ ಬೇರೆ ಒಣ ಕಸ ಬೇರೆ ಬೇರೆ ಮಾಡ್ಬೇಕಾ? ನನ್ಗಷ್ಟೆಲ್ಲ ಟೈಮ್ ಇಲ್ಲ, ನಾನೆಲ್ಲ ಒಂದ್ರಲ್ಲೇ ಹಾಕ್ತೀನಿ, ಯಾರು ಅದನ್ನೆಲ್ಲ ಚೆಕ್ ಮಾಡ್ತಾರೆ?
2: ಇಲ್ಲ ಕಣೆ, ಇದು ತುಂಬ ದೊಡ್ಡ ತಪ್ಪು, ಹೀಗ್ ಮಾಡಬಾರ್ದು. ಅಲ್ಲಿ ಕಸ ವಿಂಗಡಣೆ ಮಾಡೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಪಾಪ ಅವರು ಅಷ್ಟು ಜನರದು ಕಸ ವಿಂಗಡಣೆ ಮಾಡ್ಬೇಕು ತಾನೆ?
3: ಹೌದು, ಅದು ನಿಜಾನೇ. ಏನ್ ಮಾಡೋಣ ಇವಾಗ, ನಾನು ಆಲ್ರೆಡಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಲ್ಲ.
4: ಬರಿ ಮಾತು
3: ನಾನು ಇನ್ಮೇಲೆ ಸೆಪರೇಟ್ ಮಾಡ್ಬಿಟ್ಟು ಹಾಕ್ತೀನಿ.
2: ಅದೆಲ್ಲ ನಡೆಯೋಲ್ಲ, ಈಗ್ಲೇ ಹಸಿ ಕಸ ಬೇರೆ ಒಣ ಕಸ ಬೇರೆ ತಕೊಂಬ. ನಂದು ವಿಂಗಡಣೆ ಆಗಿದೆಪ್ಪ, ನಾನ್ ಹೋಗ್ತಾ ಇದ್ದೀನಿ.
0: ನಗರದ ಸ್ವಚ್ಛತೆಗೆ ಸಹಕರಿಸೋಣ, ನಿರ್ಲಕ್ಷ್ಯ ಬೇಡ, ಜಾಗೃತ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ನಡೆಯೋಣ, ಅಲ್ಲವೇ? ಹೌದು.
5: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಈಗ ಸಮಯ ಸರಿಯಾಗಿ 9:05. ಆಕಾಶವಾಣಿ ಮಡಿಕೇರಿ ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ KS ನರಸಿಂಹಸ್ವಾಮಿ ಅವರ ಕೆಲವೊಂದು ರಚನೆಗಳನ್ನು ಕೇಳೋಣ. ಆರಂಭದಲ್ಲಿ ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ, ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವ ನಾಳು ತಿಹಳು

ಶ್ರೀ ಅಶ್ವಥ್ ಅವರು ಹಾಡಿರುವ ಒಂದು ಗೀತೆಯನ್ನು ಕೇಳೋಣ. ನಂದವಳು ನನ್ನೆದೆಯ ಹೊನ್ನಾಡ ನಾಳುವಳು,

ಹೂ ಅರಳುವ ಮುನ್ನ, ಹಕ್ಕಿ ಹಾಡುವ ಮುನ್ನ, ಮೀನು ತುಳುಕುವ ಮುನ್ನ ತೊರೆಗಳಲ್ಲಿ. ಗಾಯಕಿ ಸಂಗೀತ ಕಟ್ಟಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಕೆಲವೊಂದು ರಚನೆಗಳನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 9:19:30. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು.

ಕಾರ್ಯಕ್ರಮದ ಕಡೆಯಲ್ಲಿ ಕೊಳದ ಪಕ್ಕದ ಹೊಲದ ಮೈತುಂಬ ನಾಕಂಡೆ ಬಿಳಿ ಹಳದಿ ಹೂಗಳನ್ನು ಸೇವಂತಿಗೆ ಹಾಡಿದ್ದಾರೆ ಎಂಎಸ್ ಶೀಲಾ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಕೆಲವು ರಚನೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲ ಕಿಲ ನಗೆಯಲ್ಲಿ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 9:30 ಇಂದು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಚಿತ್ರ ಚಿತ್ತಾರ.

ಪ್ರಿಯ ಕೇಳುಗರೆ, ಇವತ್ತಿನ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹುಟ್ಟೂರು. ಉಡುಪಿ ಜಿಲ್ಲೆಯಲ್ಲಿ ಕೂಡ ಸಾಲಿಗ್ರಾಮ ಅನ್ನೋ ಹೆಸರಿಂದ ಒಂದು ಊರಿದೆ, ಆದರೆ ಇದು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ. ತಮ್ಮ ಮದುವೆಯ ಸಂದರ್ಭದಲ್ಲಿ ಸಾಲಿಗ್ರಾಮದಲ್ಲಿರೋ ಹಳೆಯ ಮನೆಯೊಂದರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಾಸವಾಗಿದ್ದರಂತೆ. 2 ರೂಪಾಯಿ ಬಾಡಿಗೆಗೆ. ಈ ಮನೆಯ ಹತ್ತಿರದಲ್ಲೇ ಮತ್ತೊಂದು ಮನೆ ಇದೆ. ಆ ಮನೆಯಲ್ಲಿ ಅನಂತನಾಗ್ ಲಕ್ಷ್ಮಿ ಅಭಿನಯದ ನಾನಿನ್ನ ಬಿಡಲ್ಲ

ಅರೆ ಚಿತ್ರದ ಶೂಟಿಂಗ್ ನಡೆದಿತ್ತು. 1979 ಈ ಸಿನಿಮಾ ಬಿಡುಗಡೆಯಾಗಿತ್ತು. ಕನ್ನಡ ಸಿನಿಮಾ ರಂಗದಲ್ಲಿ ತೆರೆ ಕಂಡ ಉತ್ತಮ ಹಾರರ್ ಸಿನಿಮಾ ಎಂಬ ಹೆಗ್ಗಳಿಕೆ ಈ ಚಿತ್ರದ್ದು. ದಾನಿನ ಬಿಡಲಾರೆ ಚಿತ್ರದ ನಿರ್ದೇಶಕರು ವಿಜಯ್ ಅವರು. ರಾಜಕುಮಾರ್ ನಟನೆಯ ಗಂಧದ ಗುಡಿ, ಮಯೂರ, ನಾನಿನ್ನ ಮರೆಯಲಾರೆ, ಸನಾದಿ ಅಪ್ಪಣ್ಣ ಚಿತ್ರಗಳನ್ನು ಕೂಡ ವಿಜಯ್ ಅವರು ನಿರ್ದೇಶನ ಮಾಡಿದ್ದಾರೆ. ನಾನಿನ್ನ ಬಿಡಲಾರೆ ಸಿನಿಮಾಕ್ಕೆ ಸಂಗೀತವನ್ನು ನೀಡಿದವರು ರಾಜನ್ ನಾಗೇಂದ್ರ ಜೋಡಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆಗಳು ಬಹಳಷ್ಟು ಜನಪ್ರಿಯವಾದವು. ಸೊಗಸಾದ ಹಾಡುಗಳನ್ನು ಬರೆದವರು ಜಿ ಉದಯಶಂಕರ್ ಅವರು. ಅವುಗಳಲ್ಲಿ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾನು ಉಡುವೆ, ಈ ಗೀತೆ ಕೂಡ ಸೇರಿದೆ.

ಕನ್ನಡ ಸಿನಿಮಾರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಅಂಬಿಕಾ ಜೊತೆಯಾಗಿ ನಟಿಸಿದ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಸಿನಿಮಾ ಅಸಂಭವ. ಚಿತ್ರಕಥೆಯನ್ನು ಕೂಡ ಡಿ ರಾಜೇಂದ್ರ ಬಾಬು ಅವರೇ ಬರೆದಿದ್ದರು. ಕಥೆ ಸಂಭಾಷಣೆಯನ್ನು ಹೆಚ್ ವಿ ಸುಬ್ಬರಾವ್ ಅವರು ರಚನೆ ಮಾಡಿದರು. ಸಿನಿಮಾಟೋಗ್ರಫಿ ಡಿ ಪ್ರಸಾದ್ ಬಾಬು ಅವರದ್ದು. ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ ಒಟ್ಟು 5 ಹಾಡುಗಳನ್ನು ಅಸಂಭವ ಸಿನಿಮಾಕ್ಕಾಗಿ ಅಳವಡಿಕೆ ಮಾಡಲಾಗಿತ್ತು. ಕವಿ ಸಿದ್ದಲಿಂಗಯ್ಯ ಅವರ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂಬ ಗೀತೆಯನ್ನು ಕೂಡ ಈ ಸಿನಿಮಾದಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಉಳಿದ ಹಾಡುಗಳನ್ನು ಆರ್ ಎನ್ ಜಯಗೋಪಾಲ್ ಅವರು ರಚನೆ ಮಾಡಿದರು. 1984ರಲ್ಲಿ ತೆರೆ ಕಂಡ ನಾನೇ ರಾಜ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದ ರವಿಚಂದ್ರನ್ ಅಂಬಿಕಾ ಜೋಡಿ ಅಸಂಭವ ಸಿನಿಮಾದಲ್ಲಿ ಕೂಡ ನಾಯಕ ನಾಯಕಿಯ ಪಾತ್ರಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿದ್ದರು. ನಾನೇ ರಾಜ ಚಿತ್ರ ತೆರೆ ಕಂಡ 2 ವರ್ಷಗಳ ಬಳಿಕ 1986ರಲ್ಲಿ ಅಸಂಭವ ಸಿನಿಮಾ ಬಿಡುಗಡೆಯಾಯಿತು. ಜೀವ ಬಂದ ಬೊಂಬೆಯು ನಕ್ಕು ನಿಂತ ರಂಭೆಯೋ ನಿಂದ ಕಣ್ಣ ಮಿಂಚಲಿ ನನ್ನೆದೆ ಹಾಡಿದೆ ಪ್ರೇಮದೆ ಈ ದಿನ ಎಂಬ ರೊಮ್ಯಾಂಟಿಕ್ ಗೀತೆ ಕೆ ಜೆ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಮೂಡಿಬಂದಿತ್ತು. ಬನ್ನಿ ಈ ಒಂದು ಗೀತೆಯನ್ನು ಈಗ ಕೇಳೋಣ.

0: ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 9:43. ಮಲಯಾಳಂ ಸಿನಿಮಾರಂಗದಲ್ಲಿ ಜನಪ್ರಿಯರಾಗಿದ್ದ ಗಾಯಕಿ ಚಿತ್ರ ಅವರು ಕನ್ನಡ ಸಿನಿಮಾರಂಗಕ್ಕೆ ಪರಿಚಯವಾಗಿದ್ದು 1986 ಕನ್ನಡದಲ್ಲಿ ಪಿ ಸುಶೀಲಾ, ಎಸ್ ಜಾನಕಿ, ವಾಣಿ ಜಯರಾಮ್ ಅವರು ಹಿನ್ನೆಲೆ ಗಾಯಕಿಯರಾಗಿ ಮಿಂಚಿದ್ದ ಆ ಕಾಲದಲ್ಲಿ ಚಿತ್ರ ಅವರ ಪ್ರವೇಶವಾಗಿದ್ದು ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ. ಮಲಯಾಳಂನ ಯಶಸ್ವಿ ಚಿತ್ರವಾದ ನಿರಕೂಟು ಕನ್ನಡದಲ್ಲಿ ಸತ್ಯಜ್ಯೋತಿ ಎಂಬ ಹೆಸರಲ್ಲಿ ರೀಮೇಕ್ ಆಯಿತು. ಅಲ್ಲಿ ಮಮ್ಮುಟ್ಟಿ ನಾಯಕ, ಕನ್ನಡದಲ್ಲಿ ವಿಷ್ಣುವರ್ಧನ್ ನಾಯಕ. ಕನ್ನಡದ ಸತ್ಯಜ್ಯೋತಿ ಚಿತ್ರ ಮಾತ್ರ ಕ್ಲಿಕ್ ಆಗಲಿಲ್ಲ. ಆದರೆ ಈ ಚಿತ್ರದ ಮೂಲಕ ಗಾಯಕಿ ಚಿತ್ರ ಮಾತ್ರ ಕನ್ನಡಕ್ಕೆ ಸಿಕ್ಕಿದ್ರು. ಅದೇ ವರ್ಷ ಜಿ.ಕೆ. ವೆಂಕಟೇಶ್ ಅವರು ಚಿತ್ರ ಅವರನ್ನ ಪ್ರೀತಿ ಸಿನಿಮಾದಲ್ಲಿ ಹಾಡಿಸಿದ್ರು. ಆದರೆ ನಿಜವಾದ ಬ್ರೇಕ್ ಸಿಕ್ಕಿದ್ದು ಎಂ. ರಂಗರಾವ್ ಸಂಗೀತದ ಅರುಣರಾಗ ಅನ್ನೋ ಸಿನಿಮಾದಲ್ಲಿ. ಅನಂತನಾಗ್ ಗೀತಾ ಜೋಡಿಯ ಅರುಣರಾಗ ಸಿನಿಮಾದ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಎಂಬ ಯುಗಳಗೀತೆಯಲ್ಲಿ ಮಲಯಾಳಂ ಸಿನಿಮಾರಂಗದ ಮೇರು ಗಾಯಕ ಕೆ.ಜೆ. ಯೇಸುದಾಸ್ ಅವರೊಂದಿಗೆ ಚಿತ್ರ ಕೂಡ ಹಾಡಿದ್ರು. ಕೆ.ವಿ. ಜಯರಾಮ್ ನಿರ್ದೇಶನದ ಅರುಣರಾಗ ಸಿನಿಮಾ 1986 ತೆರೆ ಕಂಡಿತು. ದೊಡ್ಡರಂಗೇಗೌಡರ ಹಾಡಿಗೆ ಎಂ. ರಂಗರಾವ್ ಅವರು ಸಂಗೀತವನ್ನು ಅಳವಡಿಕೆ ಮಾಡಿದರು.

ಬಾನಲ್ಲೆ ಮಧುಚಂದ್ರಕ್ಕೆ ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದೇ ಕಾದಂಬರಿಯನ್ನು ಆಧರಿಸಿ ತಯಾರಾದಂತಹ ಅವರದ್ದೇ ನಿರ್ದೇಶನದ ಎರಡನೇ ಸಿನಿಮಾ. ಈ ಚಿತ್ರಕ್ಕಾಗಿ ಟೈಟಲ್ ಸಾಂಗನ್ನು ಕೂಡ ಅವರೇ ರಚನೆ ಮಾಡಿಕೊಂಡಿದ್ದರು. ಸಂಗೀತ ಸಂಯೋಜನೆಯ ಹೊಣೆಯನ್ನು ಹೊತ್ತುಕೊಂಡವರು ನಾದಬ್ರಹ್ಮ ಹಂಸಲೇಖ ಅವರು. ಕೆಲವೊಮ್ಮೆ ಹಾಡುಗಳಿಗೆ ಟ್ಯೂನ್ ಮಾಡೋ ಕೆಲಸವನ್ನು ಯಾವುದಾದ್ರೂ ಹೋಟೆಲ್ನಲ್ಲಿ ಕೂತ್ಕೊಂಡು ಹಂಸಲೇಖ ಅವರು ಮಾಡ್ತಾಯಿದ್ರು. ಆದರೆ ಈ ಚಿತ್ರದ ಸಂದರ್ಭ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಯಾವ ಹೋಟೆಲ್ಲೂ ಬೇಡ, ಮನೆಗೆ ಬನ್ನಿ, ಇಲ್ಲೇ ಕಂಪೋಸ್ ಮಾಡೋಣ ಅಂದ್ರಂತೆ. ಮೇಲ್ನೋಟಕ್ಕೆ ಹಗುರ ಧಾಟಿಯಲ್ಲಿ ಮಾತನಾಡೋ ಹಂಸಲೇಖ ಅವರು ಆಳದಲ್ಲಿ ಧ್ಯಾನಿಯಂತೆ ಟ್ಯೂನ್ಗಳನ್ನು ಸೃಷ್ಟಿ ಮಾಡೋ ಚಮತ್ಕಾರವನ್ನು ಹೊಂದಿದವರು. ಬಾನಲ್ಲೇ ಬಾನಲ್ಲೇ ಮಧುಚಂದ್ರಕ್ಕೆ, ಬಾನಲ್ಲೇ ಬಾನಲ್ಲೇ ಮಧುಮಂಚಕ್ಕೆ ಅನ್ನೋ ಗೀತೆಗೆ ಸೊಗಸಾದ ಟ್ಯೂನನ್ನು ಕಂಪೋಸ್ ಮಾಡಿಬಿಟ್ರು. ಗೀತೆಯನ್ನು ಅಷ್ಟೇ ಇಂಪಾಗಿ ಹಾಡಿ ಜನಪ್ರಿಯಗೊಳಿಸಿದ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನ ದೇಯ ಹಾಡು ನೇರ ಫೋನಿನ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281219. STD ಕೋಡ್ 08272.

ಇಂದು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ಸಾಕ್ಷರತಾ ದಿನದ ಮಹತ್ವ ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಬಳಿಕ ವಿಶ್ವ ಸಾಕ್ಷರತಾ ದಿನದ ಬಗ್ಗೆ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣವನ್ನು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ. ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನೆಪೋಲಿಯನ್ ಹೀಗೆಂದಿದ್ದಾರೆ, 1,00,000 ಬಂದೂಕುಗಳಿಗೆ ಹೆದರುವಷ್ಟು ನಾನು 3 ಪತ್ರಿಕೆಗಳಿಗೆ ಅಂಜುತ್ತೇನೆ.
1: ಶ್ರೇಷ್ಠ ಪುಸ್ತಕಗಳನ್ನು ಓದುವುದರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೋರಂಜನೆ ಒದಗುವುದು, ಅದುವೇ ಶಾಶ್ವತ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರುವ ಮಾತು.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುವರೆ, ಈಗ ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಗಾಯನ ಕೇಳಿ. ರಾಗ್ ರಾಗ್ ಸಾಗರ್, ತಾಲ್ ಏಕ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳೋಣ ಭಜನ್, ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಹಾಡಿರುವ ಭಜನ್, ರೇಖನ ನೌ ಮೇರಿ ಪ್ಯಾರ್.

भार भार पत्थर भार नैया

कबीराय नाथ हो तुम ही खेवई खेवैया। बहुरी दया को डांड घाट पर।

0: ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನ ಕಾರ್ಯಕ್ರಮ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಮೊದಲು ಆತ್ಮೀಯ ಕೇಳುಗರೆ, 11 ಗಂಟೆಯಿಂದ 12 ಗಂಟೆವರೆಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827722858 ಮತ್ತೊಂದು ದೂರವಾಣಿ ಸಂಖ್ಯೆ 2281219. ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ 11 ಗಂಟೆಯಿಂದ 12 ಗಂಟೆವರೆಗೆ ಪ್ರಸಾರ ಆಗತ್ತೆ. ಗಾನಭಜಾನ ಕಾರ್ಯಕ್ರಮ ಈಗ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ಬಡೇ ಘರ್ ಕಿ ಭೇಟಿ ಚಿತ್ರದ ಗೀತೆ, ಮೊಹಮ್ಮದ್ ಅಜೀಜ್ ಮತ್ತು ಅನುರಾಧ ಪೋದ್ವಲ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಸಂತೋಷ್ ಆನಂದ್. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿದೆ.

ಗಾನ ಭಜನಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳೋಣ ಈಗ ಜ್ಯೋತಿ ನೂರನ್ನವರು ಹಾಡಿರುವ ಗುಂಜನ್ ಸಕ್ಸೇನಾ ಚಿತ್ರದ ಗೀತೆ. ಕೌಸರ್ ಮುನೀರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಅಮಿತ್ ತ್ರಿವೇದಿ ಅವರದು.

ಈಗ ಕೇಳಿ ಜೋಡಿ ನಂಬರ್ 1 ಚಿತ್ರದ ಗೀತೆ ಅಭಿಜಿತ್ ಮತ್ತು ಸುನಿಧಿ ಚೌಹಾಣ್ ಅವರು ಹಾಡಿದ್ದಾರೆ. ದೇವ್ ಕೊಹ್ಲಿ ಅವರ ಸಾಹಿತ್ಯ, ಸಂಗೀತ ಆನಂದ್ ರಾಜ್ ಆನಂದ್ ಅವರದು.

0: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆಡ್ಸ್. ಈಗ ಸಮಯ 11:01 ಸರಿಯಾಗಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ.
4: ಹಲೋ ಆಕಾಶವಾಣಿ,
3: ನನ್ನೆದೆಯ ಹಾಡು
4: ನನ್ನೆದೆಯ ಹಾಡು.
3: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು
4: ನನ್ನೆದೆಯ ಹಾಡು.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ನೀವು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827222285558 ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 0827222289 ನಮ್ಮ ದೂರವಾಣಿ ಸಂಖ್ಯೆ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ. ಹೊಸ ಕೇಳುಗರು ಇದ್ರೆ ದಯಮಾಡಿ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನೇರ ಫೋನಿಂಗ್ ಕಾರ್ಯಕ್ರಮ, 11ರಿಂದ 12 ಗಂಟೆವರೆಗೆ ಪ್ರಸಾರ ಆಗತ್ತೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ನಾನು ಮಂಜುನಾಥ್, ನನ್ನೊಂದಿಗೆ
1: ನಾನು ಎಂ ಶಕುಂತಲಾ, ನಮಸ್ಕಾರ ಸ್ನೇಹಿತೆ. ನಮಸ್ಕಾರ ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
0: ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ ಇದು, ಹಾಗಾಗಿ ಶ್ರೋತೃ

0: ಕರೆ ಮಾಡಿ ನಮ್ಮೊಂದಿಗೆ ಖುಷಿ ಖುಷಿಯಾಗಿ ಮಾತಾಡಿ. ನುಂಗುವ ಮನಸ್ಸಿದ್ದರೆ ಕೋಪವನ್ನ ನುಂಗಿ, ಮಾಡುವ ಮನಸ್ಸಿದ್ದರೆ ಸತ್ಕಾರ್ಯವನ್ನ ಮಾಡು, ತ್ಯಜಿಸುವ ಮನಸ್ಸಿದ್ದರೆ ದುರ್ಗುಣವನ್ನ ತ್ಯಜಿಸು, ಹೇಳುವ ಮನಸ್ಸಿದ್ದರೆ ಸತ್ಯವನ್ನೇ ಹೇಳು, ಕೊಡುವ ಮನಸ್ಸಿದ್ದರೆ ವಿದ್ಯೆ ಅನ್ನವನ್ನ ಕೊಡು, ನೆನೆಯುವ ಮನಸ್ಸಿದ್ದರೆ ಸಹಾಯ ಮಾಡಿದವರನ್ನ ನೆನೆ,
1: ಮತ್ತೊಮ್ಮೆ
0: ಬಾಳುವ ಮನಸ್ಸಿದ್ದರೆ ಹಕ್ಕಿಯಂತೆ ಬಾಳು, ಪೂಜಿಸುವ ಮನಸ್ಸಿದ್ದರೆ ತಂದೆ ತಾಯಿಯರನ್ನ ಪೂಜಿಸು, ನಡೆಯುವ ಮನಸ್ಸಿದ್ದರೆ ಧರ್ಮದೆಡೆಗೆ ನಡೆ ಅಂತ ಹೇಳುತ್ತೆ.
1: ನೀವು ಇಷ್ಟು ಸ್ಪೀಡಾಗಿ ಓದ್ಬಿಟ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸ್ವಲ್ಪ ನಿಧಾನಕ್ಕೆ ಮತ್ತೊಮ್ಮೆ ಓದಿ.
0: ಅಲ್ಲ, ಮತ್ತೊಮ್ಮೆ ಅಂದರೆ ಒಂದೇ ಸಲ ಅವ್ರಿಗೆ ಸಾಕಾಗುತ್ತೆ ಅನಿಸುತ್ತೆ. ಯಾಕೆಂತಂದರೆ ಅದು ಈ ನುಡಿಗಟ್ಟನ್ನು ನಾವು ಹೇಳ್ತೀವಲ್ಲ, ಅದಕ್ಕಿಂತ ಮುಂಚೆ ನಾವು ಇದನ್ನು ಒಂದು ಸಾಲನ್ನು ಹೇಳ್ತಾ ಜನರಿಗೆ ಈ ಕಾರ್ಯಕ್ರಮದಲ್ಲಿ ನಾವೇನೇನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಸುಳಿವನ್ನು.
1: ಯಾಕಾಗಿ ಅಂದರೆ ಒಳ್ಳೆಯ ಸಂಗತಿಗಳನ್ನು ಮತ್ತೆ ಮತ್ತೆ ಎಷ್ಟೇ ಬಾರಿ ಕೇಳಿದರೂ ಕೂಡ ಹಿತ ಅಂತ ಅನಿಸುತ್ತೆ ಮನಸ್ಸಿಗೆ.
0: ಹಾಗಿದ್ರೆ ನಾನು ಮತ್ತೊಮ್ಮೆ ಹೇಳಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನುಂಗುವ ಮನಸ್ಸಿದ್ದರೆ ಕೋಪವನ್ನು ನುಂಗು ಅಂತ, ಯಾಕೆಂದ್ರೆ ಕೋಪ ಯಾರಿಗೂ ಒಳ್ಳೇದಲ್ವೇ ಅಲ್ಲ. ತ್ಯಜಿಸುವ ಮನಸ್ಸಿದ್ದರೆ ದುರ್ಗುಣವನ್ನ ತ್ಯಜಿಸು ಅಂತ, ಹೇಳುವ ಮನಸ್ಸಿದ್ದರೆ ಸತ್ಯವನ್ನ ಹೇಳು, ಕೊಡುವ ಮನಸ್ಸಿದ್ದರೆ ವಿದ್ಯೆ ಮತ್ತು ಅನ್ನವನ್ನ ಕೊಡು, ನೆನೆಯುವ ಮನಸ್ಸಿದ್ದರೆ ಸಹಾಯ ಮಾಡಿದವರನ್ನ ನೆನೆ, ಬಾಳುವ ಮನಸ್ಸಿದ್ದರೆ ಹಕ್ಕಿಯಂತೆ ಬಾಳು, ಪೂಜಿಸುವ ಮನಸ್ಸಿದ್ದರೆ ತಂದೆ ತಾಯಿಯರನ್ನ ಪೂಜಿಸು, ನಡೆಯುವ ಮನಸ್ಸಿದ್ದರೆ ಧರ್ಮದಂತೆ ನಡೆ, ಇವು ಜೀವನಕ್ಕೆ ಬೇಕಾದ ನಿಜವಾದ ಸೂತ್ರಗಳು ಅಂತ ಹೇಳ್ತಾರೆ ತಿಳಿದವರು.
1: ಈ ಸೂತ್ರದಲ್ಲಿ ಎಷ್ಟು ಸಮಂಜಸವಾಗಿ ನಡೆಯುತ್ತೆ ಅನ್ನೋದು, ಈ ಸೂತ್ರಗಳು ಏನು ಹೇಳಿದ್ರಿ, ಆ ಸೂತ್ರಗಳು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಸತ್ಯವಾಗಿ ನಡೆಯುತ್ತವೆ ಅಂತ. ಈಗ ತಂದೆ ತಾಯಿಯನ್ನು ಪೂಜಿಸು, ಪೂಜಿಸಿದರೆ ತಂದೆ ತಾಯಿಯನ್ನು ಪೂಜಿಸು ಅಂತ. ಇವತ್ತು ಅಂದರೆ ಪ್ರಸ್ತುತ ದಿನಗಳಲ್ಲಿ ಆಸ್ತಿಗಾಗಿ ತಂದೆ ತಾಯಿಯನ್ನು ಹೊರಗೆ ಹಾಕುವಂತಹ, ಅವರು ಕಟ್ಟಿದ ಮನೆಯನ್ನೇ ಅವರು ಹೆತ್ತ ಮಕ್ಕಳೇ ಹೊರಗಡೆ ಹಾಕುವಂತದ್ದು,
0: ಗೂಡಿನಿಂದ ಹೊರದೂಡೋದು
1: ನೋಡಿ.
0: ಅದು ಹೇಗೆ ಅಂದ್ರೆ ಹಕ್ಕಿಗೆ ರೆಕ್ಕೆ ಬಂದ್ಮೇಲೆ ಹೇಗೆ ಹಾರು ಹೋಗ್ತಾವೋ ತಂದೆ ತಾಯಿಯನ್ನ, ಯಾಕೆಂದ್ರೆ ಮೊದಲು ತಂದೆ ತಾಯಿಗಳೇ ಹಕ್ಕಿಗೆ ಹಾರೋದನ್ನ
1: ಕಲಿಸೋದು,
0: ತಿನ್ನೋದನ್ನ ಕಲಿಸೋದು, ಹೇಗೆ ನೀನು ಆಹಾರವನ್ನ ಸಂಗ್ರಹಣೆ ಮಾಡ್ಬೇಕು, ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ನೋಡಿ. ಹಕ್ಕಿಯಂತೆ ಬದುಕೋದಾದ್ರೆ ಅವು ನಿಜವಾಗ್ಲೂ ಅವಕ್ಕೆ ಭಾಷೆ ಗೊತ್ತಿಲ್ದಿದ್ರು ತಂದೆ ತಾಯಿಗೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಂದ್ರೆ ಮರಿಗಳಿಗೆ ಆ ಮೊಟ್ಟೆಯಲ್ಲಿರುವಾಗಲೇ ಹೇಳ್ಕೊಡ್ತಾವಂತೆ, ನೀನು ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅಂತ ಹೇಳಿ ಹೇಳ್ಕೊಡ್ತಾವಂತೆ. ನೋಡಿ, ರೆಕ್ಕೆ ಬಂದ್ಮೇಲೆ ನೋಡಿ ಸ್ವತಂತ್ರವಾಗಿ ಬಿಟ್ಬಿಡ್ತಾವೆ, ತನ್ನ ಜೊತೆಗೆ ಸೇರಿಸ್ಕೊಳ್ಳಲ್ಲ. ನಾವು ನಮ್ಮ ಮನೆ ಕೋಳಿನೂ ನಾವು ನೋಡಿ ಕೋಳಿ ಮರಿಗಳನ್ನು ಹಾಕಿದ್ರೆ, ಈಗಿಲ್ಲ ಬಿಡಿ, ಈ ಹಳ್ಳಿಗಳಲ್ಲಿ ನಾವು ಕೋಳಿ ದನ ಹಂದಿ ಆಡು ಎಲ್ಲ ಸಾಕ್ತಾ ಇದೀವಿ, ಅವುಗಳೊಂದಿಗೆ ನಾವು ಸಮಾನ ಬಾಳನ್ನು ಹಂಚಿಕೊಂಡು ಬದುಕ್ತಾ ಇದೀವಿ.
1: ಅಲ್ಲ, ಇನ್ನೊಂದೇನು ಅಂತಂದ್ರೆ, ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಬಿ ಕೆ ಲೋಕೇಶ್ ಅಂತ, ಮನಸ್ಸಿಗೆ ಆನಂದ ಕೊಡುವಂತೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಏನು ಸಾಕ್ತೀವಿ, ಆ ಪ್ರಾಣಿಗಳು ಹಿಂದಿನವರು ಯಾಕೆ ಸಾಕ್ತಾ ಇದ್ರು, ಬೆಕ್ಕು ಮತ್ತೆ ಕೋಳಿ ಮತ್ತೆ ನಾಯಿ ಇವುಗಳನ್ನೆಲ್ಲ ಯಾಕೆ ಸಾಕ್ತಾ ಇದ್ರು ಹಿಂದೆ ಅಂತ ಅಂದ್ರೆ, ಮನಸ್ಸಿಗೆ ಆನಂದವನ್ನ ಕೊಡುತ್ತೆ ಅಂತ.
0: ಹೌದು,
1: ನಮ್ಮ ಒಂದು ಸ್ಟ್ರೆಸ್ ಬದುಕು ಅಂತ ಏನಿದೆ, ಸ್ಟ್ರೆಸ್ ಅಲ್ಲಿ ಇರುವಂತದ್ದು, ಈ ಒತ್ತಡದ ಬದುಕಿಗೆ ಮುಕ್ತಿ ಎಲ್ಲೂ ಇಲ್ಲ. ನಾವು ನಮ್ಮೊಟ್ಟಿಗೆ ಸಹಜೀವಿಗಳಾಗಿ ಬದುಕುವಂತಹ ಪ್ರಾಣಿ ಪಕ್ಷಿಗಳೇ ನಮಗೆ ಪರಿಹಾರವನ್ನ ಕೊಡುತ್ತವೆ, ಅವುಗಳ ಒಟ್ಟಿಗೆ ಸ್ವಲ್ಪ ಹೊತ್ತಾದ್ರೂ ಕಳೀರಿ ಅಂತ ಹಿಂದಿನವರು ಮಾಡಿದ್ದಾರೆ ಅಂತ ಹೇಳಿದ್ರೆ.
0: ಈಗ ನೋಡಿ, ಹಳ್ಳಿಗಳಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆಗಳಿರ್ತದೆ, ಒಂದೊಂದೇ ಮನೆ ಇರುತ್ತೆ, ತೋಟದ ಮಧ್ಯದಲ್ಲಿ ಮನೆಗಳಿರುತ್ತೆ, ಕಾಡು ಮಧ್ಯದಲ್ಲಿ ಮನೆ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅವರು, ಪ್ರಾಣಿಗಳನ್ನ ಹೆಚ್ಚಾಗಿ ಸಾಕೊಂಡಿರ್ತಾರೆ, ದನಗಳು ಕರು ಆಯ್ತಾ, ಕೋಳಿ ಹಂದಿ ಕುರಿ ಇವುಗಳನ್ನೆಲ್ಲ, ಬಾತುಕೋಳಿಗಳು, ಆಮೇಲೆ ಒಂದು ಕೆರೆಯನ್ನು ಮಾಡಿ ಅಲ್ಲಿ ಮೀನನ್ನು ಕೂಡ ಸಾಕಿರ್ತಾರೆ.
1: ಅಲ್ಲ, ಇನ್ನೊಂದು ನೆನಪಿದೆಯಾ ನಿಮಗೆ, ಈ ಮುದ್ದೆ ಊಟ ಮಾಡುವಾಗ ಅದನ್ನ ಹಸುಗೆ ತಿನ್ಸಿ ಅವರು ಊಟ ಮಾಡ್ತಾ ಇದ್ರು, ನೆನಪಿದೆ ನಮಗೆ ಹಿರಿಯರು. ಮತ್ತೆ ಈಗ ಊಟ ಮಾಡೋದು ಎಲ್ಲಿ ಅಂತ ಅನ್ಕೊಂಡಿದ್ದೀರಾ ಅವರು, ಆ ಮಣ್ಣಿನ ಗುಡ್ಡೆಗಳಿರುತ್ತಲ್ಲ ಮನೆ ಮುಂದೆ, ಅಲ್ಲಿ ಕೂತ್ಕೊಂಡು ಆ ಮೊಸರನ್ನ ಮತ್ತೆ ಚಿತ್ರಾನ್ನ ಇನ್ನು ಏನು ಊಟ ಮಾಡ್ತಾರೆ, ಮುದ್ದೆ ಸಾರು ಅವುಗಳನ್ನೆಲ್ಲ ಊಟ ಮಾಡುವಾಗ ಆ ಪ್ರಾಣಿ ಪಕ್ಷಿಗಳು ಬಂದ್ರೆ ಅವಕ್ಕೆ ಸ್ವಲ್ಪ ಹಾಕೊಂಡು ಮಾತಾಡ್ಕೊಂಡು ಕೊಡ್ತಾ ಇದ್ರಲ್ವಾ, ಅದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಸವಿ ನೆನಪು ಅಂತ ಹೇಳ್ಬಹುದು. ಇವತ್ತು ಎಲ್ಲಿದೆ?
0: ಅದಿಲ್ಲ,
1: ನಶಿಸಿ
0: ಹೋಗ್ತಾ ಇದೆ. ಅಂದ್ರೆ ಏನಾಗಿದೆ ಅಂತ ಅಂದ್ರೆ, ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಏನ್ ಹೇಳ್ತೇವೆ,

0: ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಲ್ಲ, ಅವುಗಳ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದವರು. ಒಂದು ಮನೆಯಲ್ಲಿ 10-15 ಜನ ಇರುವವರು. ಈಗಲೂ ಉತ್ತರ ಕರ್ನಾಟಕದಲ್ಲಿ ನಾನು ಮೊನ್ನೆ ಹೋದೆ, ಒಂದು ಮನೆಯಲ್ಲಿ 88 ಜನ ಇದ್ದಾರಂತೆ.
1: ಕೂಡಿ ಬಾಳಿದರೆ ಸ್ವರ್ಗ ಸುಖ.
0: ಹೌದೌದು. ಅಂದ್ರೆ ಅದ್ ಯಾಕೆ ಅವ್ರು ಇನ್ನೂ ಒಟ್ಟಿಗೆ ಇದ್ದಾರೆ ಅಂದ್ರೆ, ಆ ಹಿರಿಯ ತಲೆಮಾರು ಯಾರು ಅಜ್ಜಿ ತಾತ ಮುತ್ತಾತ ಇರ್ತಾರ, ಅವ್ರ ಮಾತನ್ನ ಅವ್ರು ಕೇಳ್ಕೊಂಡೇ ಬರ್ತಾ ಇರ್ತಾರೆ. ನಾನೇ ಕೇಳ್ಬೇಕು, ನಿನ್ಗೆ ವಯಸ್ಸಾಗಿದೆ ಅಂದ್ಬಿಟ್ರೆ ಅವರು ವಿಭಜನೆ ಆಗೋಗ್ತಾ ಇತ್ತು. ಹಾಗಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಇದರಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೀತಿ ಪಾಠಗಳನ್ನ ಕಲೀಲಿಕ್ಕೆ, ಬದುಕನ್ನ ಹೇಗೆ ಬದುಕೊಳ್ಬೇಕು ಈ ಸಮಾಜದಲ್ಲಿ ಅನ್ನೋದನ್ನ ಹಿರಿಯವರು ಹೇಳಿಕೊಡ್ತಾರೆ.
1: ಮತ್ತೆ ಇನ್ನೊಂದೇನಂದ್ರೆ, ಒಂದು ಮನೆಯಲ್ಲಿ ತುಂಬಾ ಜನಗಳಿದ್ದಾಗ ಚಿಂತೆಗೆ ಅವಕಾಶ ಇರಲ್ಲ.
0: ಹೌದೌದು.
1: ಮಾತನಾಡ್ತಾ ಇರ್ತೀವಿ, ಹೊಟ್ಟೆ ಹೊಟ್ಟೆಗೆ ಊಟ ಮಾಡ್ತಾ ಇರ್ತೀವಿ, ಕಾಫಿ ಕುಡಿತಾ ಇರ್ತೀವಿ, ಏನೋ ವಿಷಯಗಳನ್ನ ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ ಅಜ್ಜಿ ಮತ್ತೆ ಮೊಮ್ಮಕ್ಕಳು. ಹೀಗೆ ಒಂದ್ ರೀತಿ ಹಿಂದೆ ಕೂಡು ಕುಟುಂಬಗಳಲ್ಲಿ ಒಂದು ಪ್ರೀತಿ ಇರ್ತಾ ಇತ್ತು, ಪರಸ್ಪರ ಗೌರವ ಇರ್ತಾ ಇತ್ತು, ಮತ್ತೆ ಜಗಳಕ್ಕೆ ಅವಕಾಶ ಇರ್ತಿರ್ಲಿಲ್ಲ.
0: ಅಲ್ಲಿ ಜಗಳ ಬರ್ತಾ ಇತ್ತು.
1: ಹೌದು,
0: ಜಗಳ ಇದ್ದಲ್ಲೇ ಪ್ರೀತಿ ಹೆಚ್ಚಿರೋದು. ಜಗಳ ಬೇಕೇ ಬೇಕು, ಬರೀ ಈ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿರೋದು ಒಂದೇ ಅಲ್ಲ, ಜಗಳ ಇದ್ರೇನೆ ಮತ್ತೆ ತಂದೆ ತಾಯಿಗಳು ಬಂದು ಅದನ್ನ ಸಮಾಧಾನ ಮಾಡೋದು. ಈಗ
1: ನಾವು ಏನ್ ಹೇಳ್ತಾರೆ ಇದಕ್ಕೆ, ಒಂದು ಗಂಭೀರವಾದಂತ ಸಂಗತಿ ಅಂದ್ರೆ, ಇವತ್ತು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ತಾರೆ, ಅವ್ರ ಕಷ್ಟಗಳನ್ನ ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಕೇಳ್ತಾರೆ ಅಂತ.
0: ಹೌದು
1: ಅಲ್ವಾ? ಅವ್ರ ಎಷ್ಟು ಭಾವನೆಗಳು, ಹೊಸ ಜನ, ಹೊಸ ಊರು, ಮತ್ತೆ ಅಲ್ಲಿ ಅಲ್ಲಿಯವರ ಪದ್ಧತಿ, ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವಳಿಗೆ ಸಮಯ ಇದೆಯಾ?
0: ಅದು ಹೆಣ್ಣಿಗೆ ಬಹಳ ಕಷ್ಟ ಅದು.
1: ಹೌದು
0: ಅಲ್ವಾ? ನೋಡಿ, ಗಂಡಸರಾಗಿ ಯೋಚನೆ ಮಾಡ್ಬೇಕು. ಈಗ ನಾವೇನೋ ಎಲ್ಲೋ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ, ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾವುದೋ ಊರಿಗೆ ಮದುವೆ ಮಾಡಿ ಕೊಟ್ಬಿಟ್ರೆ ಆ ಹೆಣ್ಮಗಳು ಬಂದು ಆ ಮನೆಯಲ್ಲಿ ಅವ್ರನ್ನೆಲ್ಲರನ್ನು, ಅತ್ತೆ ಮಾವ ಮೈದುನ ನಾದಿನಿ ಅತ್ತಿಗೆ ಗಂಡ ಇವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು,
1: ಸ್ವಲ್ಪ ಸಮಯ ಬೇಕಲ್ವಾ? ಸಮಯ. ಮತ್ತೆ ಒಂದು ಘಟನೆ ನೆನಪಾಗತ್ತೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮದುವೆ ಮಾಡಿಕೊಟ್ಟಂತ ತಂಗಿ ಅಂದ್ರೆ ತಾಯಿ ಇರಲ್ಲ, ಅಣ್ಣ ತಂಗಿಯನ್ನ ಪ್ರೀತಿಯಿಂದ ಸಾಕಿರ್ತಾನೆ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಆ ಹುಡುಗಿಯನ್ನ ದಾರೆ ಎರೆದು ಕೊಡ್ತಾರೆ. ಹಲವು ದಿನಗಳ ನಂತರ ಅಲ್ಲಿ ಹೋಗ್ತಾನಂತೆ ಅಣ್ಣ, ಕೇಳ್ತಾನಂತೆ, ಹೇಗಿದೆಯಾ ತಂಗಿಯವ್ವ ಅಂತ ಕೇಳಿದಾಗ ಅವಳು ಹೇಳ್ತಾಳಂತೆ, ಅಣ್ಣ ನಾನು ಹೇಗಿದ್ದೀನಿ ಅಂದ್ರೆ, ಈ ಮೊಣಕೈ ಇದೆಯಲ್ಲ ಇದು ಕಲ್ಲಿಗೆ, ಎಷ್ಟು ಕಲ್ಲಿಗೆ ಸೋಕ್ದಾಗ ಯಾವ ಅನುಭವ ಆಗತ್ತೆ ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲಂತೆ. ಆಗ ಅಣ್ಣನಿಗೆ ಅದು ಅರ್ಥ ಆಗ್ಲಿಲ್ಲ. ಹೌದಾ, ತುಂಬಾ ಚೆನ್ನಾಗಿದೆಯಲ್ವಾ ಅಂತ ಅನ್ಬಿಟ್ಟು, ಅಣ್ಣನಾಗಿ ನಾನು ಬಂದೆ ನಿಮ್ ಕ್ಷೇಮ ಸಮಾಚಾರ ವಿಚಾರಿಸೋಣ ಅಂತ ಅನ್ಕೊಂಡು ಎಲ್ಲ ಕಾಫಿ ತಿಂಡಿ ಊಟ ಎಲ್ಲ ಆದ್ಮೇಲೆ ಹೊರಡುವಾಗ ಬೆಟ್ಟ ಹತ್ತುವಾಗ ಒಂದು ಕಲ್ಲಿಗೆ ಮೊಣಕೈ ಸೋಕ್ತಂತೆ, ಇಷ್ಟು ನೋವಾಯ್ತಂತೆ ಅಂತ ಅಂದ್ರೆ ಅಲ್ಲೇ ದುಃಖ ಪಟ್ಟನಂತೆ ಅಣ್ಣ. ಈ ಜನಪದ ಕಥೆಗಳಲ್ಲಿ ನಾವು ಓದುವಂಥದ್ದು, ಇಷ್ಟು ಕಷ್ಟ ಇರ್ಬೋದು ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಹೋಗಿ, ಇವಾಗ ಅರ್ಥ ಆಯ್ತು ನೀನು ಎಷ್ಟು ಸುಖವಾಗಿದೀಯಾ ಅಂತ ಅಂತ ಅಂದ್ಕೊಂಡು, ಅವ ಅಲ್ಲಿ ಇದ್ದಂಥವ್ರಿಗೆ ನನ್ನ ತಂಗಿಯನ್ನ ನಾನು ಹೀಗೆ ಸಾಕಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ಕಷ್ಟ ಬಾರದ ರೀತಿಯಲ್ಲಿ, ಮತ್ತೆ ತಂಗಿಗೂ ಏನೋ ಬುದ್ಧಿ ಮಾತು ಹೇಳಿ ಬರ್ತಾನಂತೆ ಅಣ್ಣ. ಇವತ್ತು ಸಮಯವೇ ಇಲ್ಲ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಕಾಡುವಂತಹದ್ದು, ವಿವಾಹ ಮಾಡಿಕೊಟ್ಟಂತ ಮಕ್ಕಳಿಗೆ, ಹೆಣ್ಣು ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಅವರನ್ನ ವಿಚಾರಿಸ್ಕೊಳ್ತಾರೆ ಹೆತ್ತವರು, ಒಡ ಹುಟ್ಟಿದವರು ಅನ್ನೋದೇ ಒಂದು ಗಂಭೀರವಾದಂತ ಸಂಗತಿ ಅಲ್ವಾ? ವಿಚಾರ ಮಾಡ್ಲಿಲ್ಲ ಅಂತ ಅಂದ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ?
0: ವಿಚಾರ ಮಾಡ್ಬೇಕಾಗ್ತದೆ ಅಲ್ವಾ? ಆದ್ರೆ ಹಿಂದಿನ ಪರಿಸ್ಥಿತಿ ಈಗಿಲ್ಲ, ಸ್ವಲ್ಪ ಭಿನ್ನವಾಗಿದೆ.
1: ಫೋನ್ ಇದೆ ಅಂತ,
0: ಫೋನ್ಗಳಿದೆ. ಈಗ ನೋಡಿ, ನಾವೆಲ್ಲ ಅನ್ಕೋತಿದ್ವಿ ಓದುವಾಗ, ಯಾವ್ದೋ ದೇಶದಿಂದ ಇಲ್ಲಿಗೆ ಮುಖಾಮುಖಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರಂತೆ. ಅದು ಈಗ ನಿಜವಾಗಿ ನಾವು ದಿನ ಮಾತಾಡ್ತೀವಿ, ಹಾಗಿದ್ರೆ ನೇರ ಅಲ್ಲಿ ವಿಡಿಯೋ ನೋಡ್ಕೊಂಡೆ ಮಾತಾಡ್ಬೋದು ನಾವು ಅವರ ಮುಖವನ್ನು ನೋಡ್ಕೊಂಡು.
1: ಏನೇ ಆದ್ರೂ ಭಾವನೆಗಳಿಗೆ ಸ್ವಲ್ಪ ಸ್ಪಂದಿಸುವ ಗುಣ ಎಲ್ಲರಲ್ಲೂ ಇರಬೇಕು.
0: ಭಾವನೆಗಳು ಬೇರೆ, ನೀವು ಫೋನ್ ಅಲ್ಲಿ ಮಾತಾಡೋದಕ್ಕೂ ನೀವು ಒಂದು ಪತ್ರ ಬರೆಯೋದಕ್ಕೂ ಬೇರೆ ಭಾವನೆ ಇದೆ ನೋಡಿ. ಆ ಪತ್ರದಲ್ಲಿ ನಾವು ಓದಿ ಖುಷಿ ಪಡುವಷ್ಟು ನಾವು ನಿಜವಾಗ ಫೋನ್ ಹೇಳಮ್ಮ ಊಟ ಮಾಡ್ದೆ ಆಯ್ತು ಇಡು ಅಷ್ಟೇ, ಅದೇ ನೀವು ಪತ್ರದಲ್ಲಿ ಬರೆದ್ ನೋಡಿ ಅಯ್ಯೋ ನಾವು ಖುಷಿಯಲ್ಲಿ ಕೂತ್ಕೊಂಡು ಹೋಗಿ ಒಂದ್ ಕಡೆ ಮನಸ್ನೆಲ್ಲ ಕೇಂದ್ರೀಕರಣ ಮಾಡಿ ಅದ್ರ ಮೇಲೆ ಓದ್ತಾ ಇರ್ತೀವಿ. ಅಯ್ಯೋ ನನ್ನ ಮಗಳು ಏನ್ ಬರ್ದಿದ್ದಾಳು, ಅವ್ರು ಹೇಗಿದ್ದಾರೆ, ವರ್ಣನೆ ಮಾಡುವಾಗ ನಾವು ಓದ್ತಾ ಓದ್ತಾ ನಾವು ಆ ಸ್ಥಳಕ್ಕೆ ಹೋಗಿರ್ತೀವಿ.
1: ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವಳಿಗೆ ಸವಾಲುಗಳಿರುತ್ತೆ.

0: ಒಂದು ಕರೆ
1: ಸಮಯ
0: ಇದೆ ಈಗ.
1: ಆಯ್ತು, ಈಗ ಮೊದಲ ಕರೆ ಯಾರು
0: ಹೌದು,
1: ಅಂತ ನೋಡೋಣ.
0: ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಸರ್.
0: ಹಾ, ಯಾರು ಮಾತಾಡೋದು?
2: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂ ಕಾಡು ಪೈಸಾಗಿಂದ ಸರ್.
0: ಪುಷ್ಪರಾಜ್ ಅವರಿಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಯಾವ ಹಾಡು ಇಷ್ಟ ಅಂತ ಕೇಳಬೇಕು.
0: ಅವರೊಂದು ಹಾಡು ಕೇಳಿದ್ರು, ಅದು ಹಾ ಹೇಳಿ ಪುಷ್ಪರಾಜ್, ಯಾವ ಹಾಡು ಬೇಕು ನಿಮಗೆ?
2: ಸರ್, ಮುದುಡಿದ ತಾವರೆ ಅರಳಿತು ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಆಗಿದೆ.
0: ಈಗ ಅದು ಬಿಟ್ಟು ಅದು ಪ್ಲೇ ಆಗ್ತಾ ಇಲ್ಲ,
1: ಲಭ್ಯ ಇಲ್ಲ,
0: ಲಭ್ಯ ಇಲ್ಲ.
2: ಮಂದಾಕಿನಿ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಗು ಚಿತ್ರ ಅವರು ಆಡಿರುವ ಬೆಳಗಳಿ ಕನ್ನಡ ಜ್ಯೋತಿ ಆಗಿದೆ.
0: ಮಂದಾಕಿನಿ.
1: ಮತ್ತೆ ಇವತ್ತು ಏನು ತಿಂಡಿ ಪುಷ್ಪರಾಜ್ ಅವರೇ?
2: ಇವತ್ತು ದೋಸೆ ಹಾಗೂ ಚರ್ಮೆ ಸೊಪ್ಪು ಪಲ್ಯ ಮೇಡಮ್.
1: ಹೇಗೆ ಪಲ್ಯ ಮಾಡಿದ್ರಿ?
2: ಪಲ್ಯ ಅಮ್ಮ ಮಾಡಿದ್ರು, ಅಮ್ಮ ಮಾಡಿದ್ರು ಮೇಡಮ್.
1: ಹೌದಾ? ನಮ್ಮ ಕೊಡಗಿನ ವಿಶೇಷ ತಿಂಡಿಗಳಲ್ಲಿ ಒಂದು ಅಲ್ವಾ?
2: ಹೌದು ಮೇಡಮ್.
1: ಮತ್ತೆ ಎಷ್ಟು ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿದ್ರಿ ನಿನ್ನೆ?
2: ನಿನ್ನೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಕೇಳಿದೆ ಮೇಡಮ್.
1: ಹಾ,
2: ಮತ್ತೆ 1:20 ಒಂದು ಸಂದರ್ಶನ ಪ್ರಸಾರ ಆಯ್ತು ನೋಡಿ ಮೇಡಮ್. ಚಿತ್ತಾರ. ತುಂಬಾ ಚೆನ್ನಾಗಿತ್ತು ಮೇಡಮ್ ಆ ಸಂದರ್ಶನ.
1: ಏನ್ ಕಲ್ತಿದ್ದಾಯ್ತು ಅದರಲ್ಲಿ?
2: ಅವರ ಅಂದ್ರೆ ಅವರ ಅನುಭವ ಚೆನ್ನಾಗಿತ್ತು ಮೇಡಮ್. ಅವ್ರಿಗೆ ಎಷ್ಟು ಅನುಭವ ಇದೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಆ ಸಂದರ್ಶನ. ಎರಡು ಸಂದರ್ಶನ ಕೇಳಿದೆ ಮೇಡಮ್, ಎರಡು ಭಾಗನು. ತುಂಬಾ ಅತ್ಯುತ್ತಮವಾಗಿತ್ತು ಮೇಡಮ್.
1: ತುಂಬಾ ಸಂತೋಷ ನಿಮ್ಮ ಅಭಿಪ್ರಾಯಕ್ಕೆ. ಈಗ ಒಂದು ನುಡಿಗಟ್ಟೆ ಹೇಳ್ತಾರೆ.
2: ಓಕೆ ಮೇಡಮ್.
0: ಪುಷ್ಪರಾಜ್ ಅವರು ಏನೋ ತಿಂಡಿ ತಿಂದ್ರಿ ಅಂತ ಹೇಳಿದ್ರಿ, ತೆರಮೆ ಸೊಪ್ಪು ಮತ್ತೆ
2: ದೋಸೆ.
1: ದೋಸೆ
0: ನೀವು ಅದನ್ನ ತೆರಮೆ ಸೊಪ್ಪು ಅಂತ ತಾನೆ ಹೇಳೋದು?
2: ಹೌದು ಸರ್.
0: ಅದು ಎಲ್ಲಿ ಬೆಳೆಯುತ್ತೆ?
2: ಗದ್ದೆಯಲ್ಲಿ
1: ಸರ್. ಮಂಜುನಾಥ್
0: ಗದ್ದೆಯಲ್ಲ ಅಲ್ಲ, ಅದು ನೀರಿನ ತೋಡು ಇರುತ್ತಲ್ಲ ಅದ್ರ ಬದಿಯಲ್ಲಿ ಬೆಳೆದಿರುತ್ತೆ. ಬೆಳೆಯುತ್ತೆ. ಹೌದೌದು. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಅದು
1: ಔಷಧೀಯ ಗುಣ ಇದೆ.
0: ಹೌದೌದು, ಬಹಳ ಚೆನ್ನಾಗಿರುತ್ತೆ. ಪುಷ್ಪರಾಜ್ ಅವರು ಈಗ ತರಮೆ ಸೊಪ್ಪಿನ ಪಲ್ಯ ಮತ್ತೆ ರೊಟ್ಟಿ ತಿಂದ್ರಾ, ದೋಸೆ ತಿಂದ್ರಾ?
2: ದೋಸೆ. ದೋಸೆ ಸರ್.
0: ಓಕೆ. ಬಾಯಿ ಹಾಕು ಅಂತ ಹೇಳಿ ಒಂದು ನುಡಿಗಟ್ಟು ನಿಮ್ಗೆ. ಬಾಯಿ ಹಾಕು ಅಂದ್ರೆ ರೊಟ್ಟಿನ ತೆಗೆದು ಬಾಯಿಗೆ ಹಾಕು ಅಲ್ಲ, ಬಾಯಿ ಹಾಕು ಅಂತ.
2: ಅಂದ್ರೆ ಇಬ್ರು ಮಾತಾಡ್ತಾ ಇರ್ತಾರೆ ಸರ್. ನಾವು ನಡುವೆ ಹೋಗಿ ಮಧ್ಯ ಬಾಯಿ
1: ಹಾಕುವಂತದ್ದು.
0: ಹೌದೌದು. ವಾಕ್ಯ ಮಾಡಿ ನೋಡೋಣ. ಕರೆಕ್ಟ್, ನೀವು ಅರ್ಥ ಮಾಡ್ಕೊಂಡಿ ಸರಿ.
2: ಅಂದ್ರೆ ಇಬ್ರು ಸ್ನೇಹಿತರು ಮಾತಾಡ್ತಿದ್ರು, ನಾನು ಮಧ್ಯ ಹೋಗಿ ಬಾಯಿ ಹಾಕ್ತದೆ.
1: ವಾಕ್ಯ ಅಲ್ಲ ಬಿಡಿ ಅದು. ಒಬ್ಬರು ಮಾತನಾಡುವಾಗ ಮತ್ತೊಬ್ಬರು ವಿಷಯ ಪೂರ್ಣಗೊಳಿಸದಿದ್ದಾಗ ಬಾಯಿ ಹಾಕುವ
0: ಮಧ್ಯದಲ್ಲಿ ಬಾಯಿ ಹಾಕೋದು, ಅಥವಾ ದೊಡ್ಡವರು ಮಾತಾಡ್ತಿರುವಾಗ ಮಕ್ಕಳು ಆಗಾಗ ಮಧ್ಯದಲ್ಲಿ ಬಾಯಿ ಹಾಕೋದು.
1: ಎಷ್ಟೋ ವಿಷಯಗಳು ತಪ್ಪಿ.
0: ಮತ್ತೆ ಯಾವುದೇ ವಿಚಾರ ಆಗಿರ್ಲಿ, ಇಬ್ರು ಮಾತಾಡುವಾಗ ಯಾರಾದ್ರೂ ಮತ್ತೆ ಬಾಯಿ ಹಾಕಿದ್ರೆ, ಅಥವಾ ಇಬ್ಬರೇ ಮಾತಾಡ್ತಾ ಇರುವಾಗ ಒಬ್ಬರು ಮಾತಾಡೋ ಮಧ್ಯದಲ್ಲಿ ಅವರೇ ಮಾತಾಡ್ತಿದ್ರೆ ಇಬ್ರಿಗೂ ಅರ್ಥ ಆಗಲ್ಲ.
1: ಹೌದು. ಎಷ್ಟೋ ವಿಷಯಗಳು.
0: ಈಗ ನೀವು ಮಾತಾಡುವಾಗ ಪೂರ್ಣ ಮಾತಾಡುವವರೆಗೆ ನಾವು ನಿಲ್ಸ್ಬೇಕು, ನಾನು ಮಾತಾಡುವಾಗ ನೀವು ನಿಲ್ಸ್ಬೇಕು, ಇಲ್ಲದಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಇದೇ ಮಧ್ಯದಲ್ಲಿ
1: ಇನ್ನೊಂದೇನಂದ್ರೆ ಹೇಳುವ ತವಕ ಇದೆಯಲ್ಲ.
0: ಹೌದೌದು.
1: ಓ, ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತು ಅಂತ ಹಲವರು ಹೇಳ್ತಾರೆ. ಕೆಲವರು ತಪ್ಪಾಗಿ ತಿಳ್ಕೊಳ್ಬಾರ್ದು ಅದನ್ನ ಅಲ್ವಾ. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಮತ್ತು ಮನರಂಜನೆಗೆ. ಒಂದು ಸಂಗತಿಯನ್ನ ನಾವು ಅವ್ರ ಕಿವಿಗೆ ಹಾಕಿದಾಗ ಅವ್ರು ಮತ್ತೆಲ್ಲ ಯೋಚನೆ ಮಾಡ್ತಾರೆ, ಹೌದಲ್ಲ ಅಂತ. ಹಾಗಾಗಿ ಅವ್ರ ಅಭಿಪ್ರಾಯಗಳನ್ನು ಹೇಳುವಾಗ ಅರ್ಥ ಆಗುತ್ತೆ. ಹಾಗಾಗಿ ನಾವು ಮಾಹಿತಿಯನ್ನ
0: ಮಾತು ಅನ್ನೋದೇ ಹಾಗೆ, ಯಾವಾಗ್ಲೂ ಮಾತಾಡುವಾಗ ಒಂದು ಅದು ತೂಕವಾಗಿರ್ಬೇಕು, ಅದಕ್ಕೆ ಅರ್ಥ ಇರಬೇಕು. ಆಯ್ತಾ? ಅದನ್ನ ಬೇರೆಯವ್ರು ಬಂದು ಬಾಯಿ ಹಾಕಿದ್ರೆ, ಈಗ ಎಷ್ಟೋ ಸಂಸಾರದಲ್ಲೂ ಅದು ನಡೆಯುತ್ತೆ. ಗಂಡ ಹೆಂಡತಿ ಮಾತಾಡ್ತಿರುವಾಗ ಗಂಡಗೆ ನಂಗೆ ಅನ್ಸುತ್ತೆ ಅಂದ್ರೆ, ನಾನು ಮಾತಾಡೋಕ್ಕಿಂತ ಮೊದಲೇ ಹೆಂಡತಿ ಬಾಯಿ ಹಾಕ್ಬಿಡ್ತಾಳೆ ಮಧ್ಯದಲ್ಲಿ, ಅಥವಾ ಹೆಂಡತಿ ಮಾತಾಡುವಾಗ ಗಂಡ ಏ ಅದಲ್ಲ ಇದು ಅಂತ ಹೇಳುವಾಗ ಅವ್ರು ಸಿಟ್ಟು ಬರ್ಬೋದು. ಇದರಿಂದನು ಎಷ್ಟೋ ಕಡೆ ಜಗಳ.
1: ಇವತ್ತು ಜಗಳದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಪ್ಪ?
0: ಇಲ್ಲ ಇಲ್ಲ, ಜಗಳ ಆಗ್ಬಾರ್ದು.
1: ಗಂಧದ ಜೊತೆ ಜಗಳ ಮಾಡೋಣ, ಸಗಣಿ ಜೊತೆ ಬೇಡ.
0: ಹೌದೌದೌದು. ಪುಷ್ಪರಾಜ್ ಅವರ ಗೀತೆ ನಾವೀಗ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ.
2: ನಮಸ್ತೆ ಸರ್.
0: ನಮಸ್ತೆ. ನಮಸ್ತೆ.

0: ಮತ್ತೊಮ್ಮೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಸ್ವಾಗತ.
0: ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ
1: ನೋಡೋಣ. ನಮಸ್ತೆ.
2: ಹಲೋ.
1: ಹಲೋ, ನಮಸ್ತೆ
2: ಸರ್. ನಮಸ್ತೆ.
1: ಓ, ಯಾರು?

0: ಪೇರೆ ಮಾತಾಡ್ತಿದ್ದೀರಾ? ಹೇಳಿ.
1: ನಮಸ್ತೆ, ಯಾರು? ಎಲ್ಲಿಂದ?
2: ಇದು ನಾನು ಅಮ್ಮಣ್ಣಿ.
1: ಅಮ್ಮಣ್ಣಿ ಅವರು ಪುತ್ತೂರ?
2: ಪುತ್ತೂರ ಅಲ್ಲ ಮೇಡಮ್, ನಾನು ಕಾರ್ಕಳ.
1: ಕಾರ್ಕಳದಿಂದ ಪ್ರೀತಿಯ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
1: ನಿಮ್ಮ ಮೆಚ್ಚಿನ ಹಾಡು?
2: ನನಗೆ ಇವತ್ತು ಸೈಕೋ ಚಿತ್ರದಿಂದ. ಸೈಕೋ ಚಿತ್ರ?
1: ಸೈಕೋ. ಯಾಕಾಗಿ, ಯಾವ ಹಾಡು ಅದರಲ್ಲಿ?
2: ರಘು ದೀಕ್ಷಿತ್ ಅವರು ಹಾಡಿದ್ದಾರೆ.
1: ಹಾ,
2: ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಅಂತ.
1: ಹಾ ಹಾ ಹಾ ಹಾ. ಹೇಗಿದ್ದೀರಿ ಅಮ್ಮಣ್ಣಿಯವರೇ?
2: ನಾನು ಚೆನ್ನಾಗಿದ್ದೇನೆ.
1: ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
2: ನಾನು ಇವತ್ತು ಬೆಳಿಗ್ಗೆ ಮಹಮ್ಮದ್ ರಫಿ ಸರ್ ಅವರು ಬಂದಿದ್ದಾರೆ, ಕಾರ್ಯಕ್ರಮ ಮುಂಜಾನೆ ಇತ್ತು, ಕಾರ್ಯಕ್ರಮ ಎಲ್ಲ ಕೇಳಿದ್ದೆ. ಆಮೇಲೆ ಚಿತ್ರಗೀತೆಗಳು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಎಸ್ ಬಿ ಅವರ ಹಾಡು ಎಲ್ಲ ಹಾಕಿದ್ದಾರೆ. ಮತ್ತೆ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಒಂದು ಬಂದಿತ್ತು, ಅದು ಕೇಳಿದ್ದೆ. ಆಮೇಲೆ 9:30 ಚಿತ್ರ ಚಿತ್ತಾರ ಅಂತ ಹಾಡಿನ ಕಾರ್ಯಕ್ರಮ ಬಂದಿತ್ತು, ಅದು ಕೇಳಿದ್ದೆ. ಮತ್ತೆ ನಂಗೆ ಇಲ್ಲಿ ಇಷ್ಟವಾದ ಕಾರ್ಯಕ್ರಮ ಒಂದು ಅಂದ್ರೆ ಒಂದು ಚಿತ್ರಗೀತೆ ಇಷ್ಟ, ಎಲ್ಲ ಕಾರ್ಯಕ್ರಮ ಇಷ್ಟನೆ. ಮತ್ತೆ ನಾನು ನಿನ್ನೆ 5:00 ಕಾರ್ಯಕ್ರಮ ಕೇಳಿದ್ದೆ ಮ್ಯಾಮ್. ನಾನು
1: ಯಾವುದು? ಯುವವಾಣಿ.
2: ಯುವವಾಣಿ, ಅದು ನಂಗೆ ತುಂಬಾ ಇಷ್ಟ. ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರ್ತಾ ಉಂಟು, ಮತ್ತೆ ನಂಗೆ ಇಷ್ಟ ಆಗ್ತದೆ. ಮತ್ತೆ ನಂಗೆ ಇದಕ್ಕಿಂತಲೂ ಮೊದಲನೆಯದಾಗಿ ಇಷ್ಟ ಆದ ಕಾರ್ಯಕ್ರಮ ಅಂದ್ರೆ ಇದು ಭಾನುವಾರ ಒಂದು ಚಿನ್ನರ ಲೋಕ ಅಂತ ಬರ್ತದೆ. ಈ ಕಾರ್ಯಕ್ರಮ ನಂಗೆ ಅಚ್ಚುಮೆಚ್ಚು, ಯಾಕಂದ್ರೆ ಅದನ್ನು ನಾನು ಎಲ್ಲ ಕೆಲಸಗಳನ್ನೆಲ್ಲ ಬರೀಬಿಟ್ಟು ಅದಕ್ಕೋಸ್ಕರ ನಾನು ಕಾರ್ಯಕ್ರಮವನ್ನು ಕೇಳಿಕೆ ಅಂತಾನೆ ಸಮಯ.
1: ನಿನ್ನೆ ಅದರಿಂದ ಏನನ್ನ ಕಲ್ತಾಗಾಯ್ತು
2: ನೋಡಿ. ನಾವ್ ಏನ್ ಗೊತ್ತಾ, ನಮ್ಮ ಮಕ್ಕಳನ್ನು ಅಥವಾ ಇನ್ನೊಬ್ಬ ಮಕ್ಕಳಿಗೂ ಅಲ್ಲಿ ಒಂದು ಮಾಹಿತಿ, ಅಥವಾ ನಮಗೂ ಒಂದು ಪೋಷಕರಾಗಿ ನಮಗೂ ಒಂದು ಅಲ್ಲಿ ನಮ್ಮ ಒಂದು
1: ತಿಳುವಳಿಕೆ ಇತ್ತು ಅಂತೀರಾ ಅಲ್ವಾ? ಜಂಕ್ ಫುಡ್ ಬೇಡ, ಮನೆ ಆಹಾರ ಬೇಕು ಅಂತ ಅಲ್ವಾ? ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸಿದ್ರು, ಬಹಳಷ್ಟು ಶ್ರೋತೃಗಳು ತಿಳಿಸಿದ್ರು. ಮತ್ತೆ ಈಗ ಒಂದು ನುಡಿಗಟ್ಟು ನಿಮಗೆ
3: ಅಮ್ಮಣ್ಣಿಯವರಿಗೆ. ಒಂದು ನುಡಿಗಟ್ಟು ಗಗನ ಕುಸುಮ ಅಂತ. ಓಕೆ, ನಾವು ಓಕೆ ಇದೀವಿ, ಹೇಳಿ.
2: ನನ್ನ ನಾನು ಆಲಿಸುತ್ತಿರುವ ಮಡಿಕೇರಿ ಆಕಾಶ ವಾಣಿ ಕೇಂದ್ರವು ಗಗನ ಕುಸುಮವಾಗಿದೆ.
3: ಓ, ನಿಮ್ಗೆ ಮತ್ತೆ ಈಗ ಮಾತಾಡ್ತಿದ್ದೀರಲ್ಲ,
1: ಸರಿ ಬರ್ಲಿಲ್ವಾ ಅಂತ?
3: ಅಲ್ಲ ಅಲ್ಲ, ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಡಿಕೇರಿ ಆಕಾಶವಾಣಿ ನನಗೆ ಗಗನ ಕುಸುಮ ಅಂತ ಅಂದ್ರೆ ನನಗೆ ಕೈಗೆಟಕಲ್ಲ ಅಂತ. ಇಲ್ಲಿದ್ರೆ ಇವ್ರು ಹೇಗೆ ಮಾತಾಡ್ತಿದ್ರು?
1: ಹೌದು,
3: ಗಗನ ಕುಸುಮ ಅಂದ್ರೆ ಕೈಗೆ ಎಟಕದ ಅಂತ.
2: ಅಂದ್ರೆ
3: ನನಗೆ ನನಗೆ ಮಾಡ್ಲಿಕ್ಕೆ ಆಗದ ಅಂತ, ಅಥವಾ ಸಾಧಿಸ್ಲಿಕ್ಕೆ ಆಗದ ಅಂತ.
2: ಇಲ್ಲಿ ಕೂಡ ಹಾಗೆ ನಾನು ಆಕಾಶವಾಣಿಯನ್ನು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೇನೆ, 2011-12 ಇಸವಿಯಿಂದ ಕೇಳ್ತಾ ಇದ್ದೇನೆ. ಈಗ ಆದ್ರೂ ಕೂಡ ನಂಗೆ ಒಂದು ಸಾರಿ ಕೂಡ ಆಕಾಶವಾಣಿಗೆ ಭೇಟಿ ನೀಡ್ಲಿಕ್ಕೆ ಆಗ್ಲಿಲ್ಲ, ಬರ್ಲೇ ಇಲ್ಲ ನಾವು ಅಂದ್ರೆ ಬರ್ಲೇ ಇಲ್ಲ, ಸುಮಾರು ವರ್ಷಗಳೇ ಆಯ್ತು. ಇನ್ನು ಯಾವಾಗ ಬರ್ಲಿಕ್ಕೆ ಆಗ್ತದೋ ಅಥವಾ ಅದು ಗಗನ ಕುಸುಮವಾಗಿ ಇರ್ತದೋ.
1: ಒಂದು ಸಾರಾಪ್ಷನೇ ಹೇಳ್ಬಿಟ್ರಲ್ಲ ಇವರು ಅಮ್ಮಣ್ಣಿ, ವಾಕ್ಯ ಕೇಳಿದ್ರೆ
3: ಅಲ್ಲ ಇವ್ರು ಆ ರೂಟ್ ಅಲ್ಲಿ ಬರ್ತಾ ಇದ್ದಾರೆ, ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು.
1: ಹೌದು ಹೌದು ಹೌದು. ಅಮ್ಮಣ್ಣಿ ಅವರೇ,
2: ಸರ್ ನಾನು ಮೊನ್ನೆ ಬರ್ತ್ಡೇ ಅನ್ನು ಕೂಡ ಕೇಳಿದ್ದೆ, ನಂಗೆ ಅದು ಫೇಸ್ಬುಕ್ ಅಲ್ಲೆಲ್ಲ ಬಂದಿತ್ತು, ನಂಗೆ ಎಲ್ಲರ ಮಾತು ಅಲ್ಲಿ ಬಂದಿತ್ತು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಂದು ಕಾರ್ಯಕ್ರಮ ನೋಡಿ, ಈಗ ಒಂದು ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಮೂಡಿ ಬರ್ತಾ ಉಂಟು. ನಮ್ಗೆ ಮತ್ತೆ ಏನು ಆಗಿದೆ ಅಂದ್ರೆ, ಮತ್ತೆ ಮತ್ತೆ ಇದಕ್ಕೆ ಭಾಗವಹಿಸಬೇಕು ಅಂದ್ರೆ ಎಲ್ಲರೂ. ಈಗ ಈಗ ನಾನು ಮೊನ್ನೆ ನಿನ್ನೆ ಅಂತ್ಯಕ್ಕೆರೆಯಲ್ಲಿ ಒಂದು ನೋಡಿದ್ದೆ, ಕೇಳುಗರು ಹಳೆ ಕೇಳುಗರು ಎಲ್ಲ ಮತ್ತೆ ಕರೆ ಮಾಡ್ತಿರೋದು ತುಂಬಾ ಸಂತೋಷದ ವಿಷಯ ಅಂತ.
1: ಹೌದು ಹೌದು ಹೌದು, 31 ಜನರು ಮಾತನಾಡಿದ್ರು.
2: ಹೌದು,
1: ನೀವು ಕೂಡ ಭಾಗವಹಿಸಿದ್ರಲ್ಲ?
2: ಹೌದೌದು, ನಾನು ಬಾರಿ ನಾನು ಅಂತ್ಯಕ್ಕೆರೆಗೆ ನಾನೇನ್ ಗೊತ್ತಾ, ನಾನು ಅಂತ್ಯಕ್ಕೆರೆಗೆ ಮೂರನೇ ಬಾರಿ ನಿನ್ನೆ ಭಾಗವಹಿಸಿದ್ದೆ. ಮತ್ತೆ ನಾನು ಬಿಟ್ಟು ಕೊಡ್ತೇನೆ, ಯಾಕಂದ್ರೆ ಇದಕ್ಕೆ ಕೂಡ ಹಾಗೆ ನನ್ನೆದೆಯ
1: ಹಾಡು
2: ಇದಕ್ಕೆ ಕೂಡ ಹಾಗೆ ನಾನು ಯಾವಾಗ್ಲೂ ಮಾಡಲ್ಲ ಮ್ಯಾಮ್, ಮಾತಾಡಿದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡ್ತೇನೆ.

0: ಸಿಕ್ಕಿದಾಗ ಜಾಸ್ತಿ ಮಾತಾಡ್ತೀನಿ, ಇಲ್ಲಾಂದ್ರೆ ಕರೆ ಮಾಡಲ್ಲ ಅಂತ.
1: ಮಾಡಲ್ಲ ಅಂದ್ರೆ ನಾನು ಬೇರೆಯವರಿಗೆ ಬಿಟ್ಟು ಕೊಡ್ತೇನೆ, ಮತ್ತೆ ಚಿತ್ರಕಾವೇರಿಗೂ ಹಾಗೆ. ನಿನ್ನೆ ಚಿತ್ರಕಾವೇರಿ ಸರ್ ಅಲ್ಲಿ ಇನ್ನೂ ಹೇಳಬೇಕಂದ್ರೆ, ನಿನ್ನೆ ಚಿತ್ರಕಾವೇರಿ ಕಾರ್ಯಕ್ರಮ ಕೇಳಿದ್ದೆ, ತುಂಬಾ ಚಂದದ ಅಂದ್ರೆ ಮಾಹಿತಿಪೂರ್ಣವಾದ ಪ್ರಶ್ನೆಗಳನ್ನು.
0: ಹೌದು ಹೌದು, ಶಿಕ್ಷಕರ ದಿನಾಚರಣೆಯ ಬಗ್ಗೆನೆ ಕೇಳಿದ್ರಲ್ವಾ?
1: ಕೇಳಿದ್ರು, ನಿಜವಾಗಿಯೂ ಕೆಲವೊಂದು ಮಾಹಿತಿ ನಮಗೂ ಗೊತ್ತಿರುದಿಲ್ಲ, ಹೇಳಿ ತಿಳಿಸ್ತಾರೆ. ಹಾಗೆ ನಾನು ಭಾಗವಹಿಸುದಿಲ್ಲ ಮ್ಯಾಮ್, ನಾನು ಭಾಗವಹಿಸೋದು ಕಡೆಯಲ್ಲೇ ಮಾಡುತ್ತೇನೆ. ಮಾತಾಡಿದ್ರೆ ಹೀಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ.
0: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಅಮ್ಮಣ್ಣಿಯವರೇ. ನಮಸ್ಕಾರ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ದಾರೆ ಇವರು, ಇಷ್ಟಪಟ್ಟು ಕೇಳಿದ್ದಾರೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ.
2: ಮಾಮೂಲಿ ಕೇಳಿದ್ರು, ಮೊದಲು ಕರೆ ಮಾಡ್ತಾ ಇದ್ರು, ಮಧ್ಯದಲ್ಲಿ ನಿಲ್ಸಿದ್ರು, ಈಗ ಪುನಃ ಕರೆ ಮಾಡ್ತಾರೆ. ಕರೆ ಮಾಡ್ಬೇಕು, ಅವ್ರ ಒಂದು ಮಾತು ಹೇಳಿದ್ರು, ನಾವು ಬೇರೆಯವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕು, ಯಾಕೆಂದ್ರೆ ಹೊಸ ಹೊಸ ಕೇಳುಗರು ಬರ್ತಾ ಇರ್ತಾರೆ. ಹಾಗೆ ನಾವೇ ಕರೆ ಮಾಡೋದಲ್ಲ, ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು, ಯಾಕಂದ್ರೆ ತುಂಬಾ ದೂರದಿಂದ ಕರೆ ಮಾಡ್ತಾ ಇರ್ತಾರೆ.

0: ಹೇಳಿ ತಿಳಿಸ್ತಾರೆ. ಹಾಗೆ ನಾನು ಭಾಗವಹಿಸುದಿಲ್ಲ ಮ್ಯಾಮ್, ನಾನು ಭಾಗವಹಿಸೋದು ಕಡೆಯಲ್ಲೇ ಮಾಡ್ತೇನೆ. ಮಾತಾಡಿದ್ರೆ ಹೀಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ.
1: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಅಮ್ಮಣ್ಣಿಯವರೇ. ಹಾ ನಮಸ್ಕಾರ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ದಾರೆ ಇವರು, ಇಷ್ಟಪಟ್ಟು ಕೇಳಿದ್ದಾರೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ.
2: ಮಾಮೂಲಿ ಕೇಳಿದ್ರು, ಮೊದಲು ಕರೆ ಮಾಡ್ತಾ ಇದ್ರು, ಮಧ್ಯದಲ್ಲಿ ನಿಲ್ಸಿದ್ರು, ಈಗ ಪುನಃ ಕರೆ ಮಾಡ್ತಾರೆ. ಕರೆ ಮಾಡ್ಬೇಕು, ಅವ್ರು ಒಂದು ಮಾತು ಹೇಳಿದ್ರು, ನಾವು ಬೇರೆಯವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕು, ಯಾಕೆಂದ್ರೆ ಹೊಸ ಹೊಸ ಕೇಳುಗರು ಬರ್ತಾ ಇರ್ತಾರೆ. ಹಾಗೆ ನಾವೇ ಕರೆ ಮಾಡೋದಲ್ಲ, ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು, ಯಾಕಂದ್ರೆ ತುಂಬಾ ದೂರದಿಂದ ಕರೆ ಮಾಡ್ತಾ ಇರ್ತಾರೆ. ಅವರ ಕರೆ ಈಗ ಕಡಿತವಾಗಿದೆ, ಅವರಿಗಾಗಿ ಅಮ್ಮಣ್ಣಿಯವರ ಒಂದು ಚಿತ್ರಗೀತೆ ಬರ್ತಾ ಇದೆ, ಕೇಳಿ.

0: ಫೋನ್ ಮಾತಾಡ್ತೀರಿ ನಿರೂಪಕರ ಜೊತೆ ಅಂತ ಪ್ರಶ್ನೆ. ಏನಿರಬಹುದು ಉತ್ತರ ನಿಮ್ಮಿಂದ?
1: ಅಲ್ಲ, ಇದು ನನ್ನದೇ ಹಾಡು ಅಂತಂದ್ರೆ ಬರೀ ಅವರು ಹಾಡು ಅನ್ನೋದನ್ನು ಮಾತ್ರ ಕೇಳ್ಕೊಂಡಿದ್ದಾರೆ. ನನ್ನದೇ ಭಾವನೆಗಳನ್ನು ನಾವು ಫಸ್ಟ್ ವ್ಯಕ್ತಪಡಿಸ್ಬೇಕಲ್ಲ. ಮಾತಾಡ್ತಾ ಮಾತಾಡ್ತಾ ಹಾಡು ಹಾಡನ್ನೇ ಹಾಕ್ತಾ ಇದ್ರೆ ಆ ಕಾರ್ಯಕ್ರಮ, ಈಗ ನಾವು ಮೊದಲೆಲ್ಲ 11-12 ಗಂಟೆ ಬರೀ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದ್ವಿ. ಏನಿದೆ ಅದರಲ್ಲಿ ಹಾಡುಗಳು? ನೀವು ಬೇಕಾದಷ್ಟು ಚಾನೆಲ್ಗಳು ಇದಾವೆ, ಹಾಡುಗಳನ್ನ ಕೇಳ್ತಾ ಹೋಗ್ಬೋದು. ನಮ್ಮಲ್ಲೇ ಬೇಕಾದಷ್ಟು ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಹಾಡುಗಳ ಮಧ್ಯದಲ್ಲಿ ಈ ಮಾಹಿತಿ, ಈ ರೇಡಿಯೋ ಇರೋದೇ ಅದೇ ಮಾಹಿತಿ ಮತ್ತೆ ಮನೋರಂಜನೆ ಎರಡನ್ನೂ ಕೊಡ್ಲಿಕ್ಕೆ ಇರೋದು. ಮಾಹಿತಿ ಜೊತೆಗೆ ಮನೋರಂಜನೆ ಸಿಗ್ತಾ ಇದ್ರೆ ಅದಕ್ಕೆ ಅವ್ರು ಖುಷಿ ಪಡ್ಬೇಕು ಅಲ್ಲ. ನಮ್ಮ ಕೇಳುಗರು ಯಾರು ಅದನ್ನ ಇದ್ ಮಾಡಲ್ಲ.
0: ಪ್ರಭಾವಿ ಮಾಧ್ಯಮ ಇದು.
1: ಹೌದು,
0: ಹಾಗಾಗಿ ನಾವು ನೋಡುವುದಕ್ಕಿಂತ ಕಿವಿಯಲ್ಲಿ ಕೇಳಿದಾಗ ಸ್ವಲ್ಪ ರಿಯಲೈಸ್ ಆಗುತ್ತೆ. ಆ ಒಂದು ಮನೋಭಾವನೆ ಹುಟ್ಟುತ್ತಲ್ಲ, ಅದರಿಂದ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ನಾವು ಸಹಾಯ ಮಾಡಬಹುದು. ಈಗ ನಾವು ಒಮ್ಮೆ ಹೇಳಿದ್ವಿ ಪ್ಲಾಸ್ಟಿಕ್ ಬಗ್ಗೆ, ಒಬ್ರು ನಮ್ಗೆ ಹೇಳಿದ್ರು ಆಕಾಶವಾಣಿಗೆ ಬಂದು, ನಾವ್ ಇವತ್ತಿಗೂ ಕಾಟನ್ ಬಟ್ಟೆಯ ಬ್ಯಾಗನ್ನೇ ಬಳಸ್ತೀವಿ ಮೇಡಮ್ ನೀವು ಕಾರ್ಯಕ್ರಮದಲ್ಲಿ ಹೇಳಿದ್ರಿಂದ ಅಂತ. ಈ ರಸ, ಇದು ಕಸದಿಂದ ರಸ ಅಂತ ಮಾತನಾಡಿದ್ವಿ. ಆವಾಗ್ಲೂ ಕೂಡ ಅವರು ಹೆಚ್ಚು ಅಡುಗೆ ಮಾಡಲ್ವಂತೆ ಮನೆಯಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಅಡುಗೆ ಮಾಡಲ್ಲ, ಉಳಿಸುವತ್ತ ಮಾಡಲ್ಲ.
1: ಅಂದ್ರೆ
0: ಒಂದು ಎಷ್ಟು ಬೇಕಷ್ಟು, ಮತ್ತೆ ಒಬ್ರಿಗೆ ಆಗೋ ಅಷ್ಟು ಊಟ ಇರುತ್ತಂತೆ ಅವ್ರ ಮನೆಯಲ್ಲಿ, ಯಾರಾದ್ರೂ ಬರಬಹುದು ಅಂತ. ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡುವತ್ತ ಒಂದು ಹೆಜ್ಜೆ ಅಂತ ಅಷ್ಟೆ ಅಲ್ವಾ. ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ.
1: ಹಲೋ
0: ಹಲೋ
1: ಹಲೋ
0: ಹಲೋ, ನಮಸ್ತೆ ನಮಸ್ತೆ ಹಲೋ ಹಲೋ ನಮಸ್ತೆ.
1: ಕರೆಯಲ್ಲಿ ಕಡಿತ.
0: ಈಗ ನಿಮಗೆ ಒಂದು ಒಗಟನ್ನ ಕೇಳೋಣ ಅಂತ. ಬೇಟೆಗಾರ ಮುಂದೆ 1,000 ಜನ ಹಿಂದೆ. ಮಂಜುನಾಥ್ ಅವ್ರಿಗೆ ಒಗಟು ಹೇಳಬೇಕು, ಬಿಡಿಸ್ಬೇಕು. ಬೇಟೆಗಾರ ಮುಂದೆ 1,000 ಜನ ಹಿಂದೆ.
1: ನೀವೇ ಹೇಳಿ, ನೀವೇ ಹೇಳಿ.
0: ಪ್ರಯತ್ನ ಬೇಡ ಅಂತೀರಾ?
1: ಅಲ್ಲ, ನಮ್ಗೆ ಗೊತ್ತಿದ್ರೆ ನಾನು ಹೇಳ್ಬಿಡ್ತೀನಿ.
0: ಅಲ್ಲ, ಸ್ವಲ್ಪನಾದ್ರೂ ಮನಸ್ಸಿಗೆ ಸ್ವಲ್ಪ
1: ಬೇಟೆಗಾರ
0: ಕೊಡ್ಬೇಕಲ್ಲ. ಬೇಟೆಗಾರ ಮುಂದೆ 1,000 ಜನ ಹಿಂದೆ.
1: ಏನದು, ನಂಗೆ ಗೊತ್ತಾಗ್ತಾ ಇಲ್ಲ.
0: ನೋಡೋಣ, ಯೋಚನೆ ಮಾಡಿ ನಮ್ಮ ಶ್ರೋತೃಗಳು ಹೇಳ್ಬೋದು.
1: ನೋಡೋಣ ಯಾರಿದ್ದಾರೆ ಅಂತ.
0: ಹಲೋ ನಮಸ್ತೆ ನಮಸ್ತೆ, ಯಾರು, ಎಲ್ಲಿಂದ? ಸರಸ್ವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ, ಜೊತೆಗೆ ನಿಮ್ಮ ಮೆಚ್ಚಿನ ಹಾಡು ಯಾವುದು? ಯಾವುದು?
2: ವೇದ ಫಿಲಂ ಇಂದ ಗಿಲ್ಲಕ್ಕೋ ಶಿವ ಅಂತ ಒಂದು ಸಾಂಗ್ ಇದೆ.
0: ಅದು ಲಭ್ಯ ಇಲ್ಲ.
2: ಶ್ರೀ ಮಂಜುನಾಥದಿಂದ
0: ಇದೆಯಾ ಸರಸ್ವತಿ ಅವರೇ?
1: ವೇದ, ವೇದ ಫಿಲ್ಮ್ ಅಲ್ವಾ ಚಿತ್ರ?
0: ಯಾವ ಹಾಡು
1: ಇದೆ? ಗಿಲ್ಲಕ್ಕೋ ಶಿವ.
0: ನಿಮ್ಮ ಹಾಡು ಪ್ರಸಾರವಾಗುತ್ತೆ. ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿದ್ರಿ? ಶನಿವಾರ ಭಾನುವಾರ
2: ಅಂತ್ಯಾಕ್ಷರಿ ಕೇಳಿದೆ
0: ಭಾಗವಹಿಸ್ಲಿಲ್ಲ.
2: ಭಾಗವಹಿಸು ಅಂದ್ರೆ ಮಕ್ಕಳು ತಮಾಷೆ ಮಾಡ್ತಾರೆ, ನಾನು ಆಡೋದಿಲ್ಲ, ಅದಕ್ಕೆ ನೀವು ಕಾಲ್ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ.
0: ಹೌದಾ?
2: ಮತ್ತೆ ಹಾಡ್ ಕೇಳ್ಬಿಟ್ಟು ಅವರೇ ಬಿದೋಗ್ಬೋದು ಅಂತೆಲ್ಲ ತಮಾಷೆ ಮಾಡ್ತಾರೆ.
0: ಅಲ್ಲ, ನಿಮ್ಗೆ ಏನ್ ಅನ್ನಿಸ್ತಾವಾಗ ಮಕ್ಕಳು ಆ ರೀತಿ ಹೇಳಿದಾಗ, ನಿಮ್ಮ ಮನಸ್ಸು ಏನ್ ಅನ್ಸ್ತಾ ಇತ್ತು ನಿಮ್ ಮನಸ್ಸಿಗೆ?
2: ಅಂದ್ರೆ ಇಷ್ಟರಿಗೆ ನಾನು ಆಡೋ ಪ್ರಯತ್ನ ಮಾಡ್ಲಿಲ್ಲಲ್ಲ, ಅದಕ್ಕೆ ಸಡನ್ ಆಗಿ ಬೇಡ ಸ್ವಲ್ಪ ಟೈಮ್ ಕಳೆದು ಈಗ ಎಲ್ಲರೂ ಹಾಡ್ತಾರಲ್ಲ ಅದನ್ನೆಲ್ಲ ಕೇಳಿ ನಾವು ಸ್ವಲ್ಪ ಪ್ರಯತ್ನ ಮಾಡುವ ಅಂತ.
0: ಅಲ್ಲ, ಮಕ್ಕಳ ಮಾತಿಗೆ ಸೋತ್ ಬಿಟ್ರ?
2: ಇಲ್ಲ, ಅವರು ತಮಾಷೆಗೆ ಹೇಳಿದ್ರು, ಇನ್ನೊಮ್ಮೆ ನಾ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಮೇಡಮ್, ನೀವು ಹೇಳಿದ್ರು ಪರವಾಗಿಲ್ಲ ಅಂತ. ಫಸ್ಟ್ ನಾನು ಕಾಲ್ ಎಲ್ಲ ಮಾತಾಡುವಾಗ ನೀವಿನ್ನ ಚೆನ್ನಾಗಿ ಮಾತಾಡ್ಬೇಕು, ನೀವ್ ಅಷ್ಟು ಚೆನ್ನಾಗಿ ಮಾತಾಡಲ್ಲ ಅಂತ ಹೇಳ್ತಾ ಇದ್ರು.
0: ತಿದ್ದಿದ್ದಾರೆ ಮಕ್ಕಳು.
2: ನೀವು ಇಂಪ್ರೂವ್ ಆಗಿದ್ದೀರಾ, ಮಾತಾಡ್ತೀರಾ
1: ರೇಡಿಯೋದಲ್ಲಿ? ಈಗ ನೀವು ಸಂಗೀತವನ್ನು ಕೇಳೋ ಮನಸ್ಸಿದ್ದೇ ಇದೆ ಅಲ್ವಾ ನಿಮ್ಗೆ? ಇಷ್ಟ ಹಾಡುಗಳನ್ನೆಲ್ಲ ಕೇಳ್ತೀರ, ಹಾಗಿದ್ಮೇಲೆ ಸಂಗೀತ ಕೇಳದ್ಮೇಲೆ ಹೇಳುವಂತ ಶಕ್ತಿ ನಿಮ್ಮಲ್ಲಿ ಇದ್ದೇ ಇದೆ, ಅದು ನಿಮ್ಮ ಒಳಗಿಂದ ಹೊರಗೆ ಬರ್ಬೇಕಷ್ಟೇ.
0: ಅಲ್ಲ, ಮಕ್ಕಳು ನಕ್ಬಿಟ್ರಲ್ಲ ಸರಸ್.

0: ಗಣಪತಿ ಅವರಿಗೆ ಬೇಸರ ಆಗ್ಬಿಟ್ಟಿದೆ. ಮಕ್ಕಳು ಈ ರೀತಿ ಹೇಳ್ತಾ ಇದ್ದಾರಲ್ಲ, ಭಾನುವಾರ ಬೇರೆ ಇದೆ ಕಾರ್ಯಕ್ರಮ, ಬೇರೆ ದಿನ ಆಗಿದ್ರೆ ಹಾಡಬಹುದಾಗಿತ್ತು ಅಂತ ಸ್ವಲ್ಪ ಬೇಸರನೂ ಆಗಿದೆ ಅಲ್ವಾ ಸರಸ್ವತಿ ಅವರೇ?
1: ಹಾ ಮೇಡಮ್, ತುಂಬಾ ಜನ ಕೇಳ್ತಾರೆ ಭಾನುವಾರ ಆದ್ರೆ, ನಮಗ್ ಗೊತ್ತಿರೋರು ಕೂಡ ಕೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಮುಜುಗರ ಅಂದ್ರೆ ಅವ್ರ ಕ್ಲಾಸ್ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಕೇಳ್ತಾರೆ.
0: ಹಾಗಿದ್ರೆ ಇನ್ ಕರೆ ಮಾಡಲ್ಲ ಅಂತ ಆಯ್ತು.
2: ಅಂತ್ಯಕ್ಷರಿ ಕಾರ್ಯಕ್ರಮ ಇದೆಯಲ್ಲ ಎಲ್ಲಿ ಕೇಳಿ ಅಂತ್ಯ
1: ಮಾಡುವ ಅಂತ ಸ್ವಲ್ಪ.
2: ಅದೇ ಅದೇ, ಈಗ ನೀವು ಅಂತ್ಯಕ್ಷರಿ ಕಾರ್ಯಕ್ರಮಕ್ಕೆ ಮಾಡಿದಾಗ ನೀವು ಉದ್ದ ಒಂದು ಹಾಡನ್ನೇ ಹಾಡಬೇಕಾಗಿಲ್ಲ, ಒಂದು ಒಂದು ಸೆಂಟೆನ್ಸ್ ಹೇಳಿದ್ರೆ ಸಾಕಾಗತ್ತೆ, ಒಂದು ವಾಕ್ಯ ಅಷ್ಟೇ ಅಲ್ಲ.
1: ಅಲ್ಲ,
0: ಏನೇ ಆದ್ರೂ ನೀವು ಸ್ಪಂದಿಸಿದಿರಿ, ಮಕ್ಕಳ ಮಾತನ್ನ ಕೇಳಿದಿರಿ.
2: ಮಕ್ಕಳನ್ನೇ ಮಕ್ಕಳನ್ನೇ ಪ್ರೋತ್ಸಾಹ ಕೊಡಿ, ಮಕ್ಕಳಿಗೇನೆ ಅವರೇ ಹಾಡ್ತಾರೆ.
1: ಈಗ ಚಿನ್ನರ ಲೋಕ ಇದ್ದಾಗ ಎಲ್ಲ ಭಾಗವಹಿಸಿ ಅಂತ ಹೇಳಿದ್ರೆ, ಈಗ ದೊಡ್ಡವಳು ಆಗಲ್ಲ, ಅವಳು ಡಿಗ್ರಿಗೆ ಹೋಗ್ತಾ ಇದ್ದಾಳೆ. ಸಣ್ಣವಳಿಗೆ ಹೇಳಿದ್ರೆ ಇವಾಗ ಸ್ವಲ್ಪ ಮುಜುಗರ ಪಟ್ಕೊಳ್ತಾಳೆ. ಸಣ್ಣ ಮೊದ್ಲೆಲ್ಲ ಕಾಲ್ ಮಾಡ್ತಾ ಇದ್ಲ ಅವಳು, ಮಿಡ್ಲ್ ಸ್ಕೂಲ್ ಅಲ್ಲ ಇರುವಾಗ ಕಾಲ್ ಮಾಡ್ತಾ ಇದ್ಲ ಮೇಡಮ್. ಇವಾಗ ಏನೋ ಒಂಥರ ಅಂದ್ರೆ ಹೇಗೆ ಮಾತಾಡೋದು ಹೇಗೆ ಹಾಡೋದು
0: ಅಲ್ಲ. ಆದಾಗ್ಯೂ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದಿಕ್ಕೆ ಏನು ಅಡ್ಡಿ ಇರ್ಲಿಲ್ಲ ಅಲ್ವಾ? ಒಂದು ಚಾಲೆಂಜ್ ಅಂತ ತಗೊಂಡು ಭಾಗವಹಿಸಬಹುದಾಗಿತ್ತು. ಈಗ ಸರಸ್ವತಿ ಅವರೇ
1: ಪ್ರಯತ್ನ ಮಾಡ್ತೀನಿ,
0: ಪ್ರಯತ್ನ ಪಡಿ, ಮುಂದಿನ ಭಾನುವಾರ ಭಾಗವಹಿಸಿ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ,
2: ಮೊಸರಲ್ಲಿ ಕಲ್ಲು ಹುಡುಕು ಅಂತ.
1: ಅಂದ್ರೆ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದ್ರಲ್ಲಿ ಒಂದು ಏನೋ ತಪ್ಪು ಹುಡುಕೋದಕ್ಕೆ ಎಲ್ಲವರೆಲ್ಲ, ಈಗ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡುವಾಗ ಅದ್ರಲ್ಲಿ ಸಣ್ಣ ತಪ್ಪು ಹುಡುಕೋದು, ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಹೇಳೋದು.
0: ಒಳ್ಳೇದಾ ಕೆಟ್ಟದ್ದಾ
1: ಅಂದ್ರೆ ಸರಿ ಇದ್ರೆ ಅದ್ನ ಸರಿ ಇದೆ ಅಂತ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದಲ್ಲ.
2: ಮೊಸರಲ್ಲಿ ಕಲ್ಲು ಹುಡುಕುವಾಗ ಕಲ್ ಸಿಕ್ಕಿದ್ರೆ ಅದು ತಪ್ಪೆ, ಸಿಗದಿದ್ಮೇಲೆ ಯಾಕೆ ಹುಡುಕ್ಬೇಕಲ್ವಾ?
1: ಹೌದೌದು, ಈಗ ನಾವು ಅದು ಸರಿ ಮಾಡಿದ್ರು ಕೂಡ ಇಲ್ಲ ಅದು ಸರಿಯಾಗಿಲ್ಲ, ಏನಾದ್ರು ಒಂದು ಸಣ್ಣ ತಪ್ಪು ಹುಡುಕೋದು ಕೆಲಸ ಮಾಡುವ.
2: ಕೆಲವರಿಗೆ ಯಾರಿಗೆ ಯಾರನ್ನ ಕಾಣ್ಲಿಕ್ಕೆ ನಮ್ಗೆ ಅವ್ರ ಇಷ್ಟ ಇಲ್ಲ ಅಂದಾಗ ಅವ್ರ ತಪ್ಪುಗಳನ್ನ ಅವ್ರು ಎತ್ತಿ ತೋರಿಸ್ತಾ ಇರ್ತಾರೆ ಇತರರ ಕೆಲಸದಲ್ಲಿ.
0: ಹೌದು, ಈ ಕುಟುಂಬಗಳೆಲ್ಲ ಆ ರೀತಿ ಆಗ್ಬಿಟ್ರೆ ಕಷ್ಟ ಅಲ್ವಾ?
2: ಹೌದೌದು, ಅದಾಗಬಾರ್ದು, ನಮ್ಮಲ್ಲಿ ಆಗೋದಿಲ್ಲ. ಕೊಡಗಿನಂತ ಜಿಲ್ಲೆಯಲ್ಲಿ ಬಹಳ ಇವರಿದ್ದಾರೆ, ಪ್ರಬುದ್ಧರಿದ್ದಾರೆ, ಯೋಚನೆ ಮಾಡಿ ಮಾತಾಡ್ತಾರೆ. ಮತ್ತೆ ಸಂಸಾರ ಅಂದ್ರೆ ಹಾಗೇನೆ, ಒಂದು ತಪ್ಪು ನಡೆದ್ರೆ ಅದನ್ನ ತಿದ್ದಬೇಕು, ಅದಕ್ಕೆ ದೊಡ್ಡವರು ಇರ್ಬೇಕು ಮನೆಯಲ್ಲಿ ಅಂತ ಹೇಳೋದು. ಆಯ್ತು ಬಿಡು ತಪ್ಪಲ್ವಾ, ಆಯ್ತು ಇನ್ನೊಂದ್ಸಲ ಮಾಡ್ಬೇಡ ಅಷ್ಟೇ. ಅದನ್ನ ನೀವು ದೊಡ್ಡದ್ ಮಾಡ್ತವ್ರೆ, ಯಾಕೆ ಮಾಡ್ದೆ ಯಾಕೆ ಮಾಡ್ದೆ ಅಂದ್ರೆ ಅದು ಕಷ್ಟ ಆಗ್ತದೆ, ಜಗಳಕ್ಕೆ ನಾಂದಿ ಆಗ್ತದೆ, ಮುಂದೆ ದೊಡ್ಡದಾಗ್ತದೆ. ಹೇಳಿ ಹೇಳಿ.
1: ಅವ್ರೀಗ ಜಾಸ್ತಿ ಅಜ್ಜ ಅಜ್ಜಿ ಮಾತ್ರ ತುಂಬಾ ಚೆನ್ನಾಗಿ ಕೇಳ್ತಾರೆ, ಅವ್ರ ಹೇಳಿದ್ನ ಏನೋ ತಿರುಗಿ ಮಾತಾಡಲ್ಲ, ಅವರು ಏನ ಕೇಳ್ತಾರೆ ಹೌದು ಸರಿ ಅಂತ ನಮ್ಗೆ ಹೇಳ್ತಾರೆ. ಹೌದು ಅಜ್ಜ ಅಜ್ಜಿ ಒಳ್ಳೇದಕ್ಕೆ ಹೇಳಿದ್ದು, ಅದು ಸರಿಯಾಗಿದೆ, ನಾವ್ ಅದನ್ನ ತಿಳ್ಕೊಬೇಕು ಅಂತೆಲ್ಲ ಅವ್ರ ಅರ್ಥ ಮಾಡ್ಕೊಳ್ತಾರೆ.
0: ಅದೇ ಅಪ್ಪ ಅಮ್ಮನ ಮಾತಿಗಿಂತ ಅಜ್ಜಿ ತಾತಂದಿರ ಮಾತುಗಳನ್ನ ಜಾಸ್ತಿ ಕೇಳ್ತಾರೆ ಮಕ್ಕಳು ಅಲ್ವಾ? ಮತ್ತೆ ಸೋದರ ಮಾವಂದಿರು ಅವರ ಮಾತುಗಳನ್ನ ಚಾಚು ತಪ್ಪದೆ ಕೇಳ್ತಾರೆ. ಅದೇ ಅಮ್ಮ ಅಪ್ಪ ಹೇಳಿದ್ರೆ ಕೇಳಲ್ಲ,
2: ಅಮ್ಮ ಅಪ್ಪನು ಹಾಗೆ ಮಾತಾಡ್ಸಲ್ಲ ಅವ್ರನ್ನ
0: ಹಾಗೆ ಪ್ರೀತಿಯಿಂದ ಮಾತಾಡಲ್ಲ.
2: ಅಜ್ಜಿ ತಾತನಿಗೆ ಏನೋ ಒಂದು ಬೇರೆ ತರ ಪ್ರೀತಿ ಇರುತ್ತೆ, ಮತ್ತೆ ಮೊಮ್ಮಗ ತಿರುಗಿ ಬಿದ್ದ್ಬಿಟ್ರೆ ಕಷ್ಟ ಅಂತ ಹೇಳಿ ಅವರು ಸ್ವಲ್ಪ ಅವನ ಹಾದಿಯಲ್ಲಿ ಹೋಗಿ ಮತ್ತೆ ಅವ್ರನ್ನ ದಾರಿಗೆ ಅಲ್ಕೊಳ್ತಾರೆ. ನೋಡಿ ಅದೇ ಇರೋದು, ಮಕ್ಕಳನ್ನ ಅವಾಗ ಬಿಟ್ಟು ಎಳಿಬೇಕು. ನೋಡಪ್ಪ ಹೀಗ್ ಮಾಡ್ಬೇಡ, ಮಾಡ್ರೆ ತಪ್ಪು ಅಂತ ಹೇಳ್ಕೊಡ್ಬೇಕು.
0: ಆ ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ.
2: ತಂದೆ ತಾಯಿ ಏನ್ ಮಾಡ್ತಾರೆ, ಸಡನ್ ಬೈದ್ ಬಿಡ್ತಾರೆ, ಯಾಕೆ ಹಂಗ್ ಮಾಡದೆ ಅಂತ ಕೇಳ್ತಾರೆ, ಅದು ಅವ್ರಿಗೆ ಹಿಡಿಸೋದಿಲ್ಲ.
0: ಒಂದು ಉದಾಹರಣೆ ಹೇಳ್ತೀನಿ, ಒಂದು ಉಪಹಾರ ಮಂದಿರಕ್ಕೆ ತಂದೆ ಮಗ ಇಬ್ರು ಬಂದ್ರು, ಇಬ್ರು ತಿಂಡಿ ತಿಂದ್ರು. ಅಜ್ಜ ನಮ್ ಮೊಮ್ಮಕ್ಕಳಿಗೆ ಕೇಸರಿ ಬಾತು ಮತ್ತೆ ಒಂದು ಉದ್ದಿನೋಡೆ, ಮೂರ್ ಜನ ಇದಾರೆ, ಮೂರ್ ಜನಕ್ಕೂ ಕೊಟ್ಬಿಡಿ ಅಂತ ಅಂದ್ರೆ ಮಗ ಹೇಳೋದು, ಏನಪ್ಪಜ್ಜಿ ನೀವು ಮಕ್ಕಳಿಗೆ ಗಂಟ್ಲು ಹಾಳಾದ್ರೆ ಪರೀಕ್ಷೆ ಇದೆ ಅಂತ. ಇವರು ಏನಾದ್ರೂ ಕೇಳಲಿಲ್ಲ, ಇಲ್ಲಪ್ಪ ನನ್ ಮೊಮ್ಮಕ್ಕಳಿಗೆ ಕೊಟ್ಬಿಡಿ, ನಾನ್ ಕೊಡ್ಬೇಕು, ಏನಾದ್ರು ನಾನು ಹೋದ ತಕ್ಷಣ ಕೈ ನೋಡ್ತಾರೆ ಏನ್ ತಂದಿದ್ದಾನೆ ತಾತ ಅಂತ. ಕಡೆ ತಗೊಂಡ್ರು, ಮಗನ್ ಮಾತ್ ಕೇಳಲಿಲ್ಲ ಅವರು. ಅಂದ್ರೆ ಮೊಮ್ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಅನ್ನೋದಕ್ಕೆ ಉದಾಹರಣೆ. ನುಡಿಗಟ್ಟಿಗೆ ವಾಕ್ಯ ಹೇಳಿದ್ದಾರೆ ಅವರು,
2: ಸಿಕ್ಕಿತು. ಈಗ ಅವರ
0: ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ.
2: ಸರಸ್ವತಿ ಅವರಿಗೆ
0: ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ನಮಸ್ಕಾರ, ಧನ್ಯವಾದ.

0: ಇನ್ನು ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಸ್ವೀಕರಿಸುವ ಮುನ್ನ ಒಂದು ಒಗಟು ಹೇಳಿದ್ವಿ, ಬೇಟೆಗಾರ ಮುಂದೆ ಸಾವಿರ ಜನ ಹಿಂದೆ.
1: ಅದಕ್ಕೆ ಉತ್ತರ ಹೇಳ್ತಾ ಇಲ್ಲಲ್ಲ.
0: ಹೇಳ್ತಾ ಇಲ್ಲ,
1: ನಾನೇ ಹೇಳ್ಬೇಕ? ಇರುವೆನಾ?
0: ಇರುವೆ ಅಲ್ಲ, ಹೇಗಾಗುತ್ತೆ ಬೇಟೆಗಾರ ಮುಂದೆ ಅಂದ್ರೆ?
1: ಎಲ್ಲಿ ಅಂತ ಒಂದು ಒಂದು ಸಣ್ಣ ಕ್ಲೂ ಕೊಡ್ಬೇಕಲ್ಲ ನೀವು.
0: ತೋಟದಲ್ಲಿ ಇರುತ್ತೆ ಅದು.
1: ತೋಟದಲ್ಲಿ ಅಂತಂದ್ರೆ ಗಿಡ ಮರ
0: ಅಲ್ಲ, ಅಲ್ಲೇನೆ ನೀವು ತೋಟದಲ್ಲಿ ಅದನ್ನ ಬೆಳೀತಾರೆ ನೋಡಿ, ಅದನ್ನ ನಾನು ಹೇಳಿಬಿಟ್ಟಿದ್ದೀನಿ ಬೆಳೀತಾರೆ ಅಂತ.
1: ಗೊತ್ತಾಯ್ತು, ಬಾಳೆಕಾಯಿ. ಹೌದಾ?
0: ಬಾಳೆಗೊನೆ.
1: ಬಾಳೆಗೊನೆ
0: ನೋಡಿ, ಅಂತೂ ಪ್ರಯತ್ನ ಪಟ್ರಿ.
1: ಹೌದು.
0: ಈಗ ಇನ್ನೊಂದು ಕೇಳ್ತೀನಿ, ಬಿಳಿ ಆಕಾಶದಲ್ಲಿ ಕಪ್ಪು ನಕ್ಷತ್ರಗಳು, ಇದನ್ನು ನೋಡಲು ಜನ ಕಾದಿಹರು ಮುಂಜಾನೆಯಲ್ಲಿ. ಮುಂಜಾನೆಯೇ ಕಾದಿಹರು. ಬಿಳಿ ಆಕಾಶದಲ್ಲಿ ಕಪ್ಪು ನಕ್ಷತ್ರಗಳು, ಇದನ್ನು ನೋಡಲು ಜನ ಕಾದಿಹರು ಮುಂಜಾನೆಯೇ.
1: ಏನದು? ಕಣ್ಣ?
0: ಕಣ್ಣಲ್ಲ,
1: ಕಣ್ಣಲ್ಲ, ಬೆಳಗ್ಗೆ ಮುಂಜಾನೆಯಲ್ಲಿ.
0: ಒಳ್ಳೆಯ ಹವ್ಯಾಸ ಕೂಡ ಅದು.
1: ಬಿಳಿ ಆಕಾಶ, ಆಕಾಶ ಬಿಳಿ ಇರಕ್ಕಿಲ್ಲ, ನೀಲಿ ಇರುತ್ತೆ. ಬಿಳಿ ಆಕಾಶ ಅಂದ್ರೆ ಪೇಪರ್,
0: ನ್ಯೂಸ್ ಪೇಪರ್.

0: ಪತ್ರಿಕೆ ಅಲ್ವಾ, ನೋಡೋಣ. ಈಗ ಸರಿಯಾದ ಉತ್ತರ ಹೇಳ್ಬಿಟ್ಟಿದ್ದೀರಾ.
1: ಹೌದೌದು. ಈಗ ನೋಡೋಣ ಯಾರಿದ್ದಾರೆ ಮುಂದಿನ ಕರೆ. ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
2: ದಿನೇಶ್
0: ಹಾಲೇರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ನೆಚ್ಚಿನ ಹಾಡು
2: ಮೇಡಮ್? ನನಗೆ ಹಳೆ ಚಿತ್ರ ಮಹಿಷಾಸುರ ಮರ್ದಿನಿ.
0: ಮಹಿಷಾಸುರ ಮರ್ದಿನಿ, ಯಾವ ಹಾಡು?
2: ಅದರಲ್ಲಿ ತುಂಬಿತ್ತು ಮನ್ನಮ್ಮ, ತುಂಬಿತ್ತು
0: ತುಂಬಿತ್ತು
2: ಮೇಡಮ್,
0: ತುಂಬಿತ್ತು
2: ತುಂಬಿತ್ತು ಮನ್ನಮ್ಮ, ತಂದಿತ್ತು ಸುಖವ, ಪ್ರೇಮದ ಗಾಡಿ.
0: ಯಾಕಾಗಿ ಇಷ್ಟ ದಿನೇಶ್ ಅವರೇ?
2: ಕಳಿಸ್ತೀನಿ 21ನೇ ತಾರೀಕಿಗೆ. ಇವತ್ತು ತ್ರಿಭಾಷ ನಟಿ ಸೌಕ ಜಾನಕಿ ಅವರು ತೀರ್ಕೊಂಡ್ರು. ಸೌಕ ಜಾನಕಿ ಅವರು,
1: ಸೌಕರ್ ಜಾನಕಿ ಅವರು
2: ವಿಜೇಶ್ವರಾದ್ರು. ಅವರು ರಾಜ್ಕುಮಾರ್ ಜೊತೆ ಮೊದಲನೇ ಚಿತ್ರ
0: ವಿಷಯವನ್ನ ಸಂಗ್ರಹಿಸ್ತಾರೆ ನೋಡಿ.
2: ಹಾಗೆ ರಾಜ್ಕುಮಾರ್ ಅವರು ಹಾಡಿದ ಮೊದಲ ಯುಗಡ ಗೀತೆ.
1: ಸರಿ ಸರಿ, ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಹಾಡಿದ
2: ಕೊಟ್ಟಿದ್ರು.
0: ಇದನ್ನೇ ಒಂದು ರಸಪ್ರಶ್ನೆ ಕೇಳ್ಬಿಡ್ಬೋದು ಚಿತ್ರಕಾವೇರಿನಲ್ಲಿ ಅಲ್ವಾ?
2: ಇವತ್ತು ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಒಂದು ಚಿತ್ರ 5-6 ಭಾಷೆಗೆ ಬರ್ತದೆ. ಈ ಚಿತ್ರ 59ರಲ್ಲಿ ಕನ್ನಡ ಬಿಟ್ಟು 9 ಭಾಷೆಗಳು ತಯಾರಾಗಿತ್ತು. ಕಲಬೀರಲ್ಲ ರಾಜ್ಕುಮಾರ್ ಇವರೇ, ಭಾಷೆ ಮಾತ್ರ ಡಬ್ಬಿಂಗ್ ಆಗಿತ್ತು. ರೆಕಾರ್ಡ್ ಇವತ್ತರೂ ಯಾರಿಗೂ ಗೊತ್ತಿಲ್ಲ. ಅದು
0: ನಿಮ್ಮ ಒಂದು ಮಾಹಿತಿಗೆ ಧನ್ಯವಾದಗಳನ್ನು ಹೇಳೋಣ.
1: ಸಾವಕರ್ ಜಾನಕಿ ಅವರ ಯಾವ್ಯಾವ ಚಿತ್ರಗಳನ್ನು ನೀವು ನೋಡಿದ್ರಿ?
2: ಮೈಸೂರು ಬರ್ತೀನಿ, ಗಾಳಿ ಗೋಪುರ, ಕನ್ಯಾರತ್ನ, ಆಮೇಲೆ ಹಳೇದೆ
1: ಹಳೇದೆ. ಈ ಗೀತಾ ಗೀತಾ ಫಿಲ್ಮ್ ಅಲ್ಲೂ ನೋಡಿ ಅವ್ರು ಮಾಡಿದ್ದಾರೆ. ಗೀತಾ ಚಲನಚಿತ್ರ ಕೇಳಿದ್ರ ಶಂಕರ್ ನಾಗ್ ಅವ್ರ ಜೊತೆ ತಾಯಿಯಾಗಿ ಮಾಡಿದ್ದಾರೆ ಅಲ್ವಾ?
0: ತಾಯಿಯ ಪಾತ್ರ ನಿರ್ವಹಿಸಿದ್ದಾರೆ. ಈಗ ನುಡಿಗಟ್ಟು.
1: ದಿನೇಶ್ ಅವರಿಗೆ ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆ ಕೇಳೋದ್ರ ಜೊತೆಗೆ ಒಂದು ನುಡಿಗಟ್ಟು ಕತೆ ಕಟ್ಟು ಅಂತ.
2: ಕೆಲವರಿಗೆ ಬೇರೆ ಮಾಡಿ ಕೆಲಸ ಕೇಳಲ್ಲ, ಕತೆ ಕಟ್ಟಬೇಕು, ಸಮಯ ಕಳಿಬೇಕು.
0: ದಿನೇಶ್ ಅವ್ರು ನೋಡಿ ಕರೆಕ್ಟ್ ಮಾಡ್ಕೊಂಡು ಕೂಡ ಹೇಳ್ಬಿಟ್ರು ಅವರು.
1: ಅಲ್ಲ, ಸುಮ್ನೆ ಕತೆ ಕಟ್ಬೇಡ ಅಂತ
0: ಹೇಳಿ ಮಾತಿದೆ ದಿನೇಶ್ ಅವರು ಹೇಳಿರೋದ್ರಲ್ಲಿ ಅಲ್ವಾ? ಸುಮ್ನೆ ಕತೆ
2: ಮೇಡಮ್, ನಮ್ಗೂ ಸ್ವಲ್ಪ ಬೇಜಾರಾದಾಗ ನಮ್ಗೂ ಸಮಯ ಕಳಿಬೇಕಾಗುತ್ತೆ, ನಾವು ಕೇಳ್ತೀವಿ ಅದನ್ನ, ಒಟ್ಟು ಸಮಯ ಕಳಿಬೇಕು.
0: ಅಲ್ಲ, ಈಗ ಯಾರು ಮಾತಾಡಲ್ಲ ಬಿಡಿ ದಿನೇಶ್ ಅವ್ರ ಜೊತೆ, ಯಾಕೆ ನಿಮ್ಮ ಸಮಯ ಕಳೆಯೋಕೆ ನಾವ್ಯಾಕೆ ಬರ್ಬೇಕು ಅಂತ ಅಲ್ವಾ? ಒಂದ್ ಕಿವಿ ಮಾತಿದೆ ಅದ್ರಲ್ಲಿ, ಸಮಯವನ್ನ ವ್ಯಯ ಮಾಡಬೇಡ, ಒಳ್ಳೆಯ ರೀತಿಯಲ್ಲಿ ಬಳಸು ಅಂತ, ಅಮೂಲ್ಯವಾದದ್ದು ಪ್ರೆಸಿಯಸ್ ಅಂತ. ಹಾಗಾಗಿ ಒಂದ್ ಕಿವಿ ಮಾತು ಕೂಡ ಹೇಳ್ಬಿಟ್ಟಿದ್ದಾರೆ ಅವರು ನಿಮ್ಮ ಒಂದು ನುಡಿಗಟ್ಟಿನಿಂದ. ಒಂದು ಶ್ರೋತೃಗಳಿಗೆ ಒಂದು ಕಿವಿ ಮಾತು ಹೋಯ್ತು. ಈಗ ಅವರ ಮೆಚ್ಚಿನ ಹಾಡನ್ನ ಕೇಳೋಣ. ದಿನೇಶ್ ಅವರೇ
2: ಧನ್ಯವಾದ.
0: ನಮಸ್ಕಾರ.
1: ನಮಸ್ತೆ ನಮಸ್ತೆ.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ. ಈಗ ನಮ್ಮ ಶ್ರೋತೃಗಳು ಸಾಕಷ್ಟು ಅಭಿಪ್ರಾಯಗಳನ್ನು ತಿಳಿಸಿದ್ರು. ಈ ಬರುವ ಭಾನುವಾರ ಅಂತ್ಯಾಕ್ಷರಿ ಕೂಡ ಕಾರ್ಯಕ್ರಮ ಇರುತ್ತೆ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ. ಮತ್ತೆ ಸಂಜೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಗೀತಾ ಮಾಧುರ್ಯ, ದೇಶಭಕ್ತಿ ಗೀತೆ, ತತ್ವಪದ. ನಿನ್ನೆ ಒಬ್ಬರು ಕೇಳ್ತಾ ಇದ್ರು ತತ್ವಪದ ಹಾಡಬಹುದಾ ಅಂತ. ಜನಪದ ಗೀತೆ, ಭಾವಗೀತೆ, ಸೋಬಾನೆ ಪದ, ಇವುಗಳನ್ನೆಲ್ಲ ಕಲಿತು
1: ಭಕ್ತಿ ಗೀತೆ
0: ಕೂಡ ಹಾಡಬಹುದು.
1: ಚಿತ್ರಗೀತೆನೂ ಹಾಡಬಹುದು ಅದರಲ್ಲಿ.
0: ಚಿತ್ರಗೀತೆ ಅಂದ್ರೆ ಭಕ್ತಿ ಪ್ರಧಾನ ಗೀತೆಗಳು ಯಾವ್ದಿರುತ್ತೆ ಅದನ್ನ ಹಾಡಬಹುದು. ಭಕ್ತಿ ಗೀತೆಗಳು ಚಿತ್ರಗೀತೆ ಹಾಡುವಂತಿಲ್ಲ. ಭಕ್ತಿ ಪ್ರಧಾನ ಸಾಹಿತ್ಯ
1: ಚಿತ್ರಗೀತೆಗಳಲ್ಲಿ ಭಕ್ತಿ ಪ್ರಧಾನ.
0: ಈಗ ತಿರುಪತಿ ಒಂದು ಹಾಡು ಬರುತ್ತೆ, ತಿರುಪತಿ ಗಿರಿವಾಸ ಅಂತ, ಅದು ಆ ತರ ಹಾಡಬಹುದು. ಒಟ್ಟಾರೆ ನಮ್ಮ ಶ್ರೋತೃಗಳು ನಿನ್ನೆ ಕೂಡ ಸಾಕಷ್ಟು ಶ್ರೋತೃಗಳು ಭಾಗವಹಿಸಿದ್ರು, ಇಂದು ಕೂಡ ಹಲವು ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸಮಯದ ಅಭಾವ, ಬೇರೆ ಕರೆಗಳನ್ನ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ವಿಷಾದವಿರಲಿ. ಮತ್ತೆ ಬುಧವಾರ ಪ್ರಸಾರ ಆಗುತ್ತೆ.
1: ಅವರು ಹೆಚ್ಚು ಮಾತಾಡ್ತಾರೆ ಇವರು ಅನ್ನೋದು ಬೇಡ, ಯಾಕಂದ್ರೆ ಅದ್ರಲ್ಲಿ ಮಾಹಿತಿ ಇಲ್ಲದೆ ಸುಮ್ಮನೆ ನಾವು ಏನೋ ಒಂದು ಮಾತಾಡ್ತಾ ಇದ್ದೀವಿ.
0: ಹೌದು ಹೌದು, ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಒಂದು ಅಂಗಡಿಗಳಿಗೆ ಮತ್ತೆ ಒಂದು ಮೆಡಿಕಲ್ ಶಾಪ್ಗೆ ಅಂತೆಲ್ಲ ಹೋದಾಗ ಅವ್ರು ಹೇಳ್ತಾ ಇರ್ತಾರೆ, ನೀವು ಕೊಡುವಂತಹ ಮಾಹಿತಿ ಉಪಯುಕ್ತ ಆಗುತ್ತೆ ಹಲವರಿಗೆ ಅಂತ. ಹಾಗಾಗಿ ನಾವು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಬಂದು ಶ್ರೋತೃಗಳ ಜೊತೆ ಹಂಚಿಕೊಳ್ತೀವಿ. ಹಾಗಾಗಿ ಅದನ್ನ ಬೇರೆ ಅರ್ಥದಲ್ಲಿ
1: ಸುಮ್ನೆ, ಅದೇ ಆಗ್ಲೇ ನಾನು ಹೇಳ್ದಾಗೆ ಸುಮ್ನೆ ಮಾತಾಡ್ತಿಲ್ಲ, ನಾವು ವರ್ಕೌಟ್ ಮಾಡಿರ್ತೀವಿ, ಹೋಮ್ವರ್ಕ್ ಮಾಡಿರ್ತೀವಿ ನಾವು.
0: ಹೌದು, ನಾವು ಯಾವುದೇ ಸಂಗತಿಗಳನ್ನ ಹೇಳೋದಿಕ್ಕೆ ಒಂದು ಆಧಾರ ಇರಬೇಕು. ಈಗ ಒಂದು ಸೊಪ್ಪು ಅಂತ ಹೇಳ್ತಾರೆ, ಅದನ್ನ ಪರಿಚಯ ಮಾಡ್ಕೊಂಡು ಈಗ ನಾವು ಅಲ್ಲಿ ಹೋದಾಗ ಓ ಇದನ್ನ ಹೇಳ್ತಾ ಇದ್ರಪ್ಪ, ಇದು ಔಷಧಿಯ ಗುಣ ಇದೆಯಂತೆ ಅಂತ ನಾವು ತಗೊಳ್ಬಹುದು. ಅಂದ್ರೆ ಒಂದು ಅಭಿಪ್ರಾಯವಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಜೊತೆಗೆ ಕರೆ ಮಾಡಿ ಸಿಕ್ಲಿಲ್ಲ ನಮ್ಗೆ ಅಂತ ಬೇಸರ ಮಾಡ್ಕೊಳ್ಬೇಡ, ಮರಳಿ ಯತ್ನ ಮಾಡುವಂತ ಸಾಗ್ತಾ ಇರ್ಲಿ. ಹೀಗೆ ಪ್ರತಿ ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ ಈ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರುತ್ತೆ. ಕಾರ್ಯಕ್ರಮಗಳನ್ನ ಕೇಳಿ ಅವರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ಲಿ. ಮತ್ತೆ ಪತ್ರ ಕೂಡ ಅವರು ಬರೀಬಹುದು, ನಿಲಯದ ನಿರ್ದೇಶಕರು ಅಂತ
1: ಅನಿಸಿಕೆ,
0: ಯಾವ ಕಾರ್ಯಕ್ರಮ ಅಂತ ಬರೆದು ಅವರ ಅನಿಸಿಕೆಯನ್ನ ಮಡಿಕೇರಿ ಕೊಡಗು ಜಿಲ್ಲೆ 5712201 ಅಂತ ಬರೆದು ಅವರು ಪತ್ರವನ್ನ ಬರೀಬಹುದು. ಅದನ್ನ ನಾವು ಇಲ್ಲಿ ಓದ್ತೀವಿ ಕೂಡ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಇನ್ನು ನೀವು ಸಮಯ ನೋಡ್ತಾ ಇದ್ದೀರಿ, ಸಮಯ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ
1: ಇದುವರೆಗೆ ನೀಡಿದವರು ರಂಜಿತ್ ಕುಮಾರ್, ಮತ್ತೆ ಸಿ ಮುರುಗೇಶನ್, ಮತ್ತೆ ಸೋಮಶೇಖರ್.
0: ಇನ್ನು ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಂತ ಮಂಜುನಾಥ್ ಎಂಆರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನದೇ ಹಾಡು
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.

0: ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಹಾಡಿಂದಲೇ ಕನಸಲೇ ನಲಿಯುತ್ತ.
2: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ನೆಲೆಯಾಗಿದೆ. ಜಾಗತಿಕ ಪ್ರತಿಭೆಗಳಿಗೆ ತಾಣವಾಗಿ ಬೆಂಗಳೂರು ವಿಕಸನಗೊಂಡಿದ್ದು ಭವಿಷ್ಯದ ತಂತ್ರಜ್ಞಾನಗಳು ಇಲ್ಲಿ ರೂಪುಗೊಳ್ಳುತ್ತಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ನಗರದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ರಾಯಭಾರಿ ಸರ್ಜಿಯೋ ಗೋರ್ ಸಮ್ಮುಖದಲ್ಲಿ ಅವರು ಮಾತನಾಡಿದರು. ಬಿಯಾಂಡ್ ಬೆಂಗಳೂರು ಕಾರ್ಯಕ್ರಮದಡಿ ರಾಜ್ಯದ ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸಲು ಅಮೆರಿಕನ್ ಕಂಪನಿಗಳು ಹಾಗೂ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಆಹ್ವಾನ ನೀಡಿದರು. ಭಾರತ ಜಗತ್ತಿನಲ್ಲಿಯೇ ಅತಿದೊಡ್ಡ ಉಕ್ಕು ಉತ್ಪಾದಕ ಹಾಗೂ ಉಕ್ಕು ಗ್ರಾಹಕ ದೇಶವಾಗಿದೆ. 2030 ವೇಳೆಗೆ ದೇಶೀಯವಾಗಿ 300 ದಶಲಕ್ಷ ಟನ್ ಉಕ್ಕು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಅಮೆರಿಕದ ಫಿಲಡೆಲ್ಫಿಯಾದ ಅಕ್ಕ ರಜತ ಸಮ್ಮೇಳನದ ಅಂಗವಾಗಿ ಆಯೋಜಿತ ಬಿಸಿನೆಸ್ ಫೋರಂ 2026 ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಸುದೃಢವಾಗಿದೆ. ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಸೇರಿದಂತೆ ಭಾರತೀಯರು ಭಾರತದಲ್ಲಿ ಉದ್ಯಮ ಸ್ಥಾಪಿಸುವ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ರಾಜ್ಯಾದ್ಯಂತ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಹಲಗೂರಿನಲ್ಲಿ ಮಾತನಾಡಿದ ಅವರು, ತೀವ್ರ ಮಳೆ ಕೊರತೆ, ಅಂತರ್ಜಲ ಮಟ್ಟ ಕುಸಿತ ಹಾಗೂ ಬೆಳೆ ಹಾನಿ ಎದುರಿಸಲು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದ್ದಾಗಿ ಹೇಳಿದರು. ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ನುಡಿದರು. ಮಂಗಳೂರಿನಲ್ಲಿ 18ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸಿದ್ಧತೆ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಇಂದು ರಾಷ್ಟ್ರೀಯ ಪುಸ್ತಕ ಖರೀದಿ ದಿನಾಚರಣೆ. ಸ್ಥಳೀಯ ಪುಸ್ತಕ ಮಳಿಗೆಗಳಲ್ಲಿ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುವ ಮೂಲಕ ಲೇಖಕರು ಪ್ರಕಾಶಕರಿಗೆ ಬೆಂಬಲ ನೀಡುವ ದಿನವಾಗಿ ಆಚರಿಸಲಾಗುತ್ತಿದೆ. ಶರಣ ಕಾಯಕಯೋಗಿ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ಜರುಗಿದವು. ಆರೋಗ್ಯವಂತ ಯುವಶಕ್ತಿ ದೇಶದ ಭವಿಷ್ಯವಾಗಿದೆ. ಯುವಜನರು ಮಾದಕ ವಸ್ತುಗಳ ದಾಸರಾಗದೆ ನೈತಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಧಾರವಾಡ ಟಿಮಾನ್ಸ್ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ ವತಿಯಿಂದ

0: ಕಿಟಲ್ ಕಲಾ ಮಹಾವಿದ್ಯಾಲಯ ಆಯೋಜಿಸಿದ್ದ ನಶಾ ಮುಕ್ತ ಯುವ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಿಂದ ಬಳ್ಳಾರಿವರೆಗೆ ರಾಜ್ಯ ಬಿಜೆಪಿ ಆಯೋಜಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಜಿಲ್ಲೆ ಪ್ರವೇಶಿಸಿದೆ. ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗಂಗಾರತಿ ಮಾಡಿದರು. ಇಂದು ಕಂಪ್ಲಿಯಿಂದ ಆರಂಭಗೊಂಡಿರುವ ಯಾತ್ರೆ ದೇವಲಾಪುರದವರೆಗೆ ಸಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೆಹಕರ್ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ನಡೆಯಲಿದೆ. ಸಚಿವರು ಅಹವಾಲುಗಳನ್ನು ಆಲಿಸಿ ಜನತೆಯ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರ ನೇತೃತ್ವದಲ್ಲಿ 80ಕ್ಕೂ ಹೆಚ್ಚು ದೇಶಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ 300ಕ್ಕೂ ಹೆಚ್ಚು ವಿಷಯಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ನಾಳೆ ಬೆಳಗ್ಗೆ 6:30 ಏಡ್ಸ್ ಹಾಗೂ ಎಚ್ಐವಿ ಕುರಿತ ಜನಜಾಗೃತಿ ಮೂಡಿಸುವ ಮ್ಯಾರಥಾನ್ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶಿಸ್ತುಬದ್ಧ ಜೀವನಕ್ಕೆ ಶಿಕ್ಷಣ ಭದ್ರಬುನಾದಿ. ಅಕ್ಷರ ಕಲಿಸಿ, ಹೆಬ್ಬೆಟ್ಟು ಅಳಿಸಿ. ಹೆಬ್ಬೆಟ್ಟು ಸಹಿ, ಬಾಳು ಕಹಿ. ಅಕ್ಷರ ಕೀರಿ, ಸಾಕ್ಷರರಾಗಿರಿ. ಅಕ್ಷರ ಕಲಿತ ನಾರಿ ಕುಟುಂಬಕ್ಕೆ ಸಹಕಾರಿ, ಉಪಕಾರಿ. ಅಕ್ಷರ ಬಾರದವರಿಗೆ ಜೀವನ ಶಿಕ್ಷೆ ಎನಿಸುತ್ತದೆ.

0: ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ದಿನದ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು ಮಾತನಾಡುತ್ತಾರೆ. ನಂತರ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಸಾಕ್ಷರತಾ ದಿನದ ಮಹತ್ವ. ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು.
1: ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಎಂಬ ಸರ್ವಜ್ಞನ ಮಾತು. ಮನುಷ್ಯ ಮಾತ್ರದವರು ವಿದ್ಯೆ ಇಲ್ಲದೆ ಬದುಕುವುದು ಕೂಡದು ಎಂಬ

ಸಂದೇಶವನ್ನ ರವಾನಿಸುತ್ತದೆ. ಸಾಕ್ಷರತೆ ಎಂದರೆ ಅಕ್ಷರ ಜ್ಞಾನ. ವಿದ್ಯೆ ಅಥವಾ ಶಿಕ್ಷಣ ಎಂಬುದು ಅಕ್ಷರ ಜ್ಞಾನಕ್ಕಿಂತಲೂ ವಿಶಾಲವಾದ ಮತ್ತು ಆಳವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಆದರೆ ಅಕ್ಷರ ಕಲಿಕೆ ಎನ್ನುವುದು ಜ್ಞಾನ ಮಂದಿರಕ್ಕೆ ಹೋಗುವ ಮೊದಲನೆಯ ಮೆಟ್ಟಿಲು. ಸಾಕ್ಷರತೆ ಎಂಬ ಕೀಲಿ ಕೈಯಿಂದ ವಿದ್ಯೆಯ ಬಾಗಿಲನ್ನ ತೆರೆದುಕೊಂಡರೆ ಮುಂದೆ ಸರಸ್ವತಿಯ ಅರಿವಿನ ಅರಮನೆಯನ್ನ ಪ್ರವೇಶಿಸಬಹುದು. ಬದುಕಿಗೆ ಬೇಕಾದ ಎಲ್ಲ ಆಯಾಮಗಳ ತಿಳಿವಳಿಕೆಯನ್ನ ಪಡೆದುಕೊಳ್ಳಬಹುದು. ಅನೂಹ್ಯವೂ ಅನಂತವೂ ಆದ ಈ ವಿಶ್ವವನ್ನ ಅರಿಯಬೇಕಾದರೆ ನಮಗೆ ಅಕ್ಷರದ ಆಸರೆ ಬೇಕೇ ಬೇಕು. ಕೋಫಿ ಅನ್ನಾನ್ ಅವರು ಹೇಳಿರುವಂತೆ ಸಾಕ್ಷರತೆ ಎನ್ನುವುದು ವ್ಯಕ್ತಿಯೊಬ್ಬನಿಗೆ ಪ್ರಗತಿ ಮತ್ತು ಆರೋಗ್ಯಕ್ಕಾಗಿ ಹಾಗೂ ಕ್ರಿಯಾಶೀಲ ನಾಗರಿಕತನಕ್ಕಾಗಿ ಬೇಕಾದ ತಿಳಿವನ್ನ ಬದುಕಿನುದ್ದ ಪಡೆದುಕೊಳ್ಳುವ ಬಾಗಿಲನ್ನ ತೆರೆಯುತ್ತದೆ. ಯುನೆಸ್ಕೋ ಅಭಿಪ್ರಾಯ ಪಡುವಂತೆ ಸಾಕ್ಷರತೆಯು ಬಹುದೊಡ್ಡ ಮಾನವ ಹಕ್ಕು. ಇದು ವೈಯಕ್ತಿಕ ಸಬಲೀಕರಣದ ಉಪಕರಣವಾಗಿದೆ ಹಾಗೂ ಸಾಮಾಜಿಕ ಮತ್ತು ಮಾನವಿಕ ಪ್ರಗತಿಯ ಮಾರ್ಗವಾಗಿದೆ. ಸಾಕ್ಷರತೆಯಂತೆ ಕೇವಲ ಓದುವ, ಬರೆಯುವ ಮತ್ತು ಅಂಕಗಣಿತದ ಕೌಶಲ ಅಷ್ಟೇ ಅಲ್ಲ, ಅದು ಜೀವನ ಕೌಶಲ್ಯಗಳನ್ನು ಸಂಪಾದಿಸಿಕೊಳ್ಳಲು ಹಾಗೂ ಬದುಕಿನುದ್ದಕ್ಕೂ ಅಳವಡಿಕೊಂಡು ವೈಯಕ್ತಿಕ, ಸಾಮುದಾಯಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧಿಸುವಂತೆ ಅಣಿಗೊಳಿಸಿಕೊಳ್ಳುವಂತಹ ಒಂದು ಬೃಹತ್ ಪ್ರಕ್ರಿಯೆಯಾಗಿದೆ. ಯುನೆಸ್ಕೋ ಪ್ರತಿ ವರ್ಷ ಸೆಪ್ಟೆಂಬರ್ 8 ದಿನಾಂಕವನ್ನು ಸಾಕ್ಷರತಾ ದಿನವನ್ನಾಗಿ ಆಚರಿಸುವುದಾಗಿ ಕರೆ ಕೊಟ್ಟಿತು. ಅದೇ ಪ್ರಕಾರವಾಗಿ ಕಳೆದ 50 ವರ್ಷಗಳಿಂದ ಈ ದಿನದ ಆಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 8 ದಿನಾಂಕವನ್ನು ಎಲ್ಲಾ ರಾಷ್ಟ್ರಗಳು ಕೂಡ ಸಾಕ್ಷರತಾ ದಿನವನ್ನಾಗಿ ಆಚರಿಸುತ್ತಿವೆ. ಸಾಕ್ಷರತೆಯ ಮಹತ್ವವನ್ನ ಜನತೆಗೆ ಇಳಿಸಿಕೊಡುವ ಮೂಲಕ ಮನುಕುಲವನ್ನು ಅಕ್ಷರದ ಬೆಳಕಿನೆಡೆಗೆ ಕರೆದೊಯ್ಯುವುದೇ ಈ ಆಚರಣೆಯ ಹಿಂದಿರುವ ಉದ್ದೇಶ. ವಿಶ್ವಬ್ಯಾಂಕ್ ಕೂಡ ಈ ಪ್ರಯತ್ನವನ್ನ ಶ್ಲಾಘಿಸಿ ಅದು ಅಭಿಪ್ರಾಯ ಪಡುವಂತೆ ಶಿಕ್ಷಣವು ನಮ್ಮನ್ನು ಬಿಡುಗಡೆಗೊಳಿಸುವ ಒಂದು ಶಕ್ತಿ. ಅದು ಒಬ್ಬ ವ್ಯಕ್ತಿಯು ತನ್ನ ಹುಳು ಬದುಕಿನಿಂದ ಮೇಲೆದ್ದು ಬೌದ್ಧಿಕ ಪಾರಮಾರ್ಥ ಉನ್ನತ ಮಜಲುಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಶಿಕ್ಷಣ ನಿನ್ನೆ, ಇಂದು ಮತ್ತು ನಾಳೆಗಳ ನಡುವಿನ ಸಂಭಾಷಣೆಯಾಗಿದ್ದು ಭವಿಷ್ಯದ ಪೀಳಿಗೆ ತ ಪರಂಪರೆಯಿಂದ ಪಾಠ ಕಲಿಯಲು ನೆರವಾಗುತ್ತದೆ. ಯುನೆಸ್ಕೋ ವಿವಿಧ ಸಂದರ್ಭಗಳಿಗೆ ಸಂಬಂಧಿಸಿದಂತೆ ಮುದ್ರಿತ ಹಾಗೂ ಲಿಖಿತ ಸಾಮಗ್ರಿಗಳನ್ನು ಗುರುತಿಸುವ, ಅರ್ಥೈಸುವ, ಸೃಷ್ಟಿಸುವ, ಅಭಿವ್ಯಕ್ತಿಸುವ, ಸಂವಹಿಸುವ ಹಾಗೂ ಲೆಕ್ಕಿಸುವ ಸಾಮರ್ಥ್ಯವನ್ನೇ ಸಾಕ್ಷರತೆ ಎಂದು ವ್ಯಾಖ್ಯಾನಿಸಿದೆ. ಯುನೆಸ್ಕೋ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನು ಹೊರಡಿಸಿ ಸೆಪ್ಟೆಂಬರ್ 8 ತಾನು ಯಾವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದೇನೆ ಎಂಬುದನ್ನ ಪ್ರಚುರಪಡಿಸುತ್ತದೆ. ಇಷ್ಟ ಪ್ರಯತ್ನಗಳ ನಂತರವೂ ಯುನೆಸ್ಕೋ ಹೇಳುವಂತೆ ಪ್ರಪಂಚದಲ್ಲಿ 1 ಬಿಲಿಯನ್ ಜನರು, ಅಂದರೆ 26% ಜನರು ಅನಕ್ಷರಸ್ಥರಿದ್ದಾರೆ. ಇವರಲ್ಲಿ 1/2 ಮಹಿಳೆಯರಿದ್ದಾರೆ. ಈ ಅನಕ್ಷರಸ್ಥರಲ್ಲಿ 98% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿಯೇ ವಾಸಿಸುತ್ತಿದ್ದಾರೆ. ಭಾರತ ಮತ್ತು ಚೀನಾಗಳನ್ನ ಪರಿಗಣಿಸಿದರೆ ಜಗತ್ತಿನ 52% ಅನಕ್ಷರಸ್ಥರು ಈ 2 ದೇಶಗಳಲ್ಲೇ ಇದ್ದಾರೆ. ಆಫ್ರಿಕಾ ಖಂಡದಲ್ಲಿ 60%ಕ್ಕಿಂತಲೂ ಕಡಿಮೆ ಪ್ರಮಾಣದ ಸಾಕ್ಷರತೆಯನ್ನು ಕಾಣಬಹುದು. ಭಾರತದಲ್ಲಿ 1947 ಬ್ರಿಟಿಷ್ ಆಡಳಿತವು ಕೊನೆಗೊಳ್ಳುತ್ತಿರುವಾಗ ಸಾಕ್ಷರತೆ ಕೇವಲ 12% ಇತ್ತು. ಅದು 2011 ವೇಳೆಗೆ 74%ಕ್ಕೆ ಏರಿಕೆಯಾಯಿತು. ಆದರೆ ಜಗತ್ತಿನ ಸಾಕ್ಷರತೆ ಪ್ರಮಾಣವಾದ 84%ಕ್ಕೆ ಹೋಲಿಸಿದರೆ ಇದನ್ನು ಕಡಿಮೆ ಎಂದೇ ಹೇಳಬೇಕಾಗುತ್ತದೆ. ಪುರುಷರ ಅಕ್ಷರತೆಯ ಪ್ರಮಾಣ 82.14 ಇದ್ದರೆ ಮಹಿಳೆಯರ ಅಕ್ಷರತೆಯ ಪ್ರಮಾಣವು 65.46. ಭಾರತದ ಸಾಕ್ಷರತೆಯನ್ನ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಹೋಲಿಸಿದರೆ ಭಾರತದಲ್ಲಿ ಕೇವಲ 74.4% ಸಾಕ್ಷರತೆಯನ್ನ ನಾವು ದಾಖಲಿಸಿದ್ದೇವೆ. ಭಾರತದಲ್ಲಿ ರಾಜ್ಯವಾರು ಸಾಕ್ಷರತೆಯನ್ನ ಪರಿಗಣಿಸಿದರೆ ಕೇರಳವು ಮೊದಲ ರಾಜ್ಯವಾಗಿ ನಿಲ್ಲುತ್ತದೆ. ನಂತರದ ಸ್ಥಾನದಲ್ಲಿ ಇರುವ ಲಕ್ಷದ್ವೀಪ ಸಾಕ್ಷರತೆಯನ್ನು ದಾಖಲಿಸಿಕೊಂಡಿದೆ. ಆ ನಂತರದ ಸ್ಥಾನವನ್ನು ಮಿಜೋರಾಂ, ತ್ರಿಪುರಗಳಿಗೆ ನೀಡಲಾಗುತ್ತದೆ. ಕೊನೆಯ ಸ್ಥಾನದಲ್ಲಿರುವವು ಬಿಹಾರ ಹಾಗೂ ತೆಲಂಗಾಣ. ಸರ್ಕಾರ 1988 ಸಂಘಟಿಸಿದ ರಾಜ್ಯ ಶಿಕ್ಷಣ ಮಂತ್ರಿಗಳ ಸಮಾವೇಶದಲ್ಲಿ ಮಾಡಿದ ಶಿಫಾರಸಿನ ಮೇರೆಗೆ 2001 ಸರ್ವ ಶಿಕ್ಷಣ ಅಭಿಯಾನವನ್ನು ಆರಂಭಿಸಿದೆ. ಮಹಾತ್ಮ ಗಾಂಧಿಯವರ ಹೇಳಿಕೆ ಏನೆಂದರೆ, ನಾವು ಐಹಿಕ ಸಂಪತ್ತನ್ನ ಅಳೆಯುವ ರೀತಿಯಲ್ಲಿಯೇ

ನಮ್ಮ ಶಿಕ್ಷಣವನ್ನು ಅಳೆಯುತ್ತಿದ್ದೇವೆ. ಹಾಗಾಗಿ ನಮಗೆ ಶಿಕ್ಷಣದ ನಿಜವಾದ ಮೌಲ್ಯ ಇನ್ನೂ ಅರ್ಥವೇ ಆಗಿಲ್ಲ. ನಾವು ಹಣ ಗಳಿಸುವುದಕ್ಕಾಗಿ ಶಿಕ್ಷಣ ಎಂದು ಭಾವಿಸಿದ್ದೇವೆ. ಆದ್ದರಿಂದಲೇ ಹುಡುಗಿಯರು ಸಂಪಾದಿಸಬೇಕಾಗಿಲ್ಲ ಮತ್ತು ಅವರು ಶಿಕ್ಷಿತರಾಗುವ ಅಗತ್ಯವೂ ಇಲ್ಲ ಎಂದು ತಿಳಿದುಕೊಂಡಿದ್ದೇವೆ. ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನು ಗಮನಿಸಿದರೆ ದಕ್ಷಿಣ ಕನ್ನಡ ಅತಿ ಹೆಚ್ಚಿನ ಸಾಕ್ಷರತೆಯನ್ನ ಹೊಂದಿದೆ. ಯಾದಗಿರಿಯು ಅತಿ ಕಡಿಮೆ ಸಾಕ್ಷರತೆಯನ್ನ ತೋರಿಸುತ್ತಿದೆ. ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ. ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಕೊಪ್ಪಳ, ಚಾಮರಾಜನಗರ, ಯಾದಗಿರಿ, ಗುಲ್ಬರ್ಗಾ, ಬಳ್ಳಾರಿಗಳು ಈ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತಿವೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಂಗಳೂರುಗಳು ಮಹಿಳಾ ಸಾಕ್ಷರತೆಯಲ್ಲಿ 80%ಕ್ಕಿಂತಲೂ ಹೆಚ್ಚಿನ ದಾಖಲೆಯನ್ನ ಮಾಡಿ ಮಹಿಳೆಯರನ್ನ ಸುಶಿಕ್ಷಿತರನ್ನಾಗಿಸಿದ್ದೆ ಎಂದು ಹೇಳಿಕೊಳ್ಳುತ್ತಿವೆ. ಈ ಎಲ್ಲಾ ಅಂಕಿ ಸಂಖ್ಯೆಗಳನ್ನ ಗಮನಿಸಿದಾಗ ಅಕ್ಷರದ ಜ್ಯೋತಿಯು ಬೆಳಗಬೇಕಾಗಿರುವ ಅನೇಕ ಕತ್ತಲೆಯ ಮೂಲೆಗಳು ಉಳಿದುಕೊಂಡಿವೆ ಎಂದು ಅರ್ಥವಾಗುತ್ತದೆ. ಬಡವ ಬಲ್ಲಿದನೆಂಬ ಭೇದವಿಲ್ಲದೆ, ಜಾತಿ ಧರ್ಮಗಳ ಮೇಲು ಕೀಳಿನ ತಾರತಮ್ಯವಿಲ್ಲದೆ, ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ, ಸಮತೆ ಮತ್ತು ಮಮತೆಯ ಹಸಿರು ದಾರಿಗಳ ನಿರ್ಮಾಣಕ್ಕಾಗಿ ಅಕ್ಷರದ ಹೂ ಅಕ್ಕರೆಯಿಂದ ಅರಳಬೇಕಾಗಿದೆ. ಇಂದು ನಾವು ನೀವೆಲ್ಲ ಅಕ್ಷರದ ಜಗತ್ತಿನೊಂದಿಗೆ ಅಂಟಿಕೊಂಡಿರುವ ನಮ್ಮ ನಂಟನ್ನು ಪುನರ್ಜ್ಞಾಪಿಸಿಕೊಳ್ಳುತ್ತಾ ನಿರಕ್ಷರಿಗಳ ಕೈಯಲ್ಲಿ ಬಳಪ ಹಿಡಿಸಿ ಕಪ್ಪು ಹಲಗೆಯ ಮೇಲೆ ಬಿಳಿ ಅಕ್ಷರಗಳನ್ನು ಮೂಡಿಸುತ್ತಾ ಅವರ ಮುಖದಲ್ಲಿ ಎಂದೂ ಅಳಿಯದ ಶಾಶ್ವತ ನಗುಗಳನ್ನ ಮೂಡಿಸೋಣ. ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಕೈಯಿಂದಾದ ಅಳಿಲು ಸೇವೆಗೆ ನಾವು ಸನ್ನದ್ಧರಾಗೋಣ ಎಂದು ಆಶಿಸುತ್ತಾ ಎಲ್ಲರಿಗೂ ಅಕ್ಷರದ ಬೆಳಕು ಜ್ಞಾನದ ಜಾಗರಕ್ಕೆ ದಾರಿಗಳನ್ನ ಅಣಿಮಾಡಿಕೊಡಲಿ ಎಂದು ಹಾರೈಸುತ್ತೇನೆ.

0: ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳೋಣ.
1: ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸಂಯುಕ್ತ ರಾಷ್ಟ್ರಸಂಘದ ಸದಸ್ಯ ರಾಷ್ಟ್ರಗಳೆಲ್ಲ ಅಂದು ಸಾಕ್ಷರತಾ ದಿನವನ್ನು ಆಚರಿಸುತ್ತವೆ. 1965 ನವೆಂಬರ್ 7 ಯುನೆಸ್ಕೋ ಸಂಸ್ಥೆಯು ಸಾಕ್ಷರತಾ ದಿನ ಆಚರಿಸುವ ಕುರಿತು ಘೋಷಣೆ ಮಾಡಿತ್ತು. ಮರು ವರುಷವೇ ಅಂದರೆ 1966 ಸೆಪ್ಟೆಂಬರ್ 8 ವಿಶ್ವದಲ್ಲಿ ಮೊದಲ ಸಾಕ್ಷರತಾ ದಿನ ಆಚರಿಸಲ್ಪಟ್ಟಿತು. 2016 ಸೆಪ್ಟೆಂಬರ್ 8 ಸಾಕ್ಷರತಾ ದಿನಕ್ಕೆ 50 ವರ್ಷಗಳಾದವು. ಜಗತ್ತಿನ ಜನಸಂಖ್ಯೆ 1987 ಅಂದಾಜು 500 ಕೋಟಿಯಾಗಿದ್ದರೆ ಮುಂದೆ 25 ವರ್ಷಗಳಲ್ಲಿ ಅಂದರೆ 2012 700 ಕೋಟಿ ತಲುಪಿತ್ತು. 2016 744 ಕೋಟಿಯನ್ನೂ ದಾಟಿದೆ. ಜಗತ್ತಿನ ಪ್ರತಿ 5 ಜನರಲ್ಲಿ ಒಬ್ಬನು ಅನಕ್ಷರಸ್ಥನಾಗಿದ್ದರೆ ಇದರ 2/3 ಹೆಣ್ಣು ಮಕ್ಕಳಿದ್ದಾರೆ. ಅಂದಾಜು 77.5 ಕೋಟಿ ಅನಕ್ಷರಸ್ಥ ಯುವಕರಿದ್ದರೆ 6.5 ಕೋಟಿ ಮಕ್ಕಳು ನಿರಕ್ಷರಿಗಳಾಗಿದ್ದಾರೆ. ಕೆಲವು ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗುವುದಿಲ್ಲ. ಮತ್ತೆ ಕೆಲವರು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪೂರ್ಣಗೊಳಿಸಿ ಶಾಲೆ ಬಿಡುತ್ತಾರೆ. ಅಕ್ಷರಸ್ಥರೆಂದು ಹೇಳುವ ಅನೇಕ ಜನರಿಗೆ ಸಾಕ್ಷರತೆಯ ಕನಿಷ್ಠ ಕೌಶಲಗಳು ಗೊತ್ತಿಲ್ಲ. ಜಗತ್ತಿನ ಜನಸಂಖ್ಯೆ ಹೆಚ್ಚಾದಂತೆ ನಿರಕ್ಷರಿಗಳ ಪ್ರಮಾಣವು ಹೆಚ್ಚಾಗುತ್ತಾ 21ನೇ ಶತಮಾನದ ಆಧುನಿಕ ಜಗತ್ತಿನ ಮುನ್ನಡೆಗೆ ಕಾಲ್ತೊಡಕಾಗುತ್ತಿದೆ. ಇದನ್ನರಿತ ಯುನೆಸ್ಕೋ ಜಗತ್ತಿನ ಜನರಿಗೆ ಸಾಕ್ಷರತೆಯ ಕುರಿತು ಅರಿವು ಉಂಟು ಮಾಡುವುದು, ಅದರ ಮಹತ್ವ ತಿಳಿಸುವುದು ಮತ್ತು ವಿವಿಧ ದೇಶಗಳ ಸಾಕ್ಷರತೆಯ ಸ್ಥಾನಮಾನ ತಿಳಿಸುವ ಉದ್ದೇಶದಿಂದ ಸಾಕ್ಷರತಾ ದಿನ ಆಚರಿಸಲು ನಿರ್ಧರಿಸಿತು. ವಯಸ್ಕರ ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಟ್ಟು

ಸಾಕ್ಷರರ ಪ್ರಮಾಣ ಹೆಚ್ಚಿಸಲು ಪ್ರೋತ್ಸಾಹಿಸಿತ್ತು. ವಿಶ್ವದ ಜನರನ್ನು ಸಾಕ್ಷರರನ್ನಾಗಿ ಮಾಡುವುದರಿಂದ ಜನಸಂಖ್ಯಾ ನಿಯಂತ್ರಣ, ಶಿಶು ಮರಣದ ಪ್ರಮಾಣದಲ್ಲಿ ಇಳಿಕೆ, ಬಡತನ ನಿವಾರಣೆ, ಲಿಂಗ ಸಮಾನತೆ, ನಿರುದ್ಯೋಗ ನಿರ್ಮೂಲನೆ, ಅಭಿವೃದ್ಧಿ, ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಗುರಿಗಳನ್ನು ತಲುಪಬಹುದು. ಸಾಕ್ಷರತೆಯು ಜನರ ಜೀವನವನ್ನು ರೂಪಿಸುವುದಲ್ಲದೆ ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ತಂದುಕೊಡುತ್ತದೆ. ವೈಯಕ್ತಿಕ ವಿಕಾಸ, ಸಾಮಾಜಿಕ ಅಭಿವೃದ್ಧಿಯ ಕುರಿತು ಹಕ್ಕನ್ನು ತಿಳಿಸಿಕೊಡುತ್ತದೆ. ಅನಕ್ಷರತೆಯಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಯಪಡಿಸಿ ಅದರಿಂದಾಗುವ ಅನಾಹುತಗಳ ಅರಿವು ಉಂಟುಮಾಡಿ ಜನರನ್ನು ಜಾಗೃತಗೊಳಿಸುತ್ತದೆ. ಜನರನ್ನು ಸಾಕ್ಷರರನ್ನಾಗಿಸುವುದರಿಂದ ಅವರ ಅಜ್ಞಾನ ಹೋಗಲಾಡಿಸಿ ಬಡತನ ನಿರ್ಮೂಲನೆ ಮಾಡಿ ಆರೋಗ್ಯವಂತ ನಾಗರಿಕರನ್ನಾಗಿ ಮಾಡಿ ಹೀನಾಯ ದರಿದ್ರ ಸ್ಥಿತಿಯ ಬದುಕನ್ನು ನಿವಾರಿಸುತ್ತದೆ. ಗೌರವಯುತ ಬದುಕು ರೂಪಿಸಿ ಸಮಾಜದಲ್ಲಿ ಸ್ಥಾನಮಾನ ತಂದುಕೊಡುತ್ತದೆ. ವಿವಿಧ ದೇಶಗಳ ಸಾಕ್ಷರರ ಪ್ರಮಾಣದ ಒಂದು ಪಕ್ಷಿನೋಟ ನೋಡಲಾಗಿ ಏಷ್ಯಾ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗ, ಆಫ್ರಿಕಾ ಖಂಡದ ಮಧ್ಯ ಹಾಗೂ ಪಶ್ಚಿಮ ಭಾಗದ ದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಅತಿ ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಬುರ್ಕಿನಾ ಫಾಸೋದಲ್ಲಿ ಸಾಕ್ಷರತೆಯ ಪ್ರಮಾಣ ಶೇಕಡ 12.8 ಇದ್ದರೆ ನೈಗರ್ದ ಶೇಕಡ 14.4, ಮಾಲಿಯಲ್ಲಿ ಶೇಕಡ 19 ಇರುವುದು ತಿಳಿದು ಬರುತ್ತದೆ. ಇಥಿಯೋಪಿಯಾ ಜಗತ್ತಿನಲ್ಲಿ ಮೊದಲ ಸಾಕ್ಷರ ದೇಶವಾಗಿದೆ. ಗಿನಿಯಾದಲ್ಲಿ ಶೇಕಡ 41 ಸಾಕ್ಷರರಿದ್ದು ಶಾಂತಿಗಾಗಿ ಸಾಕ್ಷರತೆಯನ್ನು ಉಪಯೋಗಿಸಿ ಕೃಷಿ ಅಭಿವೃದ್ಧಿ ಮಾಡಿದರು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನಿರಕ್ಷರಿಗಳು ಭಾರತದಲ್ಲಿರುವರು ಎಂದು ಯುನೆಸ್ಕೋ ವರದಿ ಮಾಡಿತ್ತು. 2011 ಗಣತಿಯ ಪ್ರಕಾರ ಭಾರತದಲ್ಲಿ ಶೇಕಡ 74 ಸಾಕ್ಷರರಿದ್ದು ಮುಂದೆ 2 ವರ್ಷದಲ್ಲಿ ಸಾಕ್ಷರರ ಪ್ರಮಾಣ ಶೇಕಡ 84 ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಸಾಕ್ಷರರು ಶೇಕಡ 65.2 ಇದ್ದರೆ ಬಾಂಗ್ಲಾದೇಶದಲ್ಲಿ ಶೇಕಡ 71.5 ಇರುತ್ತಾರೆ. ಫಿಲಿಪೈನ್ಸ್ ದೇಶದಲ್ಲಿ 2ನೇ ಮಹಾಯುದ್ಧದ ನಂತರ ಸಾಕ್ಷರರ ಪ್ರಮಾಣ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚಾದುದು ಕಂಡು ಬಂದಿತ್ತು. ನಮ್ಮ ಭಾರತದ ರಾಜ್ಯಗಳ ಸ್ಥಿತಿಗತಿಯನ್ನು ಗಮನಿಸಿದಾಗ 2011 ಗಣತಿಯ ಪ್ರಕಾರ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರರು ಇದ್ದಿತ್ತು. ಆಶ್ಚರ್ಯದ ಸಂಗತಿ ಎಂದರೆ ಲಕ್ಷದ್ವೀಪ್ 2ನೇ ಸ್ಥಾನದಲ್ಲಿದ್ದು ನಂತರ ಮಿಜೋರಾಂ ರಾಜ್ಯವಿದ್ದು ಅದರ ನಂತರ ತ್ರಿಪುರ, ನಂತರ ಗೋವಾ ಇರುತ್ತದೆ. ಕೊನೆಯ ಸ್ಥಾನದಲ್ಲಿ ರಾಜ್ಯಗಳು ತೆಲಂಗಾಣ ಮತ್ತು ಬಿಹಾರ. ಭಾರತದಲ್ಲಿ ಕರ್ನಾಟಕ 23ನೇ ಸ್ಥಾನದಲ್ಲಿದೆ. ಇನ್ನು ಮಹಿಳಾ ಸಾಕ್ಷರರ ಪ್ರಮಾಣ ಗಮನಿಸಿದಾಗ ಪರಿಸ್ಥಿತಿ ತೀರಾ ಶೋಚನೀಯವಾಗಿರುವುದು ಕಂಡುಬರುತ್ತದೆ. ವಿವಿಧ ದೇಶಗಳ ಸಾಕ್ಷರತೆಯ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡುವ ಅನೇಕ ಅಂಶಗಳನ್ನು ಗಮನಿಸಿ ಗುರುತಿಸಿ ಯುನೆಸ್ಕೋ ಸಾಕ್ಷರತಾ ದಿನ ಆಚರಿಸುವುದರೊಂದಿಗೆ ಸಾಕ್ಷರತಾ ದಶಕವನ್ನು 2003 2012 ಆಚರಿಸಿತ್ತು. ಸರ್ವರಿಗಾಗಿ ಶಿಕ್ಷಣ ಅದರ ಮೂಲ ಉದ್ದೇಶವಾಗಿತ್ತು. ಸಾಕ್ಷರತೆಯು ಸ್ವಾತಂತ್ರ್ಯದಂತೆ ಎಂಬುದು ಅದರ ಘೋಷವಾಕ್ಯವಾಗಿತ್ತು. 2007 ಮತ್ತು 2008 ಸಾಕ್ಷರತೆ ಹಾಗೂ ಆರೋಗ್ಯ ಎಂಬ ವಿಷಯವೂ ಇದ್ದು ಸಾಂಕ್ರಾಮಿಕ ರೋಗಗಳಾದ HIV, TB, ಕಾಲ್ರಾ, ಮಲೇರಿಯಾದಂಥ ಸಾಂಸರ್ಗಿಕ ರೋಗಗಳ ನಿವಾರಣೆಯ ಕುರಿತಾಗಿ ಜನರ ಗಮನ ಸೆಳೆತು. 2009 ಮತ್ತು 2010 ಸಬಲೀಕರಣಕ್ಕಾಗಿ ಸಾಕ್ಷರತೆ ಎಂದಿತ್ತು. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ನಿರಕ್ಷರ ಮಹಿಳೆಯರನ್ನು ಸಾಕ್ಷರರನ್ನಾಗಿಸುವುದು ಇದರ ಉದ್ದೇಶವಾಗಿತ್ತು. 2011 ಮತ್ತು 2012 ಶಾಂತಿಗಾಗಿ ಸಾಕ್ಷರತೆ ವಿಷಯವಾಗಿದ್ದು ಜನರ ಮನಸ್ಸಿನಲ್ಲಿ ಶಾಂತಿ ಹುಟ್ಟಿಸುವುದಾಗಿತ್ತು. 2013 21ನೇ ಶತಮಾನದ ಬದುಕಿಗಾಗಿ ಸಾಕ್ಷರತೆ ಎಂದ ಯುನೆಸ್ಕೋ. 2014 ಸುಸ್ಥಿರ ಅಭಿವೃದ್ಧಿಗಾಗಿ ಸಾಕ್ಷರತೆ ಎಂದು ಮತ್ತು 15 ಸುಸ್ಥಿರ ಸಮಾಜಕ್ಕಾಗಿ ಸಾಕ್ಷರತೆ ಎಂದಿತ್ತು. 2016 ವಿಷಯ 21ನೇ ಶತಮಾನಕ್ಕಾಗಿ ಶಿಕ್ಷಣ ಎಂದಿದೆ. ಇನ್ನು ಭಾರತದತ್ತ ತಿರುಗಿ ನೋಡಿದಾಗ ಕೊಠಾರಿ ಕಮಿಷನ್ ಈ ರೀತಿ ಹೇಳುತ್ತದೆ, ಭಾರತದ ಭವ್ಯ ಭವಿಷ್ಯ ಅದರ ವರ್ಗದ ಕೊನೆಗಳಲ್ಲಿ ರೂಪುಗೊಳ್ಳುತ್ತಿದೆ ಎಂದು. ಆ ಭವ್ಯ ಭವಿಷ್ಯ ರೂಪಿಸಲು ಭಾರತದ ಎಲ್ಲ ಪ್ರಜೆಗಳು ಶಿಕ್ಷಣ ಪಡೆಯಲೇಬೇಕು. ಹೀಗಾಗಿ ಭಾರತದಲ್ಲಿ ಎಲ್ಲರಿಗೂ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ಸರ್ವ ಶಿಕ್ಷಣ ಅಭಿಯಾನವನ್ನು ಕೈಗೊಳ್ಳಲಾಯಿತು. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವೆಂದು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಒತ್ತಾಯಿಸಿತು. ಸಾಂಪ್ರದಾಯಿಕ ಅರ್ಥದಲ್ಲಿ ಸಾಕ್ಷರತೆ ಎಂದರೆ ಓದು ಬರಹ ಲೆಕ್ಕ ಅಂದರೆ 3R, ರೀಡಿಂಗ್, ರೈಟಿಂಗ್.

ಅಂಡ್ ಅರಿಥ್ಮೆಟಿಕ್. ಯುನೆಸ್ಕೋದ ಪ್ರಕಾರ ಸಾಕ್ಷರತೆ ಎಂದರೆ ಮುದ್ರಿತ ಹಾಗೂ ಲಿಖಿತ ಬರಹವನ್ನು ಗುರುತಿಸಿ ಅರ್ಥ ಮಾಡಿಕೊಂಡು ತಿಳಿಯುತ್ತೆ ಹೇಳಬಲ್ಲ, ಬರೆಯಬಲ್ಲ, ಎಣಿಕೆ ಮಾಡಬಲ್ಲ ಸಾಮರ್ಥ್ಯ. ಸಾಕ್ಷರತೆಗೆ ಸೀಮಿತ ಅರ್ಥವಿದ್ದರೆ ಶಿಕ್ಷಣಕ್ಕೆ ವಿಶಾಲವಾದ ವ್ಯಾಪಕ ಅರ್ಥವಿದೆ. ಸಾಕ್ಷರತೆಯು ಶಿಕ್ಷಣಕ್ಕೆ ಮೂಲಭೂತ ಆಧಾರವಾಗಿದೆ. ಶಿಕ್ಷಣದಿಂದಾಗುವ ಸಾಮರ್ಥ್ಯವು ಜ್ಞಾನ ಗಳಿಸುವಲ್ಲಿ, ಅಂತಃಶಕ್ತಿ ಹೆಚ್ಚಿಸುವಲ್ಲಿ, ಸಾಮಾಜಿಕ ಆಗುಹೋಗುಗಳಲ್ಲಿ ಯಶಸ್ವಿ ರೀತಿಯಿಂದ ಪಾಲ್ಗೊಳ್ಳುವಲ್ಲಿ, ಆರ್ಥಿಕ ಅಭಿವೃದ್ಧಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನಾಡುತ್ತದೆ. ನಿರಕ್ಷರತೆಯು ಅಜ್ಞಾನಕ್ಕೆ ಕಾರಣವಾಗಿ ಅಜ್ಞಾನವು ಅನಾರೋಗ್ಯ ಮತ್ತು ಬಡತನಕ್ಕೆ ಎಡೆ ಮಾಡಿಕೊಡುತ್ತದೆ. ಜನಸಂಖ್ಯಾ ಸ್ಫೋಟಗೊಳ್ಳುತ್ತಿರುವುದು ಅಜ್ಞಾನದಿಂದಾಗಿಯೇ. ಒಂದು ವರದಿಯ ಪ್ರಕಾರ ಪ್ರತಿದಿನ 800 ಮಹಿಳೆಯರು ಪ್ರಸವ ಸಮಯದಲ್ಲಿ ಸಾವನ್ನಪ್ಪುತ್ತಾರೆ. 5 ವರ್ಷದೊಳಗಿನ 5ರಲ್ಲಿ ಒಂದು ಮಗು ಮರಣ ಹೊಂದುತ್ತದೆ. ಅಂದರೆ ಅನಕ್ಷರತೆಗೂ ಅತಿ ಬಡತನಕ್ಕೂ ನಿಕಟ ಸಂಬಂಧವಿದ್ದು, ಇಂಥ ದೇಶಗಳಲ್ಲಿಯ ಪುರುಷರು ಸ್ತ್ರೀಯರ ಕುರಿತು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಭದ್ರ ಸಾಮಾಜಿಕ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆಗೆ ಮೂಲವಾಗಿದೆ. ಆರ್ಥಿಕ ಸಂಪನ್ಮೂಲಗಳಲ್ಲಿ ಮಾನವ ಅತಿ ಮುಖ್ಯ ಸಂಪನ್ಮೂಲ. ಸಮಾಜದ ಎಲ್ಲ ವ್ಯಕ್ತಿಗಳ ಜ್ಞಾನ ಕೌಶಲ ಮತ್ತು ವಿವಿಧ ಸಾಮರ್ಥ್ಯಗಳ ಅಭಿವೃದ್ಧಿಗೊಳಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸ್ಥಿರ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವು ಕಾರಣವಾಗಿದೆ. ಉದ್ದಿಮೆ, ಕೃಷಿ, ಹಣಕಾಸು, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸಲು ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವನ್ನು ಸಮರ್ಥ ರೀತಿಯಿಂದ ಬಳಸಿಕೊಳ್ಳಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿಗೊಳಿಸಲು ಜನರ ಜ್ಞಾನ ಹೆಚ್ಚಿಸಿ ವಿವಿಧ ಕೌಶಲಗಳ ತರಬೇತಿ ಕೊಡು, ಪ್ರತಿಯೊಬ್ಬನ ಆಂತರಿಕ ಸಾಮರ್ಥ್ಯ ಗುರುತಿಸಿ ಬೆಳೆಸಿ ಪೋಷಿಸಬೇಕು. ಇದರಿಂದ ವ್ಯಕ್ತಿಯು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಮರ್ಥ ರೀತಿಯಿಂದ ಭಾಗವಹಿಸುತ್ತಾನೆ. ಹೀಗಾಗಿ ಶಿಕ್ಷಣಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಭಾರತ ಸಂಪದ್ಭರಿತ ದೇಶವಾಗಿದೆ. ಫಲವತ್ತಾದ ನೆಲ, ಸಸ್ಯ ಶ್ಯಾಮಲ ಅರಣ್ಯ, ಪರ್ವತಗಳು, ಗಾಳಿ, ನೀರು, ಬಿಸಿಲು, ಖನಿಜ ಸಂಪತ್ತು, ಇವೆಲ್ಲಕ್ಕೂ ಮಿಗಿಲಾಗಿ ಮಾನವ ಸಂಪತ್ತು ಇದೆ. ಇವೆಲ್ಲವುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡರೆ ಭಾರತ ಮುಂದುವರಿದ ದೇಶಗಳಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಿರಕ್ಷರ ಕುಕ್ಷಿಗಳಿಗೂ ಕೊರತೆ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮಕ್ಕೆ ಮಹತ್ವ ನೀಡದೆ ಅದನ್ನು ಕೀಳಾಗಿ ನೋಡಲಾಗುತ್ತಿದೆ. ವಿವಿಧ ಕೌಶಲಗಳಿಗೆ ನೀಡಬೇಕಾದ ತರಬೇತಿ ಒಂದು ತಮಾಷೆ ನಡೆಯುತ್ತದೆ. ಗಿಳಿಪಾಠದ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದೇ ಶ್ರೇಷ್ಠ ಶಿಕ್ಷಣವೆಂದು ಬಿಂಬಿಸಿ ದೈಹಿಕ ಪರಿಶ್ರಮದ ಮಹತ್ವ ತಿಳಿಯಬೇಕಾದ ಹಂತದಲ್ಲಿ ಅವರನ್ನು ಮೈಗಳ್ಳರನ್ನಾಗಿಸುತ್ತಿದೆ. ಇಂದು ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಬೇಕಾದ ಅನೇಕ ಉದ್ಯಮಗಳಲ್ಲಿ ಕುಶಲ ಕರ್ಮಿಗಳ ಕೊರತೆ ಎದ್ದು ಕಾಣುತ್ತೆ. ಯುವಕರು ಹೊಲಗಳಲ್ಲಿ ಮೈಮುರಿದು ದುಡಿಯಲು ಸಿದ್ಧರಿಲ್ಲ. ಹೊಸ ಹೊಸ ಸಂಶೋಧನೆಗಳ ಲಾಭ ಕೃಷಿ ಕ್ಷೇತ್ರಕ್ಕೆ ಸಿಗದೆ ಸಂಶೋಧನೆಗಳು ಗ್ರಂಥ ಭಂಡಾರದಲ್ಲಿ ಧೂಳು ತಿನ್ನುತ್ತಿವೆ. ಇಂಥದರಲ್ಲಿಯೇ ನಿರಕ್ಷರಿಗಳನ್ನು ಹೊತ್ತುಕೊಂಡು 21ನೇ ಶತಮಾನಕ್ಕೆ ಕಾಲಿಟ್ಟು ಆಗಿದೆ. ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ರಾಕೆಟ್ ವೇಗದಿಂದ ಓಡುತ್ತಿರುವ ಜಗತ್ತು ಸಂಕೀರ್ಣತೆಯೆಡೆಗೆ ಸಾಗಿದೆ. ಆದರೆ ಸಾಕ್ಷರತೆಯ ಕೊರತೆಯಿಂದಾಗಿ ಪ್ರಗತಿಯಲ್ಲಿ ಏರುಪೇರಾಗುತ್ತಿದೆ. ಪರಿಸರ ಮಾಲಿನ್ಯ, ಹಸಿರು ಪರಿಣಾಮ, ಭೂಮಂಡಲದ ತಾಪಮಾನ ಏರಿಕೆ, ಓಝೋನ್ ಪದರದ ನಾಶ ಮುಂತಾದ ಹೊಸ ಹೊಸ ಸಮಸ್ಯೆಗಳು ಇಂದು ಉದ್ಭವವಾಗಿವೆ. ಮಾನವನ ಅತಿ ದುರಾಸೆಯಿಂದ ಅರಣ್ಯ ಸಂಪತ್ತು ನಾಶವಾಗುತ್ತಾ ಭೂಮಿಯ ಒಡಲು ಬರಿದಾಗುತ್ತಿದೆ. ಇದರಿಂದ ಜೀವನಾವಶ್ಯಕಗಳು ಕಲುಷಿತಗೊಂಡು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ದುಡಿಯುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತಿದೆ. ಶ್ರೇಷ್ಠ ಮಟ್ಟದ ಜೀವನ ಬಿಸಿಲುಗುದುರೆಯಾಗಿದೆ. ಹೀಗಾಗಿ ಪೃಥ್ವಿಯ ರಕ್ಷಣೆ ಇಂದಿನ ಯುವಕರ ಹೊಸ ಹೊಣೆಯಾಗಿದೆ. 20ನೇ ಶತಮಾನ 2 ಘನಘೋರ ಯುದ್ಧಗಳನ್ನು ಕಂಡು ಮುಳುಗಿ ಹೋಗಿದೆ. ಇತ್ತೀಚೆಗೆ ವಿವಿಧ ದೇಶಗಳ ಮೇಲೆ ನಡೆಯುತ್ತಿರುವ ಭಯೋತ್ಪಾದಕರ ಅಟ್ಟಹಾಸ 3ನೇ ಮಹಾಯುದ್ಧವೆಂದೇ ಬಣ್ಣಿಸಲಾಗಿದೆ. ಭಸ್ಮಾಸುರರು, ರಕ್ತಬೀಜಾಸುರರು ಹೆಚ್ಚುತ್ತಿದ್ದು ಮುಗ್ಧ ನಾಗರಿಕರ ಮಾರಣ ಹೋಮ ನಡೆಯುತ್ತಿದೆ. ಇದಕ್ಕೆ ಕೊನೆಯೆಂಬುದೇ ಇಲ್ಲವೇ? ನೆಲ್ಸನ್ ಮಂಡೇಲಾ ಹೇಳುತ್ತಾರೆ, ಶಿಕ್ಷಣ ಒಂದು ಪ್ರಬಲ ಅಸ್ತ್ರವಾಗಿದ್ದು ಜಗತ್ತನ್ನು ಇಚ್ಛಿತ ದಿಶೆಯಲ್ಲಿ ಬದಲಾಯಿಸಬಹುದು ಎಂದು. ನಿಜವಾಗಿಯೂ ಶಿಕ್ಷಣ ಸರ್ವ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ರಾಮಬಾಣವಾಗಿದೆ. ಇಂದಿನ ಮಕ್ಕಳು ನಾಳಿನ ಯುವಕರು, ದೇಶದ ಭದ್ರ ಬುನಾದಿ ಹಾಕುವ ಪ್ರಜೆಗಳು. ಭವಿಷ್ಯದ ಸುಸ್ಥಿರ ವಿಶ್ವಕ್ಕಾಗಿ ಶಿಕ್ಷಣದ ಬೀಜಗಳನ್ನು ಹಿಂದೆ ಬಿತ್ತಿದರೆ

0: ಇಪ್ಪತ್ತು ವರ್ಷಗಳ ನಂತರ ಅದರ ಫಲ ದೊರೆಯುವುದು. ವಿಶ್ವವೇ ಒಂದು ಸುಂದರ ಕುಟುಂಬ ಎಂಬ ಪರಿಕಲ್ಪನೆಯ ಕನಸು ನನಸಾಗಲು ಇಂದಿನ ಎಲ್ಲ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವಲ್ಲಿ ಕಾರ್ಯತತ್ಪರರಾಗೋಣ. ವಿಶ್ವದಲ್ಲಿಯ ಎಲ್ಲ ಮಕ್ಕಳ, ವಯಸ್ಕರ, ವಿಶೇಷತಃ ಸ್ತ್ರೀ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದೆ. ನಿರಕ್ಷರತೆಯ ವಿರುದ್ಧ ಸಮರ ಸಾರಲು ಬನ್ನಿ. ಈಚ್ ಒನ್ ಟೀಚ್ ಒನ್.
1: ವಿಶ್ವ ಸಾಕ್ಷರತಾ ದಿನ. ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಂಬಣಿ.

0: ఈచ్ వన్ టీచ్ వన్ ವಿಶ್ವ ಸಾಕ್ಷರತಾ ದಿನ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಂಬಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮಡಿಕೇರಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಪ್ರಕಟಣೆ. ವಿರಾಜಪೇಟೆಯ ಇಸಿಎಚ್ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ನಾಳೆ 8ರಂದು ಮಂಗಳವಾರ ಸೇವೆಗೆ ಲಭ್ಯವಿರುವುದಿಲ್ಲವೆಂದು ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸಿದೆ. ಕರ್ನಾಟಕ ಲೋಕಾಯುಕ್ತ, ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಹೇಳುವ ದಿನಾಂಕ ಹಾಗೂ ಸ್ಥಳದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ, ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ, ಗೌಳಿಬೀದಿ ಮಡಿಕೇರಿ ಇವರ ದೂರವಾಣಿ ಸಂಖ್ಯೆ 0827229597 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅರ್ಜಿಗಳನ್ನು ಇದೇ ತಿಂಗಳ 9ರಂದು ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಮಡಿಕೇರಿ ತಾಲೂಕು ಕಚೇರಿಯಲ್ಲಿ ವಿತರಿಸಲಿರುವರು. ಭರ್ತಿ ಮಾಡಿದ ಅರ್ಜಿಗಳನ್ನು ಕೊಡಬಹುದು. ಸಾರ್ವಜನಿಕರು ಕರ್ತವ್ಯ ಲೋಪವೆಸುವ ಸರ್ಕಾರಿ ಸಾರ್ವಜನಿಕ ನೌಕರರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಆನ್ಲೈನ್ ಮೂಲಕ ಪ್ರವೇಶಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಇದರಲ್ಲಿ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮಡಿಕೇರಿ ಹಾಗೂ ಕುಶಾಲನಗರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶದಲ್ಲಿ ಅಂದರೆ https://shp.karnataka.gov.in ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಇದೇ ತಿಂಗಳ 3ರಿಂದ ಮೊದಲುಗೊಂಡು ಈ ತಿಂಗಳ 30ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ವಿಳಾಸ ನಿಲಯ ಪಾಲಕರು ಮಡಿಕೇರಿ, ತಾಲೂಕು ಮಾಹಿತಿ ಕೇಂದ್ರ ಸೋಮಾರ್ಪೇಟೆ ಅಥವಾ ತಾಲೂಕು ಮಾಹಿತಿ ಕೇಂದ್ರ ವಿರಾಜಪೇಟೆ. ಸೋಮಾರ್ಪೇಟೆಯ ದೂರವಾಣಿ ಸಂಖ್ಯೆ 85480685519. ವಿರಾಜಪೇಟೆ ತಾಲೂಕಿನ ಸಂಖ್ಯೆ 9900731037 ಕ್ಕೆ ಕರೆ ಮಾಡಬಹುದು.

ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35 ವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಪ್ರಕಟಣೆಗಳನ್ನು ಕೇಳಿದ್ರಿ. ಕೆಳಗರೆ ಇನ್ನು 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥ

0: ವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ರವೀಶ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವಿವತ್ತು ಯೋಗ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಪ್ರಧಾನವಾಗಿ ಯೋಗ ಮತ್ತೆ ಮಾನಸಿಕ ಆರೋಗ್ಯ ಇವೆರಡರ ನಡುವಿನ ನಂಟು.
2: ಖಂಡಿತ.
1: ಸಾಮಾನ್ಯವಾಗಿ ಯೋಗ ಅಂದ್ರೆ ಅದೊಂತರಹ ದೈಹಿಕವಾದ ವ್ಯಾಯಾಮ ಅಂತಾನೆ ಅಂದ್ಕೊಂಡಿರೋ ಜಾಸ್ತಿ. ಒಬ್ಬ ಮಾನಸಿಕ ವೈದ್ಯನಾಗಿ ಯೋಗನ ನೀವು ಹೇಗೆ ವಿವರಿಸ್ತೀರಿ ಡಾಕ್ಟರ್?
2: ಯೋಗ ಅಂದ್ರೆ ಬರೀ ದೈಹಿಕ ಆಸನಗಳಷ್ಟಕ್ಕೆ ಸೀಮಿತ ಮಾಡಬಾರದು. ಯೋಗ ಅಂದ್ರೆ ದೇಹ, ಮನಸ್ಸು ಮತ್ತು ಉಸಿರಾಟ ಇವು ಮೂರರ ಒಂದು ಸಮಗ್ರ ಜೀವನ ಪದ್ಧತಿ. ಈಗ ನಾವು ಯೋಗನ ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಒಂದೊಂದು ಹಂತಗಳಿದವೆ. ಮೊದಲನೇ ಹಂತವೇ ಯಮ ನಿಯಮಗಳು, ಅಂದ್ರೆ ಜೀವನ ಮೌಲ್ಯಗಳನ್ನ ಅಳವಡಿಸಿಕೊಂಡು ಯೋಗ ಮಾಡಿದಾಗ ಅದು ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಪೂರಕವಾಗ್ತದೆ. ನಾನಿಲ್ಲಿ ಒಂದು ಕೇಳುಗರಿಗೆ ವಿಶೇಷವಾಗಿ ಸೂಚನೆ ಹೇಳಬೇಕಾಗತ್ತೆ. ಏನಂತಂದ್ರೆ, ಯಾರಿಗಾದ್ರೂ ಗಂಭೀರವಾದ ಮಾನಸಿಕ ಕಾಯಿಲೆ ಅಥವಾ ಸಮಸ್ಯೆಗಳಿದ್ರೆ ನಾನು ಯೋಗ ಮಾಡ್ಕೊಂಡು ಸರಿ ಮಾಡ್ಕೊಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟಕರ. ಸೊ ಗಂಭೀರವಾದ ಕಾಯಿಲೆ ಇದ್ದಲ್ಲಿ ತಾವು ಸೂಕ್ತ ವೈದ್ಯರ ಸಲಹೆ ಪಡ್ಕೊಳ್ಳೋದು ಉತ್ತಮ.
1: ಈ ಯೋಗ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೀರಿ?
2: ಮಾನಸಿಕ ಆರೋಗ್ಯವನ್ನ ದೈನಂದಿನ ಒತ್ತಡದಿಂದ ಕಾಪಾಡಿಕೊಳ್ಬೇಕಾದ್ರೆ ಒಂದು ನಿಯಮಿತವಾದ ಯೋಗವನ್ನ, ಯೋಗ ಅಂದ್ರೆ ನಾನು ಆಗ್ಲೇ ಹೇಳದಂಗೆ ಆಸನಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಲ್ಲ, ಅದು ಧ್ಯಾನ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗ್ಬೋದು. ಸೊ ಈ ರೀತಿ ಒಂದು ಪ್ರತಿದಿನದ ಜೀವನ ಶೈಲಿ ಅಂತ ಮಾಡಿಕೊಂಡಾಗ ದೈನಂದಿನ ಒತ್ತಡವನ್ನು ನಿಭಾಯಿಸ್ಲಿಕ್ಕೆ ಆಗುತ್ತೆ. ಯಾವುದೇ ಮಾನಸಿಕ ಕಾಯಿಲೆಗೆ ಒಳಗಾಗೋ ವ್ಯಕ್ತಿ ಜೀವನದ ಒಂದು ಕಷ್ಟ ನಷ್ಟಗಳಿಗೆ ಒಳಗಾಗ್ತಾನೆ ಅಥವಾ ಅವನ ಮಾನಸಿಕ ಅಸಮತೋಲನದಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಹಾಗಾಗಿ ಯೋಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬಹುದು ಮತ್ತೆ ಕಾಯಿಲೆಗಳನ್ನು ದೂರ ಇಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
1: ತಾವಾಗ್ಲೇ ಹೇಳ್ಬಿಟ್ಟಿದ್ದೀರಿ ಅಂದ್ರೆ ಬಹಳ ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿದ್ದಾಗ ವೈದ್ಯರ ನೆರವನ್ನ ಪಡೀರಿ ಅಂತ. ಆದ್ರೂ ಕೆಲವೊಂದಷ್ಟು ನಿರ್ದಿಷ್ಟ ಮಾನಸಿಕ ಸಮಸ್ಯೆಗಳಿಗೆ ಯೋಗ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಬಹುದು ಅಂತೀರಿ?
2: ಖಂಡಿತ. ಈಗ ನಾನು ಆಗ್ಲೇ ಹೇಳದಂಗೆ ಎಲ್ಲರಿಗೂ ವರ್ಕ್ ಸ್ಟ್ರೆಸ್ ಅನ್ನೋದು ಇವತ್ತು ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಅದು ಸಾಮಾನ್ಯ ಗೃಹಿಣಿಯಿಂದ ಹಿಡಿದು ಉನ್ನತ ಅಧಿಕಾರಿಗಳ ಮಟ್ಟದವರೆಗೂ ವರ್ಕ್ ಸ್ಟ್ರೆಸ್ ಅಂತಕ್ಕಂಥದ್ದನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ, ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಯೋಗ ಸಹಾಯಕಾರಿ. ಮತ್ತೆ ಯೋಗ ಅಂತಂದ್ರೆ ಬರೀ ಮುಂಜಾನೆ ಮಾಡಬೇಕು ಅಂತಾನೆ ಏನು ನಿರ್ದಿಷ್ಟವಾದ ಸಮಯ ಇಲ್ಲ. ಕೆಲವೊಂದು ಸುಖ ಯೋಗಗಳನ್ನ ನಾವು ಕುತ್ತಂತ ಕುರ್ಚಿಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಹಾಗಾಗಿ ಮುಖ್ಯವಾಗಿ ಈ ಸಣ್ಣದಿದ್ದಾಗ್ಲೇ ಕಿವುಚಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದು ಮಾಡಿಬಿಟ್ರೆ ತೀವ್ರತರವಾದ ತೊಂದರೆಗಳಿಗೆ ಒಳಗಾಗೋದನ್ನ ತಡೆಗಟ್ಟಬಹುದು. ಸೊ ವರ್ಕ್ ಸ್ಟ್ರೆಸ್ ಇವತ್ತು ನಮ್ಮ ನ್ಯಾಷನಲ್ ಸರ್ವೆ ಪ್ರಕಾರ ಸುಮಾರು 80% ಭಾರತೀಯರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ.

0: ಹಾಗಾಗಿ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಸೊ ಇಂಥ ಒಂದು ಜೀವನ ಶೈಲಿ ಬದಲಾವಣೆ ಎಲ್ರಿಗೂ ಗೊತ್ತಿದೆ, ಆದರೆ ಅಳವಡಿಸ್ಕೊಳ್ಳೋದ್ರಲ್ಲಿ ತೊಡಕಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಯೋಗ ಒಂದು ಸಾಧನೆ ಆಗ್ತದೆ. ಆತಂಕಗಳನ್ನು ನಿವಾರಣೆಗೆ ಯೋಗವನ್ನು ಬಳಸ್ಬೋದು. ಖಿನ್ನತೆಯಿಂದ ಹೊರಗೆ ಬರಲಿಕ್ಕೂ ಯೋಗ ಸಹಾಯಕಾರಿಯಾಗಿದೆ. ಇನ್ನು ಹಲವಾರು ಬಗೆ, ಈಗ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಮತ್ತೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ, ಹೀಗೆ ಮತ್ತು ಹಲವಾರು ಮಾನಸಿಕ ಕಾಯಿಲೆಗಳಿಗೆ ಇದು ಉಪಯುಕ್ತ ಅಂತ ನಮ್ಮ ಮನೋವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನಿರೂಪಣೆ ಮಾಡಿದ್ದಾರೆ.
1: ಈಗ ಮೊದಲನೇ ಮಾನಸಿಕ ಸಮಸ್ಯೆ ಅಂದ್ರೆ ಆತಂಕ,
0: ಹೌದು,
1: ಆಂಗ್ಸೈಟಿ ಅಂತ ಹೇಳ್ತೀವಿ ಅಲ್ವಾ. ಈ ಆಂಗ್ಸೈಟಿ ಸಮಸ್ಯೆ ಇರೋರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಿ?
0: ಆತಂಕ ಇರೋರು ಮುಖ್ಯವಾಗಿ ಯಾವುದರಲ್ಲಿ ತೊಳಲಾಡ್ತಾರೆ ಅಂದ್ರೆ, ನಾನು ಏನನ್ನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಅಂತಕ್ಕಂಥದ್ದು, ಅದರಿಂದ ವಿಚಲಿತ ಆಗೋದು, ಏಕಾಗ್ರತೆಯಲ್ಲಿ ಕೊರತೆ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು, ಅಯ್ಯೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ರೆ, ಈ ರೀತಿಯಾದ ಯೋಚನೆ. ಈ ತರ ಒಂದು ಯೋಗಾಭ್ಯಾಸದಿಂದ ಏನಾಗ್ತದೆ, ಏಕಾಗ್ರತೆ ಉತ್ತಮ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಏನೋ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಯೋಗ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ, ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗ್ತದೆ. ಇಂಥ ಆತಂಕ ಪಡುವಂಥ ರೋಗಿಗಳಲ್ಲಿ ಗ್ಯಾಬಾ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗೋದ್ರಿಂದ ಮನಸ್ಸಿನ ಫೈರಿಂಗ್ ಅಂತ ಹೇಳ್ತೀವಿ, ಅದು ಒಂದು ನಿಯಂತ್ರಣಕ್ಕೆ ಬರ್ತದೆ. ಹಾಗೆ ಈ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದಾಗ, ಯಾವುದೋ ಒಂದು ಗಾಬರಿ ವಿಷಯ ಕೇಳಿದಾಗ, ನಮ್ಮಲ್ಲಿ ಆಟೋನೋಮಿಕ್ಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ನಿಯಂತ್ರಣದಲ್ಲೇ ತಾನಾಗೆ ತಾನು ಆಗುವಂಥದ್ದು, ಎದೆ ಬಡತ ಜಾಸ್ತಿ ಆಗೋದು ಗಾಬರಿ ಅಂತ ಹೇಳ್ತೀವಲ್ಲ, ಆವಾಗ ಅದೆಲ್ಲ ಸಿಂಪಥೆಟಿಕ್ ಅರೋಸಲ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಈ ಒಂದು ಪ್ರಾಣಾಯಾಮನೋ ಧ್ಯಾನನೋ ಮುಂತಾದವನ್ನು ಮಾಡ್ತಾ ಬರೋರಲ್ಲಿ, ಕೇವಲ ಒಂದು ಗುಳಿಗೆ ತರ ಒಂದಿನ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿರಲ್ಲ, ಪ್ರತಿದಿನ ಮಾಡ್ಕೊಂಡು ಬಂದಾಗ ಅಂಥವ್ರಲ್ಲಿ ಏನಾಗ್ತದೆ, ಪ್ಯಾರಾಸಿಂಪಥೆಟಿಕ್ ಅರೋಸಲ್ ಆಗಿ ಅದು ನ್ಯೂಟ್ರಲೈಸ್ ಆಗ್ತದೆ, ಕಂಟ್ರೋಲ್ಗೆ ಬರ್ತದೆ. ಸೊ ಆತಂಕದಲ್ಲಿ ಈ ರೀತಿ ನಿಭಾಯಿಸ್ಕೊಳ್ಳಿಕ್ಕೆ ಯೋಗ ಬಹಳ ಸಹಾಯಕಾರಿಯಾಗಿದೆ.
1: ಇನ್ನು ಖಿನ್ನತೆ, ಈಗ ಎಲ್ಲಿ ನೋಡಿದ್ರು
0: ಹೌದು,
1: ಡಿಪ್ರೆಷನ್ ಸಮಸ್ಯೆ, ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿರುವಂತವರು ಕೂಡ ನಾನು ಒಂದಲ್ಲ ಒಂದು ಕಾಲದಲ್ಲಿ ಖಿನ್ನತೆಯಿಂದ ಬಳಲಿದ್ದೆ ಅನ್ನೋ ಮಾತನ್ನ ಹೇಳಿರೋದನ್ನ ಕೇಳ್ತೀವಿ, ಮತ್ತೆ ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಯೋಗ ಯಾವ ರೀತಿ ಖಿನ್ನತೆ ಸಮಸ್ಯೆ ಇರೋರಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂತೀರಿ?
0: ನಾನು ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಸೂಚನೆಯನ್ನ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯೋಗವನ್ನ ಔಷಧಿಯ ಹೊರತಾಗಿ ಮಾಡಬೇಕು ಅನ್ನೋದನ್ನ ಮನಸ್ಸಿನಲ್ಲಿಟ್ಕೊಳ್ಬೇಡಿ. ಯಾಕಂತಂದ್ರೆ ಔಷಧಿ ವೈದ್ಯರು ಕೊಟ್ಟಾಗ ಅದರ ಜೊತೆ ನೀವು ಯೋಗ ಮಾಡಲಿಕ್ಕೆ ಶಕ್ತರಾಗಿದ್ರೆ ಇದು ಒಂದು ಪೂರಕವಾದ ಚಿಕಿತ್ಸೆ. ಅಂದರೆ ಕಾಯಿಲೆ ಬಂದು ಆಗೋದ ಮೇಲೆ ನಾನು ಯೋಗ ಶುರು ಮಾಡಿಕೊಂಡು ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಆದರೆ ಜೀವನ ಶೈಲಿಯಾಗಿ ನೀವು ಯೋಗ ಅಳವಡಿಸ್ಕೊಂಡ್ರೆ ಖಿನ್ನತೆಗೆ ಒಳಗಾಗೋದನ್ನ ತಡೆಗಟ್ಟಬಹುದು. ಹೇಗೆ ತಡೆಗಟ್ಟಬಹುದು ನೋಡಿ, ಈ ಆತಂಕ ಕಾಯಿಲೆ ಆಗಲಿ, ಖಿನ್ನತೆ ಆಗಲಿ, ಅಥವಾ ಹತ್ತು ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ನಮ್ಮ ಮೆದುಳಿನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಏರಿಳಿತ ಕಾಣ್ತದೆ. ಈಗ ಖಿನ್ನತೆ ಇರುವಂಥ ವ್ಯಕ್ತಿಗಳಿಗೆ ಸೆರೋಟೋನಿನ್ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಕೊರತೆ ಇರ್ತದೆ. ಅದು ಸೆರೋಟೋನಿನ್ ನಮಗೆ ಒಂದು ರೀತಿ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಲ್ಲ, ಆ ಥರದ್ದು
1: ಖುಷಿಯಾಗಿಡೋ,
0: ಹಾ ಅದು ಅಂದರೆ ಆಹಾರನೂ ಮುಖ್ಯ. ಸೊ ಇಲ್ಲಿ ಎಲ್ಲವನ್ನ ಸಮಗ್ರವಾಗಿ ನಾವು ತಗೊಳ್ಬೇಕೇ ಹೊರತು ಒಂದನ್ನ ಮಾಡಿ ನಾವು ಎಲ್ಲ ಗಳಿಸ್ಕೋತೀವಿ ಅನ್ನೋದು ಕಷ್ಟ. ಈ ತರ ಖಿನ್ನತೆ ಒಳಗಾದವರಲ್ಲಿ ನಿತ್ರಾಣ, ಬಲಹೀನತೆ, ಬೇಜಾರು ಇದೆಲ್ಲ ಹೋಗಬೇಕಾದ್ರೆ ನಮ್ಮ ದೇಹ ಮನಸ್ಸು ಮತ್ತೆ ಉಸಿರಾಟವನ್ನ ಒಂದು ಸಿಂಕ್ರೊನೈಸ್ ಮಾಡಿಕೊಂಡಾಗ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಹಾಯಕಾರಿ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ನಿದ್ರಾಹೀನತೆ ಈಗಾಗಲೇ ನಾವು ಚರ್ಚೆ ಮಾಡಿದೀವಿ, ಅಂದ್ರೆ ಯೋಗ ಮಾಡೋದ್ರ ಮೂಲಕ ಒಳ್ಳೆ ನಿದ್ರೆ ನಾವು ಪಡಿಬಹುದು ಅಂತ ಅರ್ಥನ, ಅಥವಾ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಯೋಗ ಸಹಕಾರಿ ಅಂತ ಅರ್ಥನ?
0: ಎರಡುವೆ. ಯಾಕೆ ಅಂತಂದ್ರೆ ನಾವು ಯೋಗ ಮಾಡಬೇಕು ಅಂತಂದ್ರೆ ಕೆಲವೊಂದು ಪರಿಸರದಿಂದ ಬರುವಂತ ಉದ್ವೇಗಗಳು ಮತ್ತು ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದ್ರೆ ನಮ್ಮ ದೇಹದ ಒಳಗೆ ನಡೀತಕ್ಕಂಥ ಉದ್ವೇಗಗಳನ್ನು ನಿಯಂತ್ರಣದಲ್ಲಿಡ್ತದೆ. ಸಾಕಷ್ಟು ಜನ ಈ ಒಂದು ಪದವನ್ನು ಕೇಳಿರ್ತೀರ, ಯೋಗ ನಿದ್ರಾ ಅಂತ. ಸೊ ನಾವು ನಿದ್ರೆ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕ

0: ಇರತಕ್ಕಂಥ ಈ ಸಿಂಪಥೆಟಿಕ್ ಅರೋಸಲ್ನ ಕಡಿಮೆ ಮಾಡಿಕೊಳ್ಬೇಕು. ಈಗ ನೋಡಿ, ನಾವು ಟಿ ವಿ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ನೋಡಿದಾಗ ಏನಾಗ್ತದೆ, ನಿದ್ರೆಗೆ ಅಂದರೆ ಉದ್ವೇಗ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ಏನೋ ನ್ಯೂರೋಕೆಮಿಕಲ್ಸ್ ರಿಲೀಸ್ ಆಗ್ತದೆ. ನಾವು ಅದನ್ನು ಮತ್ತೆ ತಿಳಿಯಾಗಿ ಇಟ್ಟು ನಿದ್ರೆ ಮಾಡೋಕ್ಕೆ ಹೋಗಬೇಕು ಅಂದರೆ ಇದು ಒಂದು ರೀತಿ ಸ್ವಿಚ್ ಅಲ್ಲ, ಮಲ್ಕೊಂಡ ತಕ್ಷಣ ಸ್ವಿಚ್ ಆನ್ ಆಗ್ಬಿಡ್ಬೇಕು ನಿದ್ರೆದು ಅಂದರೆ ಆಗಲ್ಲ. ಹಾಗಾಗಿ ನಿಯಮಿತವಾಗಿ ಯೋಗವನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಈ ಉದ್ವೇಗ ಕಡಿಮೆಯಾಗಿ ನಿದ್ರೆಗೆ ಪೂರಕವಾದ ವಾತಾವರಣ, ಅಂತಃಕರಣದ ವಾತಾವರಣ ಮತ್ತು ಬಾಹ್ಯ ವಾತಾವರಣನೂ ಸಮತೋಲನ ಮಾಡಿಕೊಂಡ್ರೆ ನಿದ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ.
1: ಈ ಗುಣಮಟ್ಟದ ನಿದ್ರೆ ಅಂದ್ರೆ ಏನು ಡಾಕ್ಟ್ರೆ?
0: ಗುಣಮಟ್ಟದ ನಿದ್ರೆ ಅಂದ್ರೆ ನೋಡಿ, ನಿದ್ರೆಯಲ್ಲೂ ಮುಖ್ಯವಾಗಿ ಎರಡು ಸ್ಟೇಜಸ್ ಇದೆ. ಒಂದು REM ರಾಪಿಡ್ ಐ ಮೂಮೆಂಟ್, ಇನ್ನೊಂದು NREM ನಾನ್ ರಾಪಿಡ್ ಐ ಮೂಮೆಂಟ್ ಸ್ಟೇಜಸ್. ಅದರಲ್ಲಿ NREMದೆ ಮೂರು ಸ್ಟೇಜಸ್ ಇದೆ. ಈ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಸೊ ನಾವು ಒಂದು ಸೈಕಲ್ ಅಂತ ತಗೊಂಡ್ರೆ 90 ನಿಮಿಷ ಆಗತ್ತೆ. ಸೊ 90 ನಿಮಿಷ ಅದರಲ್ಲಿ NREMದು ಮೂರು ಸ್ಟೇಜಸ್ಸು ಮತ್ತು REM ಸೇರಿಕೊಂಡು 90 ನಿಮಿಷ ಒಂದು ಸೈಕಲ್. ಈ ಥರದ್ದು ಕನಿಷ್ಠ ಅಂದ್ರೂ ಒಂದು 5-6 ಸೈಕಲ್ಲು ಒಬ್ಬ ಮನುಷ್ಯ ಮಾಡಿದಾಗ ಅವನಿಗೆ ಗುಣಮಟ್ಟದ ನಿದ್ದೆ ಬಂದಿದೆ, ಅವನು ಮಾರನೇ ದಿನಕ್ಕೆ ಸಶಕ್ತನಾಗಿದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಹೇಳ್ಬೋದು. ಮತ್ತು ನಮ್ಮ ನಿದ್ರಾವಸ್ಥೆಯಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಸಮತೋಲನಕ್ಕೆ ಬರ್ತವೆ. ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗದೆ ನಿದ್ರೆಯಲ್ಲಿ. ಸೊ ನಿದ್ರಾಹೀನತೆ ಆದರೆ ಮಗು ಬೆಳವಣಿಗೆ, ಸಮಗ್ರವಾದ ಬೆಳವಣಿಗೆ, ನಾ ಸಮಗ್ರ ಅಂತಂದರೆ ದೈಹಿಕ ಮತ್ತು ಮಾನಸಿಕ, ಆಮೇಲೆ ಸಾಮಾಜಿಕ ಬೆಳವಣಿಗೆಗೂ ಅದು ಪರಕ ಆಗತ್ತೆ. ಹಾಗಾಗಿ ನಿದ್ರೆ ಒಂದು ಮೂಲಭೂತವಾದ ಚಟುವಟಿಕೆ, ಆಹಾರ ನಿದ್ರೆ ಇದೆಲ್ಲ ಸಮತೋಲನಕ್ಕೆ ಕೆಲವೊಂದು ಹವ್ಯಾಸಗಳು, ಯೋಗ ವ್ಯಾಯಾಮ ನಿಯಮಿತವಾಗಿ ಮಾಡ್ಕೊಂಬಂದರೆ ಸಂಪೂರ್ಣ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಿಕ್ಕೆ.
1: ತುಂಬಾ ಜನ ಯೋಗ ಪಟುಗಳು ತಾವೇ ಪ್ರಸ್ತಾಪ ಮಾಡಿರೋ ಹಾಗೆ ಯೋಗ ನಿದ್ರೆಯನ್ನ ಮಾಡಿಬಿಟ್ರೆ ಅದು ಎಷ್ಟೋ ಗಂಟೆಗಳ ವಾಸ್ತವ ನಿದ್ರೆಗೆ ಸಮ ಅಂತ ಹೇಳ್ತಾರೆ.
0: ನಿಜ.
1: ಆದರೆ ಒಬ್ಬ ಮಾನೋ ವೈದ್ಯರಾಗಿ ನೀವು ಹೇಗೆ ಆ ಯೋಗ ನಿದ್ರೆನ ಅರ್ಥ ಮಾಡ್ಕೊಂಡಿದ್ದೀರಿ? ಮತ್ತೆ ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ ಕ್ಲಾಸಿಫಿಕೇಶನ್ಸ್, ರಾಪಿಡ್ ಐಬಾಲ್ ಮೂಮೆಂಟ್, ನಾನ್ ರಾಪಿಡ್ ಐಬಾಲ್ ಮೂಮೆಂಟ್ ಏನಿದೆಯಲ್ಲ, ಇದು ಯೋಗ ನಿದ್ರೆಯಲ್ಲೂ ಇರುತ್ತ ಹೇಗೆ ಸರ್?
0: ಇದು ಯೋಗ ನಿದ್ರೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಅವರು ಬೇಗ ಗುಣಮಟ್ಟದ ನಿದ್ರೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಡೀ ನಿದ್ರೆಯಲ್ಲಿ Stage 2 sleep ಜಾಸ್ತಿ ಇರುತ್ತೆ. ಈ Stage 2 sleep ಅನ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ, ತುಂಬಾ ಹೊತ್ತು ಮಲ್ಕೊಂಡಿದೀವಿ ಅಂತ ಅನ್ನಿಸ್ತದೆ ಹೊರತು ಆದ್ರೆ ಗುಣಮಟ್ಟದ ನಿದ್ರೆ ಮಾಡಿದ್ವಿ ಅಂತ ಅನ್ಸಲ್ಲ. ಯೋಗ ನಿದ್ರೆ ಮಾಡಿದಾಗ ಏನಾಗ್ತದೆ, ಅವರು ಡೀಪ್ ಸ್ಲೀಪ್ ಹೋಗ್ತಾರೆ. ನೋಡಿ, ನಮ್ಮ ಮೆದುಳು ಒಂದು ವಿದ್ಯುತ್ ಚಾಲಿತವಾದ ಯಂತ್ರ. ಸೊ ಅದರಲ್ಲಿ ತರಂಗಾಂತರಗಳು, ಹಲವಾರು ಏನೋ ಹರ್ಟ್ಸ್ಗಳಲ್ಲಿ ತರಂಗಾಂತರಗಳು ನಡೀತಾ ಇರ್ತದೆ. ಸೊ ಇಂಥವ್ರು ಯೋಗ ನಿದ್ರೆಯಲ್ಲಿ ಇದ್ದವ್ರದ್ದು ನಾವು EEG ಅಂತ ಕರಿತೀವಿ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ. ಅದರಲ್ಲಿ ಸ್ಟಡಿ ಮಾಡಿದಾಗ ಯಾರು ಬಹಳ ಸಮಾಧಾನಕರವಾಗಿರ್ತಾರೆ ಅಂಥ ಒಂದು ವೇವ್ಗಳನ್ನು ಗಮನಿಸ್ಪಟ್ಟಿದೆ. ಸೊ ಈ ಯೋಗ ಪಟುಗಳು ಹೇಳತಕ್ಕಂಥದ್ದು ಅವರ ಅನುಭವದ ಮಾತುಗಳು, ಅದು ವೈಜ್ಞಾನಿಕವಾಗೂ ಸತ್ಯ ಇದೆ.
1: ಹಾಗಿದ್ರೆ ಇದನ್ನ ಚಿಕಿತ್ಸೆಯಾಗಿ ಬಳಸೋ ಪ್ರಯತ್ನಗಳು ನಡೆದಿದೆಯಾ ಮಾನಸಿಕ ಆರೋಗ್ಯಕ್ಕೆ?
0: ಹೌದು. ಈಗ ನೋಡಿ, ನಮ್ಮ ಸರ್ಕಾರಗಳು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಇಂಟಿಗ್ರೇಟಿವ್ ಮೆಡಿಸಿನ್ ಅಂತಕ್ಕಂಥ ಒಂದು ವಿಭಾಗವನ್ನ ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ,
1: ನಿಮ್ಹಾನ್ಸ್
0: ಎಸ್, ಅಲ್ಲಿ ಪ್ರಾರಂಭ ಆಗಿದೆ. ಇದನ್ನ ಸಾಕಷ್ಟು ರೋಗಿಗಳು ಅನುಕೂಲ ಪಡ್ಕೊಂಡಿದ್ದಾರೆ. ಇದನ್ನ ದೇಶದ ಹಲವಾರು ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೋ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡ್ತೀವಿ ಅಂತ ಮತ್ತೆ ಬಜೆಟ್ ಅನ್ನ ಅಲೋಕೇಟ್ ಮಾಡಿದ್ದಾರೆ. ಅಂದ್ರೆ ಯಾವುದು ನಮ್ಮ ಈ ಮಣ್ಣಿನ ಒಂದು ಜ್ಞಾನ ಇತ್ತು, ಒಂದು ಪುರಾತನವಾದ ಜ್ಞಾನ ಮರ್ತೋಗಿತ್ತು. ಜೀವನ ಶೈಲಿ ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾಗಿರೋದ್ರಿಂದ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳೇ ಜಾಸ್ತಿಯಾಗಿ, ಇದು ಒಬ್ಬ ವ್ಯಕ್ತಿ, ಕುಟುಂಬ ಮತ್ತು ಸರ್ಕಾರಕ್ಕೂ ಹೊಣೆ. ಯಾಕಂದ್ರೆ ರೈಟ್ ಟು ಹೆಲ್ತ್ ಅನ್ನೋದು ಒಂದು ಸಾಂವಿಧಾನಿಕ ಹಕ್ಕು. ಹಾಗಾಗಿ ಇದು ಸರ್ಕಾರನೂ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ.
1: ಅಲ್ಲ, ಈಗ ನೀವೊಬ್ಬ ಮಾನಸಿಕ ವೈದ್ಯರು, ಈಗ ನಿಮ್ಮ ಹತ್ರ ಬರುವಂತವರು

0: ಆರಂಭದ ಹಂತದಲ್ಲೂ ಇರ್ತಾರೆ,
1: ಹೌದು,
0: ಮಧ್ಯದ ಹಂತದಲ್ಲೂ ಇರ್ತಾರೆ, ಅಥವಾ ಕೊನೆ ಹಂತದಲ್ಲೂ ಕೂಡ ಇರ್ತಾರೆ. ಅಂಥವ್ರನ್ನೆಲ್ಲ ತಾವು ನೋಡ್ತೀರಿ ಪ್ರತಿನಿತ್ಯ ನಿಮ್ಮ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ, ಯಾವ ಹಂತದವರಿಗೆ ತಾವು ಯೋಗವನ್ನು ಸಜೆಸ್ಟ್ ಮಾಡ್ತೀರಿ?
1: ಸಾಧಾರಣವಾಗಿ ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗ ನಾವು ಕೊಡೋ ಔಷಧಿ ಜೊತೆ ಅದನ್ನು ಒಂದು ಒಳ್ಳೆ ಗುರುಗಳಿಂದ ಕಲಿಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತದೆ, ಎಲ್ಲಾನು ನಾನು ಆನ್ಲೈನಲ್ಲಿ ನೋಡಿ ಕಲಿತೀನಿ, ಹಾಗಾಗೋದಿಲ್ಲ. ಇಲ್ಲಿ ಮುಖ್ಯ ಏನಂತಂದ್ರೆ ಆಸನ ಒಂದೇ ಅಲ್ಲ, ನಮ್ಮ ಉಸಿರಾಟದ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಹಾಗಾಗಿ ಬಲ್ಲಂತಹ ಒಬ್ಬ ಗುರುವಿನಿಂದ ಅದನ್ನ ಕಲ್ತ್ಕೊಂಡು, ಸೊ ಮತ್ತೆ ಇದು ಕಂಪಲ್ಸರಿ ಅಂತೂ ನಾನೇನು ಹೇಳಲ್ಲ. ಯಾಕಂತಂದ್ರೆ ಅವರಿಗೆ ಆಗುವಂತ ಆಸನಗಳನ್ನು ಮಾಡ್ಕೊಳ್ತಾ ಬರ್ಬೋದು. ಈಗ ತುಂಬಾ ಸರಳ ಅಂತಂದ್ರೆ ಧ್ಯಾನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಅಂತಂದ್ರೆ ಈಗ ಯಾಕಂದ್ರೆ ಕೆಲವರಿಗೆ ಈಗ ವಯಸ್ಸಾದವ್ರಿಗೆ ಮೂಳೆಗಳು ಮತ್ತು ಕೀಲು ಅವರಿಗೆ ಆಸನಗಳನ್ನು ಮಾಡಲಿಕ್ಕೆ ತೊಡಕಾಗ್ತದೆ. ಅಂತವರು ನಾನು ಆಸನಗಳು ಮಾಡ್ತಿಲ್ಲ, ನನಗೆ ಯೋಗಾನೇ ಮಾಡೋಕ್ಕಾಗಲ್ಲ ಅಂತ ಬೇಸರ ಮಾಡ್ಕೊಳ್ಳುವಂತಹದ್ದೇನಿಲ್ಲ. ಅಂತವರು ಧ್ಯಾನ ಮಾಡ್ಬೋದು, ಇಲ್ಲ ಪ್ರಾಣಾಯಾಮ ಮಾಡ್ಬೋದು. ತೀವ್ರತರವಾದ ಕಾಯಿಲೆ ಇದ್ದಾಗ ನಾನು ಬರೀ ಇಂಥದ್ದೇ ಮಾಡಿಕೊಂಡು ನನಗೆ ಮಾತ್ರೆಗಳು ನುಂಗಕ್ಕ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಇದು ರಿಕವರಿ ಆದಮೇಲೆ, ಕಾಯಿಲೆಯಿಂದ ಹೊರಗೆ ಬಂದ್ಮೇಲೆ ಖಂಡಿತವಾಗ್ಲೂ ಅದನ್ನ ಮಾಡಿ ಮತ್ತೆ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇಲ್ಲ ಅಂತಂದ್ರೆ ಕೊಟ್ಟಿರೋ ಔಷಧಿಗಳ ಜೊತೆಗೂ ಈ ಒಂದು ಯೋಗ ಮಾಡಿಕೊಂಡು ಬೇಗ ಅವರು ಚಿಕಿತ್ಸೆಗೆ ಏನೋ ಪರಿಣಾಮಕಾರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ, ಇವರು ಔಷಧಿಗಳಿಂದ ಬೇಗ ಹೊರಬರ್ಬೋದು. ಹೊರ ಬಂದ ಮೇಲೆ ಈ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು.
0: ಸ್ಕಿಜೋಫ್ರೇನಿಯಾ ಅಂತಾರಲ್ಲ,
1: ಹೌದು,
0: ಆ ಸಮಸ್ಯೆ ಇರೋರು ಕೂಡ ಯೋಗ ಮಾಡಬಹುದೇ?
1: ಮಾಡಬಹುದು. ಆದ್ರೆ ಅದರಲ್ಲೂ ಏನಾಗ್ತದೆ, ಬಗೆ ಬಗೆಯ ರೀತಿಯಾದದ್ದಿದೆ, ಸಬ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ವ್ಯಕ್ತಿಯ ಯೋಚನಾ ಲಹರಿ ಹೇಗಿದೆ ಅಂತ ನೋಡಿಕೊಂಡು ಅವರು ಈಗ ಮನಸ್ಸೆಲ್ಲೋ ದೇಹ ಎಲ್ಲೋ ಅನ್ನಂಗೆ ಹಾಕಬಾರ್ದು. ಇದು ತನ್ನ ಏನೋ ಆಸನಗಳು ಅಥವಾ ಈಗ ಒಂದು ಮಾಂಸಖಂಡವನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದನ್ನು ಅನುಭವಿಸುವಾಗೆ ಇರಬೇಕು. ಆ ಯೋಚನೆಗಳನ್ನು ಒಂದು ನಿಟ್ಟಿನಲ್ಲಿ ತಗೊಳ್ಳದೆ ಯೋಗದ ಪರಿಣಾಮಕಾರಿಯಾದ ಫಲಿತಾಂಶ ಸಿಗೋದಿಲ್ಲ.
0: ಯೋಗ ಆರಂಭಿಸೋದಕ್ಕೆ ಸೂಕ್ತವಾದ ವಯಸ್ಸು ಅಂತ ಏನಾದ್ರು ಇದೆಯಾ?
1: ಆ ಥರ ಏನಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳನ್ನೂ ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಆದರೆ ಆಯಾ ವಯಸ್ಸಿಗೆ ತಕ್ಕಂಥ ಆಸನಗಳು ಇರ್ತದೆ. ಬಟ್ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಲಿಕ್ಕೆ ಯಾವುದೇ ವಯಸ್ಸು ಅಂತ ಏನು ಅಡ್ಡಿಪಡಿಸಲ್ಲ.
0: ಮಾನಸಿಕ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಾದರೆ ಯೋಗವನ್ನು ಎಷ್ಟು ಬಾರಿ ಎಷ್ಟು ಸಮಯ ಅಭ್ಯಾಸ ಮಾಡಬೇಕು ಅಂತೀರಿ?
1: ನೋಡಿ, ಯೋಗ ಅನ್ನೋದು ನನಗೆ ತೊಂದರೆ ಆದಾಗ ಮಾಡ್ತೀನಿ ಅನ್ನೋದು, ಅಥವಾ ನಾನು ವಾರದಲ್ಲಿ ಎರಡು ದಿನ ಮಾಡಿಬಿಟ್ಟು ನನಗೆ ಉತ್ತಮ ಫಲಿತಾಂಶ ಬರಲಿ ಅನ್ನೋದು ಹಾಗಲ್ಲ. ಹೇಗೆ ವಿದ್ಯಾರ್ಥಿ ಪ್ರತಿದಿನ ಅವನು ಅಭ್ಯಾಸ ಮಾಡಬೇಕಾಗತ್ತೆ, ಹಾಗೆ ಯೋಗ ಅನ್ನೋದು ಒಂದು ವಾರದಲ್ಲಿ ಆದಷ್ಟು ದಿನ, ಕನಿಷ್ಠ ಅಂದರೂ 4-5 ದಿನ ಆದರೂ ಮಾಡಬೇಕಾಗ್ತದೆ. ಆವಾಗ ಅದು ಉತ್ತಮವಾದ ಪರಿಣಾಮಕಾರಿಯಾದಂಥ ಫಲಿತಾಂಶ ನೀಡುತ್ತೆ. ಸೊ 30-40 ನಿಮಿಷ ಕನಿಷ್ಠ ಬೇಕಾಗ್ತದೆ. ಮತ್ತು ಈಗ ತುಂಬ ಜನ ವಾಕಿಂಗ್ ಮಾಡ್ತಾರಲ್ಲ, ವಾಕಿಂಗ್ ಅಷ್ಟೇ ಪರಿಣಾಮಕಾರಿ ಯೋಗ ಅಂತನೂ ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ನಿರೂಪಿಸಲ್ಪಟ್ಟಿದೆ.
0: ಮನೋಚಿಕಿತ್ಸೆಯಲ್ಲೂ ಕೂಡ ಇವತ್ತು ಸಾಕಷ್ಟು ಆಧುನಿಕತೆ ಬಂದ್ಬಿಟ್ಟಿದೆ ಅಲ್ವಾ?
1: ಹೌದು.
0: ಈಗ ಯೋಗ ಮತ್ತೆ ಆಧುನಿಕವಾದ ಮನೋಚಿಕಿತ್ಸೆ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಬಹುದೇ?
1: ಹೌದು, ಇದು ಪೂರಕವಾದ ಚಿಕಿತ್ಸಾ ಪದ್ಧತಿ. ಇದನ್ನ ಸಂಶೋಧನೆಗಳ ಮೂಲಕ ನಿರೂಪಿಸಲಾಗಿದೆ. ಹಾಗಾಗಿ ಹೆಚ್ಚಿನ ಡೋಸೇಜ್ ಅವಶ್ಯಕತೆ ಇರೋದಿಲ್ಲ, ಹೆಚ್ಚಿನ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ, ಮತ್ತು ಹೆಚ್ಚಿನ ದಿನಗಳಷ್ಟು ಚಿಕಿತ್ಸೆಯೂ ಬೇಕಾಗೋದಿಲ್ಲ ಅಂತ ಈ ಕಂಬೈನ್ಡ್ ಥೆರಪಿಯಿಂದ ತಿಳಿದುಪಟ್ಟಿದೆ. ಹಾಗಾಗಿ ಇದು ನಮ್ಮದೇ ಪದ್ಧತಿ, ನಾವು ಬೆಳೀತಾ ಬೆಳೀತಾ ಕೇಳಿ ನೋಡಿ ಬಂದಿರೋದ್ರಿಂದ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ.
0: ಡಾಕ್ಟ್ರೇ, ಈ ಆತ್ಮಹತ್ಯೆಯ ಒಂದು ಆಲೋಚನೆ ಅಥವಾ ಅದನ್ನ ಮಾಡ್ಕೊಳ್ಳುವಂತಹ ಒಂದು ಏನು ನಿರ್ಧಾರ,
1: ಹೌದು,
0: ಇದು ಯೋಗದಿಂದ ಏನಾದರೂ ಒಂದಷ್ಟು ಬದಲಾವಣೆಗಳನ್ನ ತರಬಹುದೇ?
1: ನಿಜ, ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆಲ್ಲ ಮಾನಸಿಕ

0: ರೋಗ ಇರೋಲ್ಲ. ಮಾನಸಿಕ ರೋಗ ಇರೋರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆತ್ಮಹತ್ಯೆ ಅನ್ನೋದು ಇಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪ್ರರಿ ಪ್ರಾಬ್ಲಮ್. ಹಾಗಾಗಿ ಯೋಗ ಮಾಡೋರಿಗೂ ಮೂಲಭೂತವಾದ ಗುರಿ ಏನು ಅಂತಂದರೆ, ನಾನಾಗಲೇ ಹೇಳ್ದಂಗೆ ದೇಹ ಮನಸ್ಸು ಉಸಿರಾಟ ಮತ್ತು ಮೌಲ್ಯವಾದ ಜೀವನವನ್ನು ನಡೆಸೋದು. ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಹಾಗೇ ಮಾನಸಿಕ ಆರೋಗ್ಯ ಅಂತಂದರೆ ದೈನಂದಿನ ಒತ್ತಡಗಳನ್ನು ನಿಭಾಯಿಸ್ಕೊಂಡು ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡ್ತಾ. ಅಂದರೆ ಅರ್ಥ, ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ಏನು ಅಂತಂದರೆ, ಜೀವನದಲ್ಲಿ ಇನ್ನೂ ದಾರಿನೇ ಇಲ್ಲ, ನನಗೇನು ಮುಂದೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಆ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ಈ ಯೋಗ ಮಾಡುವಾಗ ಏನಾಗ್ತದೆ ಅಂದರೆ, ನಾವು ಪ್ರಕೃತಿ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಾಗ ಜೀವನದ ಪರ್ಪಸ್, ಓಕೆ, ಜೀವನದ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗತ್ತೆ ಮತ್ತು ಪರಿಣಾಮಕಾರಿಯಾಗತ್ತೆ. ಈ ಮುಖಾಂತರ ಇದು ತಡೆಗಟ್ಟಲು ಸಾಧ್ಯ ಅಂತ ಒಬ್ಬ ಮನೋವೈದ್ಯನಾಗಿ ನಾನು ಭಾವಿಸ್ತೀನಿ.
1: ಡಾಕ್ಟ್ರೆ, ಪ್ರಸ್ತುತ ಸಮಾಜದ ಏನು ಬಹುದೊಡ್ಡ ಸಮಸ್ಯೆ ಇದೆಯಲ್ಲ, ಪೇರೆಂಟಿಂಗ್.
0: ಹೌದು.
1: ಅಂದರೆ ಇವತ್ತು ತಂದೆ ತಾಯಿಯಂದರು ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ ಇರಬಹುದು, ಅಥವಾ ಮಕ್ಕಳೇ ಸಾಮಾಜಿಕ ಮಾಧ್ಯಮಗಳ ಪ್ರಭಾವಕ್ಕೆ ಬಿದ್ದು ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನೋವಂಥದ್ದನ್ನು ನಾವೇನೀಗ ಪ್ರಸ್ತುತ ಜನಮಾನದಲ್ಲಿ ನೋಡ್ತಾ ಇದ್ದೇವೆ. ಜೆನ್ಜಿ ವಿಚಾರಗಳು, ಯೋಗ ಈ ತರಹದ ಸಮಸ್ಯೆಗಳಿಗೂ ಒಂದು ಪರಿಹಾರ ಆಗಬಹುದು ಅಂತ ಒಬ್ಬ ಮಾನಸಿಕ ವೈದ್ಯನಾಗಿ ತಮಗನ್ಸುತ್ತೆ.
0: ನಿಜ. ಈಗ ಸಾಧಾರಣವಾಗಿ ಮಗುಗೆ ತಂದೆ ತಾಯಿನೇ ಒಂದು ರೋಲ್ ಮಾಡೆಲ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಸಾಕಷ್ಟು ತಂದೆ ತಾಯಿ ಏನು ಅನ್ಕೋತಾರೆ, ನನ್ನ ಮಗುಗೆ ನಾನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ಕೊಡಬೇಕು, ದ ಬೆಸ್ಟ್ ಎಕ್ಸ್ಟ್ರಾಡಿನರಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದು, ಮೊದಲು ಆರ್ಡಿನರಿ ಆಗಿರೋದಕ್ಕೆ ಕಲಿಸ್ಕೊಡಿ, ಆವಾಗ ಎಕ್ಸ್ಟ್ರಾ ಆ್ಯಡ್ ಆಗತ್ತೆ. ಇಲ್ಲಿ ಆರ್ಡಿನರಿಯಾಗೇ ಇರೋದಕ್ಕೆ ಪ್ರಯತ್ನ ಮಾಡ್ದೇನೆ ಎಲ್ಲವೂ ಉತ್ತಮವಾಗಿರಬೇಕು ಅಂತಂದರೆ ಅವಾಗ ಏನಾಗತ್ತೆ, ತಂದೆ ತಾಯಿಯ ಒತ್ತಡಗಳ ಪರಿಣಾಮ ಮಕ್ಕಳ ಮೇಲೆ ಹೇರ್ದಂಗೆ ಆಗತ್ತೆ. ಮತ್ತು ಮಕ್ಕಳಿಗೆ ಇವತ್ತು ಏನಾಗ್ತಾ ಇದೆ, ಬೇಗ ಎಲ್ಲ ಬೇಗ ಬೇಗ ಬೇಗ ಸಿಗಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಈ ಯೋಗಾಭ್ಯಾಸ ತಾಳ್ಮೆಯನ್ನು ಕಳಿಸ್ಕೊಡತ್ತೆ. ಮತ್ತು ಈಗ ಇವತ್ತು ಬೀಜ ಹಾಕಿ ನಾಳೆ ಏನೋ ಫಲ ಕೊಡಲಿ ಅನ್ನೋವಂಥ ತಾಳ್ಮೆ ಬಂದಾಗ ತಾಳಿದವನು ಬಾಳಿಯ ಅನ್ನೋವಂಥನೇ ಗಾದೆ ಇದೆ. ಮತ್ತು ಏನೋ ತಾಳ್ಮೆ ಮತ್ತು ಶ್ರದ್ಧೆ ನಮ್ಮ ಕಣ್ಣುಗಳಾಗಿದ್ದರೆ ಆಮೇಲೆ ಯಶಸ್ಸು ತಾನಾಗೇ ತಾನು ಬರುತ್ತೆ, ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ, ತಂದೆ ತಾಯಿಗಳಿಗೆ ಆ ಮಗುಗೆ ಹೋಲಿಕೆ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮತ್ತು ಅದು ಕೊಡಿಸ್ಲಿಲ್ಲ ಅಂತಂದರೆ ನನ್ನ ಮಗು ಕ್ಷೀಣ ಆಗ್ಬಿಡತ್ತೆ. ಇಲ್ಲ, ಮಗುಗೆ ಬೇಕಾಗಿರೋದೇನಂತಂದರೆ ಒಂದು ಜೀವನದ ಮೌಲ್ಯ, ತನ್ನನ್ನು ನಿಭಾಯಿಸ್ಕೊಳ್ಳುವಂತಹ ಕೌಶಲ್ಯತೆ, ಮತ್ತು ಸಮಾಜದಲ್ಲಿ ಬದುಕುವಂತಹ ಸದೃಢತೆ. ಎಲ್ಲವನ್ನು ನಾವು ಕ್ವಾಲಿಟಿ, ಓಕೆ, ಕ್ವಾಂಟಿಟಿಯಲ್ಲ ಅಂದರೆ ಗುಣಮಟ್ಟದಲ್ಲಿ ಹೇಳ್ಕೊಳ್ಬೇಕೇ ಹೊರತು ಸಂಖ್ಯಾತ್ಮಕವಾಗಿ ನಾವು ಕೊಡ್ತಾ ಹೋದರೆ ಅದು ಸ್ಟೆಬಿಲಿಟಿ ಆಗಲ್ಲ.
1: ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಆರಂಭಿಸೋದಕ್ಕೆ ಬಯಸೋರಿಗೆ ಒಬ್ಬ ಮನೋವೈದ್ಯರಾಗಿ ನಮ್ಮ ಅಂತಿಮ ಸಲಹೆ ಏನು ಡಾಕ್ಟ್ರೆ?
0: ನಾನಾಗಲೇ ಹೇಳ್ದಂಗೆ ಯೋಗ ಅನ್ನೋದು ಒಂದು ಪ್ರಯಾಣ. ನಾವು ಎಷ್ಟು ದೂರ ಕ್ರಮಿಸ್ಬೇಕು ಅಂತೀವಿ ಅಷ್ಟು ನಾವು ಪ್ರಯಾಣಿಸ್ಬೇಕಾಗತ್ತೆ. ಅಂದರೆ ಈಗ ನಾವು ಜೀವನವನ್ನು ಒಂದು ದೊಡ್ಡ ಗುರಿ ಅಂತ ಇಟ್ಕೊಂಡಾಗ ಅದಕ್ಕೆ ಬೇಕಾಗಿದ್ದು ಪ್ರತಿದಿನದ ಒಂದು ಶಿಸ್ತಿನ ಸಂಯಮ. ಮತ್ತು ಯೋಗ ಎಲ್ಲದಕ್ಕೂ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಂತಲೂ ಭಾವಿಸ್ಬಾರ್ದು. ಯೋಗಕ್ಕೆ ಆದ ಕೆಲವೊಂದು ಲಿಮಿಟೇಷನ್ಸ್ ಇರ್ತದೆ. ಅಂದರೆ ಈಗ ಸಡನ್ನಾಗಿ ಬರ್ತಕ್ಕಂಥ ದೇಹದಲ್ಲಿ ಏರುಪೇರುಗಳನ್ನು ಸೂಕ್ತವಾದ ವೈದ್ಯರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಮತ್ತು ತನ್ನದೇ ಆದ ತಿಳುವಳಿಕೆಗಳು ಸಾಕಷ್ಟು ಬಾರಿ ತಪ್ಪಾಗೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಯೋಗ ಗುರುಗಳಿಂದ ತಿಳ್ಕೊಂಡು ಕಲಿತಂಥದ್ದು ಉತ್ತಮ. ಮತ್ತು ದಯವಿಟ್ಟು ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನಂಬೇಡಿ, ಮತ್ತು ಅದಕ್ಕೆ ಬಲಿಯಾಗಬೇಡಿ. ಸೊ ನಿಮ್ಮ ಜೀವನ ಆರೋಗ್ಯಕರವಾಗಿರಬೇಕು ಅಂದರೆ ಆರೋಗ್ಯ ಅಂದ್ರೇ ಆರು ಯೋಗ. ಸೊ ಅದು ದೇಹ ಮನಸ್ಸು ಸಮಾಜ.

0: ಆಧ್ಯಾತ್ಮಿಕ ಭಾವನೆಗಳು ಹೀಗೆ ಹೇಳ್ತಾ ಹೋದರೆ ಅವೆಲ್ಲದರ ಒಂದು ಸಮತೋಲನ. ಈ ಸಮತೋಲನವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹೊರತು ಸಡನ್ನಾಗಿ ನಾನು ಏನೋ ಐಶ್ವರ್ಯವಂತನಾಗಬೇಕು, ಸಡನ್ನಾಗಿ ನಾನು ಆರೋಗ್ಯವಂತನಾಗಬೇಕು, ಈ ಸಡನ್ ಅನ್ನೋದನ್ನು ಬದಿಗಿಡಿ ಅಂತ ನಾನು ಹೇಳಿ. ಇನ್ಸ್ಟೆಂಟ್ ಅಥವಾ ಮೇಡ್ ಈಸಿ ಸಾಧ್ಯ ಇಲ್ಲ.
1: ಒಳ್ಳೆಯದು ಡಾಕ್ಟರ್ ರವೀಶ್ ಅವರ, ಇದುವರೆಗೂ ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
5: ನೈಸರ್ಗಿಕ ಕೃಷಿ ಅಂದ್ರೆ ಈಗ ಎಲ್ಲರಿಗೂ ಗುರುತದೆ, ರಾಸಾಯನಿಕ ಮುಕ್ತ ಕೃಷಿ ಅಂತೇವೆ ನಾವು, ಅಥವಾ ಸಹಜ ಕೃಷಿ ಅಂತೇವೆ, ಸರಳ ಕೃಷಿ ಅಂತೇವೆ, ಪರಿಸರ ಕೃಷಿ ಅಂತೇವೆ. ಅದಕ್ಕೆ ಸಾಕಷ್ಟು ಹೆಸರದವು. ಆಧ್ಯಾತ್ಮಿಕವಾಗಿ ಯೋಗಿಕ ಕೃಷಿ ಅಂತೇವೆ, ಜೀವ ಚೈತನ್ಯ ಕೃಷಿ ಅಂತೇವೆ. ಈಗ ಒಟ್ಟಾರೆ ಈ ರಾಸಾಯನಿಕಗಳನ್ನ, ಅದು ರಾಸಾಯನಿಕ ಗೊಬ್ಬರವಾಗಿರಲಿ ಅಥವಾ ಕೀಟನಾಶಕವಾಗಿರಲಿ, ಪೀಡಿನಾಶಕವಾಗಿರಲಿ ಅಥವಾ ಬೆಳೆ ವರ್ಧಕ ಆಗಿರಲಿ, ಅಂಥವುಗಳನ್ನ ಮುಕ್ತಗೊಳಿಸಿ ಬಹಳ ಪರಿಸರಕ್ಕೆ ಸೂಕ್ತವಾದ, ಸರಳವಾದಂತ, ನೈಸರ್ಗಿಕಕ್ಕೆ ಪೂರಕವಾದಂತಹ ಕೃಷಿ ನೈಸರ್ಗಿಕ ಕೃಷಿ ಯೋಜನೆ ಬಗ್ಗೆ ತಮ್ಮ ಗಮನ ಸೆಳೆಯಲು ಪ್ರಯತ್ನ ಮಾಡ್ತೀನಿ. ಇದು ನೋಡ್ರಿ ಈಗ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಕೇಂದ್ರ ಸರ್ಕಾರದ್ದು. ಬಿಪಿಕೆಪಿ ಅಂತಿತ್ತಲ್ಲ, ಭಾರತೀಯ ಪಾರಂಪರಿಕ ಕೃಷಿ ಪದ್ಧತಿಗಳಂತಿತ್ತು, ಅದನ್ನ ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ಈ ಹೆಸರಿನೊಳಗೆ 2023 ಕೇಂದ್ರ ಸರ್ಕಾರ ಪರಿಚಯಿಸಿತ್ತು ನಮಗೆ. ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ಇದನ್ನ ಭಾರತ ಸರ್ಕಾರ 2024 ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೃಷಿ ಇಲಾಖೆ ಅಂತ ಇರುತ್ತೆ, ಬಟ್ ಕೇಂದ್ರ ಸರ್ಕಾರದೊಳಗೆ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಇರುತ್ತೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಆ ಒಂದು ಅಡಿಯಲ್ಲಿ ಇದನ್ನ ಸ್ವತಂತ್ರ ಸೆಂಟ್ರಲ್ ಗವರ್ಮೆಂಟ್ ಪ್ರಾಯೋಜಿತ ಯೋಜನೆಯಾಗಿ ಇದನ್ನು ಪ್ರಾರಂಭಿಸುತ್ತೆ. ಇಲ್ಲಿ ಮಟ್ಟ ಆಧುನಿಕ ಬೇಸಾಯ, ರಾಸಾಯನಿಕ ಬೇಸಾಯ ಅಥವಾ ಎರಡೂ ಮಿಕ್ಸ್ ಮಾಡೋದಕ್ಕೆ ಇದೀವಿ. ಆದ್ರೆ ಇತ್ತಿತ್ತಲಾಗಿ ಮಣ್ಣಿನ ಆರೋಗ್ಯ ಮತ್ತು ಜನರು ದನ ಯಾವುದೇ ಎಲ್ಲ ಆರೋಗ್ಯ ಸ್ವಲ್ಪ ಕ್ಷೀಣಿಸಿದ್ರಿಂದ ಅಲ್ಲಿ ಏನಾಯ್ತು, ತಂತ್ರಜ್ಞಾನಗಳ ಒಂದು ಸಮರ್ಪಕ ಬಳಕೆ ಇಲ್ಲಾರ್ದಕ್ಕಾಯಿತು, ಅಥವಾ ನೈಸರ್ಗಿಕ ಬೇಸಾಯದ ಕೆಲವೊಂದು ಅಂಶಗಳನ್ನು ನಾವು ಆಧುನಿಕ ಕೃಷಿಯಲ್ಲಿ ಮರೆತದಕ್ಕಾಯಿತು, ಒಟ್ಟಾರೆ ಕೆಲವೊಂದು ಸಮಸ್ಯೆಗಳು ಬಂದಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲ ಅಂದ್ರೆ ರಿಸೋರ್ಸಸ್, ನೀರು ಭೂಮಿ ಇವೆಲ್ಲ ರಿಸೋರ್ಸಸ್ಸೇ. ಆದ್ರೆ ಇಲ್ಲಿ ಏನಾಗಿದೆ, ಹಸುವಿನಿಂದ ದೊರೆಯುವಂತ ಶಗಣಿ ಮತ್ತು ಮೂತ್ರ ಅವು ಸಂಪನ್ಮೂಲ, ಸ್ಥಳೀಯವಾಗಿ ದೊಳೆಯುವಂತಹ ಬೆಳೆ ಉಳಿಕೆ, ಹಸಲೆ ಗೊಬ್ಬರ, ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಒಳಗೊಂಡಂತ ಬೆಳೆ ವೈವಿಧ್ಯತೆ ಪದ್ಧತಿ ಇವೆಲ್ಲ ಸಂಪನ್ಮೂಲ. ಇವನ್ನ ಹೆಚ್ಚು ಉಪಯೋಗಿಸಿ ರಾಸಾಯನಿಕ ಗೊಬ್ಬರಗಳನ್ನ ಮತ್ತು ಕೀಟನಾಶಕಗಳನ್ನ ಆದಷ್ಟು ಅವುಗಳಿಂದ ವಿಮುಖವಾಗಿ ಮಾಡುವಂತ ಒಂದು ವಿಧಾನವೇ ಈ ನೈಸರ್ಗಿಕ ಕೃಷಿಯ ವಿಧಾನ. ಮತ್ತು ಇದು ಏನು ಆಗುತ್ತೆ, ಇಂಡಿಜಿನಸ್ ಟೆಕ್ನಿಕಲ್ ನೋಹೋ ಅಂತೇವೆ ನಾವು, ಸಾಂಪ್ರದಾಯಿಕ ಸ್ಥಳೀಯ ತಂತ್ರಜ್ಞಾನ ಅಥವಾ ಬುದ್ಧಿವಂತಿಕೆ, ಅವರ ಕೌಶಲ್ಯ, ಅವರ ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನ ಹೆಚ್ಚಿನ ಮಟ್ಟಿಗೆ ಇದು ಉತ್ತೇಜಿಸುತ್ತೆ. ಇದು ಏನಾಗುತ್ತೆ ಅಂದ್ರೆ ರೈತರಿಗೆ ಬಾಹ್ಯವಾಗಿ ಖರೀದಿಸಬಹುದಾದ ಪರಿಕರಗಳ ಒಳಹರಿವಿನಿಂದ ಸ್ವಾತಂತ್ರ್ಯವನ್ನು ನೀಡುತ್ತೆ. ಇಲ್ಲಿ ಏನಾಗಿದೆ, ಇತ್ತೀಚೆಗೆ ನಾವು 60 ಹಿಂದೆ ನೋಡಿದ್ರೆ ಬರೀ 20% ಕಾಸ್ಟ್ ಆಫ್ ಕಲ್ಟಿವೇಷನ್ ಇತ್ತಂದ್ರೆ ಈ ಸುಮಾರು 60% ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದ್ರೆ ಸಾಗುವಳಿ ವೆಚ್ಚ ಒಂದು ಎಕರೆಗೆ ಬರ್ತೈತಲ್ಲ. ಇಲ್ಲಿ ಏನೈತಿ, ಪರಿಕರಗಳ ಒಂದು ಪರಿಚಯ ಮಾಡೋದು ಅಥವಾ ಖರೀದಿ ಮಾಡುವ ಒತ್ತಡಕ್ಕೆ ಬಹಳ ನಾವು ಬಸವಳೆದು ಹೋಗ್ಯಾವಿ. ಆ ಒಂದು ಒತ್ತಡದಿಂದ ಪಾರಾಗಕ್ಕೆ ಈ ಒಂದು ಯೋಜನೆ ಒತ್ತು ನೀಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಆದಷ್ಟು ದೇಶಿ ಹಸುವಿನ ಸಗಣಿ ಮೂತ್ರ, ಅದರದ್ದು ಒಂದು ಸೂತ್ರೀಕರಣ ಅಂತೇವೆ ನಾವು, ಆ ಸಗಣಿ ಯಾವ ಪ್ರಮಾಣದ ಉಪಯೋಗ ಮಾಡಬೇಕು, ಮೂತ್ರ ಅದಕ್ಕೆ ಎಷ್ಟು ಕೂಡಿಸ್ಬೇಕು, ಅದ್ರ ಜೋಡಿ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಬೇಕಾದ್ರೆ ಅಲ್ಲಿ ಯಾವ್ದಾರ ಒಂದು ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಬೆಲ್ಲ ಅದನ್ನ ಹೆಂಗ್ ಸೇರಿಸ್ಬೇಕು, ಅದರಿಂದ ನಾವು ಏನಂತೀರಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಅಲ್ಲಿರುವಂತಹ ಪೋಷಕಾಂಶಗಳನ್ನ ಸಮರ್ಥವಾಗಿ ಸುಲಭವಾಗಿ ಸರಳವಾಗಿ ಅಂದ್ರೆ ಏನು ಯಾವುದೇ ತರದ ರಾಸಾಯನಿಕ ದುಷ್ಪರಿಣಾಮ ಆಗದ ರೀತಿಯಲ್ಲಿ ಹಂತದೆಲ್ಲ ಬಳಕೆ ಮಾಡುವುದನ್ನ ಇಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ. ಮತ್ತು ಬೆಳೆ ವೈವಿಧ್ಯತೆ ಇರುತ್ತಿಲ್ಲ. ಯಾವುದೋ ಒಂದು ಸಿಂಗಲ್ ಬೆಳೆ

ಮೊನೋಕ್ರಾಪಿಂಗ್ ಅಥವಾ ಸಾಲಿಡ್ ಪ್ಲಾಂಟಿಂಗ್ ಅಂತೀವಿ ನಾವು, ಒಂದೇ ಬೆಳೆ ಬೆಳೆದಿಲ್ಲ, ಬೆಳೆ ವಿವಿಧತೆ ಬೇರೆ ಬೇರೆ ಬೆಳೆ ಇರಬೇಕು. ಏಕದಳ, ದ್ವಿದಳ, ಈ ಪಾಡರ್ ಕ್ರಾಪ್ಸು, ಟ್ರೀ ಕ್ರಾಪ್ಸು ಅಂದರೆ, ಯಾಕಂದರೆ ಈ ನೈಸರ್ಗಿಕ ಕೃಷಿ ಬೆಳೆ ಪದ್ಧತಿಗಳ ಮ್ಯಾಗೆ ಡಿಪೆಂಡ್ ಆಗಿರೋದು ಇದು. ಅದಕ್ಕೆ ಈ ಎಲ್ಲ ಮಾಡೋದ್ರಿಂದ ನೇರವಾಗಿ ಅಥವಾ ಇಂಡೈರೆಕ್ಟ್ ನಾವು ಹೊರಗೆ ಏನು ಇಟ್ಟುಬಿಡ್ತೇವೆ, ಇವನು ಕೀಟಗಳನ್ನು, ಕೀಟನಾಶಕಗಳನ್ನ, ಮತ್ತು ರಾಸಾಯನಿಕ, ಈಗೇನಂತೀರಿ ಜೈವಿಕ ರಾಸಾಯನಿಕ ಕೀಟಗಳ ಬದಲು ಜೈವಿಕ ಕೀಟನಾಶಕಗಳು, ರಾಸಾಯನಿಕ ಶಿಲೀಂಧ್ರ ನಾಶಕ ಇರ್ತಾವಲ್ಲ ಅದ್ರ ಬದಲು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪರಿಚಯಿಸೋದು, ಮತ್ತು ಟ್ರ್ಯಾಪ್ ಕ್ರಾಪು, ಬೆಲೆ ಅಂದ್ರೇನು ಬಲಿ ಬೆಳೆ ಇಂಥವೆಲ್ಲ ಉಪಯೋಗ ಮಾಡಿಕೊಂಡು ಪೆರಮನ್ ಟ್ರಾಪು, ವಿವಿಧ ಬೆಳೆ ಪದ್ಧತಿಗಳನ್ನು, ಫಾರ್ ಎಕ್ಸಾಂಪಲ್ ಈಗ ಜೋಳದ ಜೋಡಿ ಕಡಲೆ ಹಾಕೋದ್ರಿಂದ ಕಡಲೆ ಕೀಟಬಾಧೆ ತಡೆಗಟ್ಟೋದು, ಅಥವಾ ಸೂರ್ಪಾನ ಸುತ್ತಲ ಜೋಳ ಮೂರು ಸಾಲು ಅಥವಾ ಸಜ್ಜೆ ಮೂರು ಸಾಲು ನಾವು ಬಿತ್ತಿ ಅದನ್ನು ಗಾರ್ಡ್ ಕ್ರಾಪು ಅಥವಾ ನರ್ಸ್ ಕ್ರಾಪ್ ಅಂತ ಬೆಳೆದ್ರಿಂದ ಒಳಗೆ ಬರುವಂಥ ಸೂರ್ಪಾನಕ್ಕೆ ರೋಗಗಳನ್ನು ತಡೆಗಟ್ಟೋದು, ಹೀಗೆ ಕೆಲ ಹಲವಾರು ಅಂಶಗಳನ್ನು ಒಳಗೊಂಡು ಒಟ್ಟಾರೆ ರಾಸಾಯನಿಕಗಳನ್ನು ದೂರ ಇರುವಂಥ ಪ್ರಯತ್ನ ಈ ಯೋಜನೆಯಲ್ಲೈತಿ. ಇಷ್ಟು ಅಲ್ಲದ ಈ ಎಲ್ಲ ಒಂದು ಪದ್ಧತಿಯಲ್ಲಿ ಕೂಡ ನಾವು ಬೆಳೆಯುಳಿಕೆಗಳನ್ನು, ಹಸಿರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಅಂದರೆ ಉಪ ಉತ್ಪನ್ನ ಅಂತೀರಿ ಅಥವಾ ಬೈ ಪ್ರೊಡಕ್ಟರ್ ಅನ್ರಿ ಅಥವಾ ವೇಸ್ಟರ್ ಅನ್ರಿ, ಅದನ್ನೆಲ್ಲ ನಾವು ಮಣ್ಣಿಗೆ ಮರಳಿ ಸೇರಿಸೋದ್ರಿಂದ ಅಲ್ಲಿ ಸಾವಯವ ಪದಾರ್ಥಗಳು ಹೆಚ್ಚು ಒತ್ತು ನೀಡುವಂಥ ಯೋಜನೆ. ಮತ್ತು ಇದರಿಂದ ನಾವು ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ, ಅತಿವೃಷ್ಟಿ ಅನಾವೃಷ್ಟಿ ಆಗೋದ್ರಿಂದ ಎಷ್ಟೊಂದು ಕೃಷಿಯಲ್ಲಿ ಎಡರು ತೊಡರುಗಳು ಬರ್ತಾವಲ್ಲ, ಆ ಒಂದು ಎಡರು ತೊಡರುಗಳ ನಿವಾರಣೆಗೋಸ್ಕರ ಹವಾಮಾನ ಬದಲಾವಣೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಂದರೆ ಹೆಚ್ಚು ಫೇವರೇಬಲ್ ಇದ್ದಾಗ ಹೆಚ್ಚು ಹೀಳ್ಕೊಡೋದು, ಆದರೆ ಕಡಿಮೆ ಫೇವರೇಬಲ್ ಇದ್ದಾಗ ತೀರಾ ನಿಕೃಷ್ಟ ಹೀಳಲ್ಲ ಒಂದು ಲೆವೆಲರ ಹೀಳ್ಕೊಡುವಂಥ ಕ್ಲೈಮೇಟ್ ರೆಜಿಲಿಯಂಟ್ ಸಿಚುವೇಶನ್ ನಾವು ತರಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಈಗಾಗಲೇ ಹೇಳಿದಂಗೆ ಸಾವಯಂಗಾಲದ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ ಈ ಯೋಜನೆ. 25-26 ಇಸ್ವಿಗೆ ಯೋಜನೆ ಅನುಷ್ಠಾನಗೊಂಡದ. 2481 ಕೋಟಿ ಟೋಟಲ್ ಇದು ಯೋಜನೆ ವೆಚ್ಚ, ನಿರೀಕ್ಷಿತ ವೆಚ್ಚ. ಇದರೊಳಗೆ 1584 ಕೋಟಿ ಕೇಂದ್ರ ಸರ್ಕಾರದ ಪಾಲು, ಇನ್ನು 897 ಕೋಟಿ ರಾಜ್ಯದ ಪಾಲು. ಒಟ್ಟಾರೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಅಥವಾ ಹೆಚ್ಚು ಇದನ್ನು ಮಾಡೋದು ಪೂರ್ವಜರಿಂದ ಪಡೆದ ಸಾಂಪ್ರದಾಯಿಕ ಜ್ಞಾನ, ಸ್ಥಳೀಯ ಜಾನುವಾರುಗಳ ಸಮಗ್ರ ನೈಸರ್ಗಿಕ ಕೃಷಿ ವಿಧಾನ ಮತ್ತು ವೈವಿಧ್ಯಮಯ ಬೆಳೆ ವ್ಯವಸ್ಥೆ. ಇವನ್ನೇನು ಮಾಡೋದು, ನಿರ್ದಿಷ್ಟ ತಂತ್ರಜ್ಞಾನಗಳು ಅಂದರೆ ವೆರಿ ಸ್ಪೆಸಿಫಿಕ್ ಟೆಕ್ನಾಲಜೀಸ್, ಮತ್ತು ಸ್ಥಳೀಯ ಲೊಕೇಶನ್ ಸ್ಪೆಸಿಫಿಕ್, ಮತ್ತು ಅಗ್ರೋ ಎಕಾಲಜಿಕಲ್ ಅಂತೀವಿ ನಾವು ಕೃಷಿ ಪರಿಸರ, ಅದರ ಪ್ರಕಾರ ನಾವು ರೂಪುಗೊಂಡಿರ್ತಾವೆ ಈ ಎಲ್ಲ ತಂತ್ರಜ್ಞಾನಗಳು. ಇಲ್ಲಿ ಏನೈತಿ ಉದ್ದೇಶ, ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಮೇನ್ ನಮ್ಮದಿಲ್ಲೇ, ಮತ್ತು ಪರಿಕರಗಳ ವೆಚ್ಚವನ್ನು ಕಡಿಮೆ ಮಾಡೋದು, ಮತ್ತು ಸ್ಥಿತಿಸ್ಥಾಪಕತ್ವ ಗುಣವನ್ನು ಕೃಷಿ ವಿಜ್ಞಾನಕ್ಕೆ ಪೂರಕವಾಗಿ ತರೋದು. ಅಂದರೆ ಏನೇ ವೈಪರೀತ್ಯ ಆದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಬೆಳೆ ಪದ್ಧತಿಗೆ, ಆ ಒಂದು ಕೃಷಿ ಪದ್ಧತಿಗೇನೇ ತರೋದು ಈ ಒಂದು ಯೋಜನೆ ಉದ್ದೇಶ. ಮತ್ತು ಮುಂದಿನ 2 ವರ್ಷಗಳಲ್ಲಿ ಯಾವ ಥರ ಇದನ್ನು ಯೋಜನೆ ಅನುಷ್ಠಾನಗೊಳ್ಳುತ್ತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗೆ 15,000 ಕ್ಲಸ್ಟರ್ಗಳಲ್ಲಿ ಅಳವಡಿಸಲಾಗುತ್ತೆ. ಸುಮಾರು 1 ಕೋಟಿ ರೈತನನ್ನು ತಲುಪುತ್ತಾರೆ ಒಂದೇ ವರ್ಷನಾಗ, ಮತ್ತು 7.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಪ್ರಾರಂಭಿಸೋದು. ಈ ರೈತರು ಅವರು FPO ದಾಗರ ಇರ್ಬೋದು, ಅಲ್ಲಿ ಅಡ್ಡಾಡಿ ಅವರು ಟ್ರೈನಿಂಗ್ ತಗೋಬೋದು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಗಳ ಕೆಲವೊಂದು ಡೆಮೋನ್ಸ್ಟ್ರೇಟಿವ್ ಪ್ಲಾಟ್ಸ್, ಇಂಥಲ್ಲೆಲ್ಲ ಅಗತ್ಯ ಆಧಾರಿತ ಅಂದ್ರೆ ಯಾವುದೇ ಅಗತ್ಯ ಇರ್ತದೆ ಯಾವ ವಿಷಯದಲ್ಲಿ ಅವರು ಪರಿಣಿತಿ ಪಡಿಬೇಕಾಗತ್ತೆ ಅಂತ ಒಂದು ಕೇಂದ್ರಗಳಿರ್ತಾವೆ, ಅಲ್ಲಿ ಅವರು ತಮ್ಮ ಒಂದು ತರಬೇತಿಯನ್ನ ಪಡ್ಕೋಬಹುದು. ಹಿಂಗಾಗಲ್ಲದೆ ಮತ್ತೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಮತ್ತು ಇವನ್ ಆಯ್ದ ರೈತರ ಕ್ಷೇತ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನ ಅಭಿವೃದ್ಧಿಯನ್ನು ಹೊಂದಿದಂತ, ತಾವು ಒಳ್ಳೆ ನೈಸರ್ಗಿಕ ಕೃಷಿಕರು ಅಂತ ಪ್ರೂವ್ ಮಾಡಿದಂತ ರೈತರ ಕ್ಷೇತ್ರಗಳಲ್ಲಿನ 2,000 ನೈಸರ್ಗಿಕ ಕೃಷಿ ಮಾದರಿ ಪ್ರಾತ್ಯಕ್ಷಿಕ ಫಾರ್ಮ್ಗಳನ್ನು ಸ್ಥಾಪಿಸಲಾಗುವುದು. ಮತ್ತು ಅವರಿಗೆ ಅನುಭವಿ ಇದ್ದವರಿಗೆ ಮತ್ತು ತರಬೇತಿ ಪಡೆದಂಥ ರೈತರ ಮಾಸ್ಟರ್ ಟ್ರೈನರ್ ಆಗಿರ್ತಾರೆ ಅವರಿಗೆ, ವಿಜ್ಞಾನಿಗಳು ಮತ್ತು ಇಲಾಖೆ ಅಧಿಕಾರಿಗಳು ಅಷ್ಟೇ ಅಲ್ಲ, ತಾವೇ ಸ್ವತಃ ಯಶಸ್ವಿಯಾದಂಥ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಮತ್ತು ಮಗ್ಗಲ ರಾಜ್ಯದಲ್ಲಿ ಇರ್ಬೋದು, ಸಂಸ್ಥೆಗಳಲ್ಲಿರ್ಬೋದು, NGOಗಳಲ್ಲಿರ್ಬೋದು, ಅಂಥವ್ರನ್ನೆಲ್ಲ ಕರೆಸಿ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ನ ಪ್ಯಾಕೇಜ್ನಾಗ ಏನು ಇರ್ತದೆ, ಯಾವ ಬೆಳೆ, ಯಾವ ಬೆಳೆ ಪದ್ಧತಿ, ಆ ಬೆಳೆಯೊಳಗೆ ಯಾವ ತಳಿ, ಯಾಕಂದ್ರೆ ನೈಸರ್ಗಿಕ ಕೃಷಿಗೆ ಬೇಕಾದಂಥ ತಳಿಗಳ ಲಕ್ಷಣಗಳ ಬೇರೆ ಆಗಬೇಕಾಕವು, ಕೆಲವೊಮ್ಮೆ ಅಲ್ಪಾವಧಿ ಇರಬೇಕು, ಕೀಟ ನಿರೋಧಕ ಇರಬೇಕು, ಮತ್ತು ಅವು ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಉಳಿದದ್ದು ಏನೈತಿ ಇನ್ಪುಟ್ ಕಾಸ್ಟ್ ಹೆಚ್ಚ ಆಗುವಂಥ ಅಂಶಗಳು ಇರಬಾರ್ದಲ್ಲಿ ಅಂಥ ಒಂದು ತಳಿಗಳನ್ನು ಸೆಲೆಕ್ಟ್ ಮಾಡೋದು, ಈ ಎಲ್ಲ ವಿಷಯಗಳನ್ನು ನಾವು ಮಾಡಿಕೊಂಡು 30,000 ಕೃಷಿ ಸಖಿಗಳನ್ನು ಈ ಕ್ಲಸ್ಟರ್ಗಳಲ್ಲಿ ನಾವು ಅವ್ರನ್ನ ತೆಗೆದುಕೊಂಡು ಅವರಿಂದ ಉಳಿದ ರೈತರಿಗೆ ಅರಿವು ಮೂಡಿಸೋಕೆ ಅವನ್ನು ಸಜ್ಜುಗೊಳಿಸ್ತೇವೆ. ಮತ್ತು ಇನ್ನಿತರ ರೈತರಿಗೂ ಕೂಡ ಇದು ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ತಲುಪಲು ಪ್ರಯತ್ನ ಮಾಡುತ್ತೆ. ಒಟ್ಟಾರೆ ಈ ಮಿಷನದ ಉದ್ದೇಶ ಅಂದರೆ ದೇಶಿ ಹಸು ಮತ್ತು ಸ್ಥಳೀಯ ಸಂಪನ್ಮೂಲಗಳು, ಸಮಗ್ರ ಕೃಷಿ ಮತ್ತು ಪಶು ಸಂಗೋಪನೆ. ಈಗ ಯಾವುದೇ ಒಂದು ಕೃಷಿ ಮೊದಲು ಇದು ಪಶು ಆಧಾರಿತ ಕೃಷಿ ಆಗಿತ್ತು, ಅದರ ಕಾಲಾಂತರದಲ್ಲಿ ಒಂಥರ ಪರಿಕರಗಳ ಪೂರಕ ಕೃಷಿ ಆಯಿತು. ಈಗ ಮತ್ತೆ ನಾವು ವಿಚಾರ ಮಾಡೋದೇನೆಂದರೆ ಕೃಷಿ ಮತ್ತು

0: ಪಶುಸಂಗೋಪನೆ ಎರಡೂ ಬರಬೇಕು. ಈ ತತ್ವಗಳನ್ನು ನಾವು ಈ ಚಟುವಟಿಕೆಗಳಲ್ಲಿ ಅಳವಡಿಸಿ ಈ ಮೂಲಕ ಈ ಒಂದು ದೇಶದ ಮಣ್ಣಿನ ಗುಣಧರ್ಮ ಹಾಗೂ ಅದು ಆಹಾರದ ಗುಣಮಟ್ಟ ತನ್ಮೂಲಕ ಇಡೀ ದೇಶದ ಪ್ರಜೆಗಳ ಒಂದು ಆರೋಗ್ಯದ ಒಂದು ಗುಣಮಟ್ಟವನ್ನು ಹೆಚ್ಚುವ ನಿಟ್ಟಿನಲ್ಲಿ ಈ ಯೋಜನೆ ಉತ್ತಮ ಯೋಜನೆ ಅಂತ ನಾನು ಭಾವಿಸ್ತೇನೆ.
1: ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಎಸ್ಎನ್ ಗದ್ದನಕೇರಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾಯಿದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಣಾಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನ್ನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರ ಭಾಗವಾಗಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ 326 ಕಿಲೋಮೀಟರ್ ವ್ಯಾಪ್ತಿಯ 3 ಪ್ರಮುಖ ಮಾರ್ಗಗಳನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಹಲವು ಸರಕು ರೈಲು ಸೇವೆಗಳಿಗೆ ಹಾಗೂ ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಗೋವಾದ ಪಣಜಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆಯುತ್ತಿದೆ. ಗೋವಾ, ಗುಜರಾತ್ ಹಾಗೂ ಮಹಾರಾಷ್ಟ ರಾಜ್ಯಗಳ ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಸೇರಿದಂತೆ ದಾದ್ರಾ ನಗರ್ ಹವೇಲಿ ಹಾಗೂ ದಮನ್ ದಿಯು ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಕೇಂದ್ರ ಸರ್ಕಾರ ಹಾಗೂ ಸದಸ್ಯ ರಾಜ್ಯಗಳ ವಿವಿಧ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲು ಹಾಗೂ ಪರಸ್ಪರ ಸಹಕಾರ ಬಲಪಡಿಸಲು ಈ ವಲಯ ಮಂಡಳಿಯು ಉತ್ತಮ ವೇದಿಕೆ ಕಲ್ಪಿಸುತ್ತದೆ. ಆಡಳಿತಾತ್ಮಕ ಮಟ್ಟದಲ್ಲಿ ಬಗೆಹರಿಯದ ಪ್ರಮುಖ ವಿಷಯಗಳನ್ನು ಈ ಸಭೆಯಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸಭೆಯ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟಪತಿ ಪೊಲೀಸ್ ಕಲರ್ ಗೌರವವನ್ನು ಪ್ರದಾನ ಮಾಡಲಿದ್ದಾರೆ. ಆಗಸ್ಟ್ 26ರಂದು ನೇಪಾಳದ ರಸುವಾ ಜಿಲ್ಲೆಯ ಭೋಟೆಕೋಸಿ ನದಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಹಾಗೂ ಗೌರವಾರ್ಥವಾಗಿ ನೇಪಾಳದಲ್ಲಿ ಇಂದು ರಾಷ್ಟೀಯ ಶೋಕಾಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 3ರಂದು ನಡೆದ ಸಚಿವ ಸಂಪುಟ ಸಭೆಯ ನಿರ್ಧಾರದಂತೆ ಈ ಶೋಕಾಚರಣೆ ಕೈಗೊಳ್ಳಲಾಗಿದ್ದು, ನೇಪಾಳದಾದ್ಯಂತ ಸರ್ಕಾರಿ ಕಚೇರಿಗಳು ಹಾಗೂ ವಿದೇಶಗಳಲ್ಲಿರುವ ನೇಪಾಳಿ ರಾಯಭಾರ ಕಚೇರಿಗಳಲ್ಲಿ ರಾಷ್ಟಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಯಿತು. ಪ್ರವಾಹ ದುರಂತದಲ್ಲಿ ಇದುವರೆಗೆ 1,353 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ವಿದೇಶಿಗರೂ ಸೇರಿದಂತೆ 3,992ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಈ ಭೀಕರ ದುರಂತದ ಹಿನ್ನೆಲೆಯಲ್ಲಿ ದೇಶವನ್ನು ಉದ್ದೇಶಿಸಿ ಸಂದೇಶ ನೀಡಿರುವ ನೇಪಾಳ ಪ್ರಧಾನಮಂತ್ರಿ ಬಾಲೇಂದ್ರ ಶಾ, ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹಿರಿಯ ನಾಗರಿಕರು ಹಾಗೂ ಸಂತ್ರಸ್ತರಿಗೆ ಸರ್ಕಾರ ಸಂಪೂರ್ಣ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ರಕ್ಷಣಾ ಪಡೆಗಳು ಹಾಗೂ ಭದ್ರತಾ ಸಂಸ್ಥೆಗಳು ಕಾಣೆಯಾದವರ ಶೋಧಕ್ಕೆ

0: ಗಾಗಿ ಕಾರ್ಯಾಚರಣೆ ತೀವ್ರಗೊಳಿಸಿವೆ ಎಂದು ತಿಳಿಸಿದ್ದಾರೆ. ಭೋಟೆಕೋಸಿ ಹಾಗೂ ತ್ರಿಶೂಲಿ ನದಿ ಪಾತ್ರದಲ್ಲಿರುವ ಜಲವಿದ್ಯುತ್ ಯೋಜನೆಗಳ ಬಳಿ ಕಾಣೆಯಾಗಿರುವ ನೂರಾರು ಸಿಬ್ಬಂದಿಯ ಶೋಧ ಹಾಗೂ ರಕ್ಷಣಾ ಕಾರ್ಯ ನಿರಂತರವಾಗಿ ಮುಂದುವರೆದಿದೆ. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡ ಕುಸಿದ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇಂದು ಮತ್ತೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳು ಹಾಗೂ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನಾ ಸ್ಥಳದಿಂದ ಶೇಕಡಾ 80% ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ದುರಂತದಲ್ಲಿ ಸಿಲುಕಿದ್ದ 12 ಜನರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದ 6 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಸಂತ್ರಸ್ತ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದರು. ಕಟ್ಟಡ ಮಾಲೀಕರ ಬೇಜವಾಬ್ದಾರಿತನವೇ ಈ ದುರಂತಕ್ಕೆ ಕಾರಣವಾಗಿದ್ದು ಅವರ ವಿರುದ್ದ ಈಗಾಗಲೇ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ವ್ಯಾಪ್ತಿಯಲ್ಲಿರುವ ಇತರ ಅಪಾಯಕಾರಿ ಹಾಗೂ ಅಕ್ರಮ 5 ಮಹಡಿಗಳ ಕಟ್ಟಡಗಳನ್ನು ಗುರುತಿಸಿ ನೆಲಸಮಗೊಳಿಸಲು ನಿರ್ದೇಶನ ನೀಡಲಾಗಿದೆ. ಘಟನೆಗೆ ಕಾರಣವಾದ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲಾಗುವುದು ಎಂದು ತಿಳಿಸಿದ ಅವರು, ದೆಹಲಿ ನಿವಾಸಿಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026 ಕಾರ್ಯಕ್ರಮಕ್ಕೆ ಇದೇ 9ರಂದು ವಾರಾಣಸಿಯಲ್ಲಿ ಚಾಲನೆ ದೊರೆಯಲಿದೆ. ಮಿಷನ್ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಅಡಿಯಲ್ಲಿ ಪರಿಷ್ಕೃತ ಮಾರ್ಗಸೂಚಿಗಳೊಂದಿಗೆ ಈ ಬಾರಿಯ ಅಭಿಯಾನ ಆರಂಭವಾಗಲಿದ್ದು, ಬಿಸಿಯೂಟ ಎಸ್ಎಂಪಿ ಮೆನು ಬೋರ್ಡ್ಗಳು ಮತ್ತು ಅಂಗನವಾಡಿ ನಿರ್ವಹಣಾ ಸಮಿತಿಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಲಾಗಿದೆ. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸುವ ನಿಟ್ಟಿನಲ್ಲಿ ಸುಪೋಷಿತ ಭಾರತ ಹೊಂದುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಆರಂಭವಾದ ಈ ಆಂದೋಲನವನ್ನು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಉದ್ಘಾಟಿಸಲಿದ್ದಾರೆ. ಈ ಬಾರಿಯ ಅಭಿಯಾನ ಪ್ರಮುಖವಾಗಿ ಆಹಾರ ವೈವಿಧ್ಯತೆ, ತಾಜಾ ಬಿಸಿಯೂಟ, ಸಮುದಾಯ ಸಹಭಾಗಿತ್ವ ಮತ್ತು ಬಾಲ್ಯದ ಸಮಗ್ರ ವಿಕಾಸಕ್ಕಾಗಿ ಪೋಷಣೆ ಹಾಗೂ ಆರಂಭಿಕ ಶಿಕ್ಷಣ ಎಂಬ ಆಶಯಗಳ ಮೇಲೆ ಗಮನ ಹರಿಸಲಿದೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರಿಂದು ಅಧಿಕೃತ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಇಂದು ಕ್ಸೇವಿಯರ್ ಬೆಟ್ಟೆಲ್ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಲಕ್ಸೆಂಬರ್ಗ್ ನಡುವಿನ ಬಹುಮುಖಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಲಕ್ಸೆಂಬರ್ಗ್ ಉಪಪ್ರಧಾನಿಯವರ ಈ ಭೇಟಿ ಉತ್ತಮ ಅವಕಾಶ ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಉರ್ದು ದಿನಪತ್ರಿಕೆಯ ಪ್ರಕಾಶನ ಸಂಸ್ಥೆ ಅಕ್ಬರ್ ಎ ಮಶ್ಜಿದ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಇದರ ನಿರ್ದೇಶಕ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದ ನದೀಮುಲ್ ಹಕ್ ಅವರಿಗೆ ಸಂಬಂಧಿಸಿದ ಕೋಲ್ಕತ್ತಾ, ದೆಹಲಿ ಮತ್ತು ರಾಂಚಿಯ 7 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಶೋಧ ಕಾರ್ಯಾಚರಣೆ ನಡೆಸಿದೆ. ವಿಧಾನನಗರದ ಪೊಲೀಸ್ ಕಮಿಷನರೇಟ್ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯವು ಜಾರಿ ಪ್ರಕರಣ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡು ಈ ಕ್ರಮ ಕೈಗೊಂಡಿದೆ. ಸಮುದಾಯಗಳ ನಡುವೆ ಸೌಹಾರ್ದತೆ ಕದಡುವಂತಹ ವಿಷಯಗಳನ್ನು ಪ್ರಕಟಿಸಿದ ಹಾಗೂ ಪ್ರಚಾರ ಮಾಡಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈ ತನಿಖೆ ನಡೆಯುತ್ತಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಇದರ ಜೊತೆಗೆ ಅಕ್ರಮ ಹಣಕಾಸು ವಹಿವಾಟು, ಲೆಕ್ಕಕ್ಕೆ ಸಿಗದ ನಗದು ವ್ಯವಹಾರ ಹಾಗೂ ಸಂಶಯಾಸ್ಪದ ಮೂಲಗಳಿಂದ ಬಂದಿರುವ ಅನುಮಾನಾಸ್ಪದ ಧನ ಸಹಾಯದ ಕುರಿತು ತನಿಖಾ ಸಂಸ್ಥೆಯು ಪರಿಶೀಲಿಸುತ್ತಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳಾ ಸಿಂಗಲ್ಸ್ ವಿಭಾಗದ ಹಾಲಿ ಚಾಂಪಿಯನ್ಗಳಾದ ಕಾರ್ಲೋಸ್ ಅಲ್ಕರಾಜ್ ಮತ್ತು ಅರಿನಾ ಸಬಲೆಂಕಾ ತಮ್ಮ ತಮ್ಮ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರಿನಾ ಸಬಲೆಂಕಾ ಅಮೆರಿಕದ ಟೇಲರ್ ಟೌನ್ಸೆಂಡ್ ವಿರುದ್ದ 6-4, 6-3 ಅಂತರದಲ್ಲಿ ಜಯ ದಾಖಲಿಸಿದರು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜೆಕ್ ಗಣರಾಜ್ಯದ ಲಿಂಡಾ ನೋಸ್ಕಾವಾ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಅಲ್ಕರಾಜ್ ಅಮೆರಿಕದ ಟಾಮಿ ಪಾಲ್ ವಿರುದ್ದ

ಗೆದ್ದು ಅಂತಿಮ ಎಂಟರ ಘಟ್ಟ ಪ್ರವೇಶಿಸಿದ್ದು, ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ನಾಳೆ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಇಂದು ದಕ್ಷಿಣ ವಲಯ ತಂಡದ ವಿರುದ್ದ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಪೂರ್ವ ವಲಯ ಕ್ರಿಕೆಟ್ ತಂಡ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಾಣಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳು ಕೇಳಿ. ಮೊದಲಿಗೆ ರಾಘವೇಂದ್ರ ಇಟಗಿ ಅವರ ರಚನೆ ನಾವೆಲ್ಲ ಒಂದು ಬಾ ಬಂದು.

ದೇಶಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳಿ ವಾಮನ ಬೇಂದ್ರೆ ಅವರ ರಚನೆಯ ಮತ್ತೊಂದು ದೇಶಭಕ್ತಿ ಗೀತೆ, ಭಾರತ ಮಾತೆಯೇ, ಕೇಳಿ ವೃಂದಗಾನದಲ್ಲಿ.

ರಂಧಗಾನದಲ್ಲಿ ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 1:31.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೇಳುಗರೆ, ಇವತ್ತು ಸೆಪ್ಟೆಂಬರ್ 7 ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಸ್ವಚ್ಛ ಗಾಳಿಯ ದಿನವನ್ನಾಗಿ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈಸ್. ಪ್ರತಿ ವರ್ಷ ಸೆಪ್ಟೆಂಬರ್ 7 ಜಾಗತಿಕವಾಗಿ ಆಚರಿಸಲಾಗುವ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ದಿನವನ್ನು ಗೊತ್ತುಪಡಿಸಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019 ಡಿಸೆಂಬರ್ 19 ತನ್ನ 74ನೇ ಅಧಿವೇಶನದಲ್ಲಿ ಸೆಪ್ಟೆಂಬರ್ 7 ಈ ದಿನವನ್ನಾಗಿ ಆಚರಣೆ ಮಾಡಲು ನಿರ್ಣಯವನ್ನು ಅಂಗೀಕರಿಸಿತು. ಜಗತ್ತಿನಾದ್ಯಂತ 2020 ಸೆಪ್ಟೆಂಬರ್ 7 ಮೊದಲ ಬಾರಿಗೆ ಈ ದಿನವನ್ನು ಅಧಿಕೃತವಾಗಿ ಆಚರಣೆ ಮಾಡಲಾಯಿತು. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಈ ದಿನದ ಆಚರಣೆಯ ನೇತೃತ್ವವನ್ನು ವಹಿಸುತ್ತಿದೆ. ಸ್ವಚ್ಛ ಗಾಳಿಯು ಮಾನವನ ಆರೋಗ್ಯ, ದೈನಂದಿನ ಜೀವನ, ಆರ್ಥಿಕತೆ ಮತ್ತು ಪರಿಸರಕ್ಕೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶ. ಗಾಳಿಯ ಗುಣಮಟ್ಟ ಸುಧಾರಿಸಲು ವ್ಯಕ್ತಿಗಳು, ಸಮುದಾಯಗಳು, ಕಾರ್ಪೊರೇಟ್ ಮತ್ತು ಸರ್ಕಾರಗಳ ನಡುವೆ ಜಾಗತಿಕ ಒಕ್ಕೂಟವನ್ನು ರಚಿಸುವುದು, ವಾಯುಮಾಲಿನ್ಯ ತಡೆಯಲು ಬಳಸುವ ಆಧುನಿಕ ತಂತ್ರಜ್ಞಾನಗಳು ಮತ್ತು ಉತ್ತಮ ಯಶಸ್ಸಿನ ಕಥೆಗಳನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳುವುದು, ಆರೋಗ್ಯದ ಮೇಲಿನ ಪ್ರಭಾವ. ಜಾಗತಿಕವಾಗಿ ವಾಯುಮಾಲಿನ್ಯವು ಮಾನವನ ಆರೋಗ್ಯಕ್ಕೆ ದೊಡ್ಡ ಪರಿಸರ ಅಪಾಯವಾಗಿದೆ. ಇದು ಪ್ರತಿ ವರ್ಷ ಲಕ್ಷಾಂತರ ಅಕಾಲಿಕ ಸಾವುಗಳಿಗೆ ಕಾರಣ ಆಗ್ತಾ ಇದೆ. ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವುದರಿಂದ ಹವಾಮಾನ ಬದಲಾವಣೆಯ ತೀವ್ರತೆಯನ್ನು ಕಡಿಮೆ ಮಾಡಿ

ಬಹುದು. ಏಕೆಂದರೆ ವಾಯುಮಾಲಿನ್ಯಕ್ಕೆ ಕಾರಣವಾಗುವ ಹೆಚ್ಚಿನ ಅನಿಲಗಳು ಹಸಿರುಮನೆ ಅನಿಲಗಳಿಗೂ ಕಾರಣ ಆಗ್ತಾ ಇವೆ. 2026ನೇ ವರ್ಷದ ಈ ಪ್ರಮುಖ ವಿಷಯವೆಂದರೆ ಹವಾಮಾನ ಕ್ರಿಯೆಗಾಗಿ ಸ್ವಚ್ಛ ಗಾಳಿ. ಗಾಳಿಯ ಗುಣಮಟ್ಟ ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಒಟ್ಟಾಗಿ ಹೋರಾಡುವುದರಿಂದ ಜಗತ್ತಿಗೆ ಸಿಗುವ ಹಂಚಿಕೆಯ ಪ್ರಯೋಜನಗಳನ್ನು ಇದು ಎತ್ತಿ ತೋರಿಸುತ್ತದೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಅದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹ್ಯಾಟ್ಸ್. ಕೇಳುಗರೆ, ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನ. ಪ್ರಕೃತಿಯ ನೈರ್ಮಲ್ಯ ರಕ್ಷಕರ ಉಳಿವಿಗಾಗಿ ಒಂದು ಹೆಜ್ಜೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಮೊದಲ ಶನಿವಾರದಂದು ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರಕೃತಿಯ ಅತ್ಯಂತ ಪ್ರಮುಖ ಸ್ವಚ್ಛತಾ ಕಾರ್ಮಿಕರಾದ ರಣಹದ್ದುಗಳ ಸಂರಕ್ಷಣೆ ಮತ್ತು ಪರಿಸರದಲ್ಲಿ ಅವುಗಳ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ರಣಹದ್ದುಗಳ ಪಾತ್ರ ಏನು ಅನ್ನೋದಾದರೆ, ಪ್ರಕೃತಿಯ ಅತ್ಯುತ್ತಮ ಸ್ಕ್ಯಾವೆಂಜರ್ಗಳು ಈ ರಣಹದ್ದುಗಳು. ಅಂದರೆ ಸತ್ತ ಪ್ರಾಣಿಗಳನ್ನು ತಿನ್ನುವ ಪಕ್ಷಿಗಳು ಇವು. ಕಾಡು ಮತ್ತು ನಾಡಿನಲ್ಲಿ ಸತ್ತ ಪ್ರಾಣಿಗಳ ಕಳೆಬರಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ. ಇವುಗಳ ಜಠರದಲ್ಲಿರುವ ಪ್ರಮುಖ ಆಮ್ಲಗಳು ಎಂಥದ್ದೇ ರೋಗಾಣುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಿಂದಾಗಿ ರೇಬೀಸ್, ಆಂಥ್ರಾಕ್ಸ್ ಮತ್ತು ಕಾಲರದಂತಹ

ಮಾರಣಾಂತಿಕ ಕಾಯಿಲೆಗಳು ಹರಡುವುದನ್ನು ಇವು ನೈಸರ್ಗಿಕವಾಗಿ ತಡೆಯುತ್ತವೆ. ಇವುಗಳ ಸಂತತಿಗೆ ನಾಶಕ್ಕೆ ಕಾರಣವೇನು ಅನ್ನೋದಾದರೆ, 1990 ದಶಕದಿಂದ ಭಾರತದಲ್ಲಿ ರಣಹದ್ದುಗಳ ಸಂತತಿ 72%-90% ಹೆಚ್ಚು ಪ್ರಮಾಣದಲ್ಲಿ ನಾಶವಾಗಿದೆ. ಡೈಕ್ಲೋಫೆನಾಕ್ ಜಾನುವಾರುಗಳಿಗೆ ನೀಡಲಾಗುತ್ತಿದ್ದ ಈ ನೋವು ನಿವಾರಕ ಔಷಧಿ ರಣಹದ್ದುಗಳ ಪಾಲಿಗೆ ಉರುಳಾಯಿತು. ಈ ಔಷಧಿ ನೀಡಲ್ಪಟ್ಟ ಜಾನುವಾರುಗಳು ಸತ್ತಾಗ ಅವುಗಳ ಮಾಂಸವನ್ನು ತಿಂದ ರಣಹದ್ದುಗಳ ಮೂತ್ರಪಿಂಡಗಳು ವಿಫಲಗೊಂಡು ಅಸುನೀಗಿದವು. ಅರಣ್ಯನಾಶ ಮತ್ತು ಎತ್ತರದ ಮರಗಳ ಕಡಿಯುವಿಕೆಯಿಂದಾಗಿ ಇವುಗಳ ಗೂಡು ಕಟ್ಟುವ ತಾಣಗಳು ಕಡಿಮೆಯಾದವು. ಸತ್ತ ಪ್ರಾಣಿಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದರಿಂದ ಇವುಗಳ ನೈಸರ್ಗಿಕ ಆಹಾರ ಸರಪಳಿಗೆ ಪೆಟ್ಟು ಬಿತ್ತು. ಕರ್ನಾಟಕದಲ್ಲಿ ರಣಹದ್ದು ಸಂರಕ್ಷಣೆ ರಾಮನಗರದ ಹೆಮ್ಮೆ ಅನ್ನಬಹುದು. ಭಾರತದಲ್ಲಿ ಒಟ್ಟು 9 ಪ್ರಭೇದದ ರಣಹದ್ದುಗಳು ಕಂಡುಬರುತ್ತವೆ. ಕರ್ನಾಟಕದ ಮಟ್ಟಿಗೆ ರಾಮನಗರದ ರಾಮದೇವರ ಬೆಟ್ಟವು ರಣಹದ್ದುಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಇಲ್ಲಿ ಪ್ರಮುಖವಾಗಿ ಉದ್ದ ಕೊಕ್ಕಿನ ರಣಹದ್ದು ಮತ್ತು ಈಜಿಪ್ಟಿಯನ್ ರಣಹದ್ದುಗಳು ಕಂಡುಬರುತ್ತವೆ. ಈ ಬೆಟ್ಟವನ್ನು ರಣಹದ್ದು ಅಭಯಾರಣ್ಯವೆಂದು ಘೋಷಿಸಲಾಗಿದ್ದು ಇವುಗಳ ಸಂರಕ್ಷಣೆಗೆ ವಿಶೇಷ ಒತ್ತನ್ನು ನೀಡಲಾಗುತ್ತಿದೆ. ನಮ್ಮ ಜವಾಬ್ದಾರಿ ಮತ್ತು ಮುಂದಿನ ಹೆಜ್ಜೆ, ಸರ್ಕಾರವು ಡೈಕ್ಲೋಫೆನಾಕ್ ಔಷಧಿಯನ್ನು ಪಶು ವೈದ್ಯಕೀಯ ಬಳಕೆಗೆ ನಿಷೇಧಿಸಿದ್ದರೂ ಸಾರ್ವಜನಿಕ ಎಚ್ಚರಿಕೆ ಅತ್ಯಗತ್ಯವಿದೆ. ದೇಶಾದ್ಯಂತ ರಣಹದ್ದುಗಳ ಸುರಕ್ಷಿತ ವಲಯಗಳನ್ನು ನಿರ್ಮಿಸುವ ಕಾರ್ಯಕ್ಕೆ ಸ್ಥಳೀಯ ಆಡಳಿತ ಮತ್ತು ಸಮುದಾಯಗಳು ಬೆಂಬಲ ನೀಡಬೇಕಾಗಿದೆ. ಪಶುವೈದ್ಯರು ಮತ್ತು ಜಾನುವಾರು ಮಾಲೀಕರು ರಣಹದ್ದುಗಳಿಗೆ ಸುರಕ್ಷಿತವಾದ ಔಷಧಿಗಳನ್ನು ಮಾತ್ರ ಬಳಸಬೇಕು. ರಣಹದ್ದುಗಳಿಲ್ಲದ ಜಗತ್ತು ರೋಗ ರುಜಿನಗಳ ಆಗರವಾಗಬಹುದು. ಬನ್ನಿ, ಪರಿಸರದ ಈ ಮೂಕ ಸೇವಕರನ್ನು ಉಳಿಸಲು ನಾವು ಕೈ ಜೋಡಿಸೋಣ. ಈ ಜಾಗೃತಿ ದಿನದಂದು ರಣಹದ್ದುಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಅವುಗಳ ಸಂರಕ್ಷಣೆಯನ್ನು ಮಾಡೋಣ.

ಚಿತ್ರಕಥೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ 2026 ಸೆಪ್ಟೆಂಬರ್ ತಿಂಗಳು ಪೂರ್ತಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯನ್ನಾಗಿ ಆಚರಿಸಿದರೆ ಸೆಪ್ಟೆಂಬರ್ 1-7 ಮೊದಲ 7 ದಿನಗಳನ್ನು ವಿಶೇಷವಾಗಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನಾಗಿ ಆಚರಿಸಲಾಗ್ತಾ ಇದೆ. ಭಾರತದಲ್ಲಿ 1982 ಮೊದಲ ಬಾರಿಗೆ ಆರಂಭವಾದ ಈ ಸಪ್ತಾಹವು ದೈನಂದಿನ ಜೀವನದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸುವ ಪ್ರಮುಖ ಅಭಿಯಾನವಾಗಿದೆ. 2026 ಘೋಷವಾಕ್ಯ ಪೋಷಣೆಯ ಶಕ್ತಿಯನ್ನು ಅರಿಯಿರಿ. ಈ ವರ್ಷದ ಘೋಷವಾಕ್ಯ ಪೋಷಣೆಯ ಶಕ್ತಿಯನ್ನು ಅರಿಯಿರಿ. ನಮ್ಮ ದೈನಂದಿನ ಆಹಾರದ ಆಯ್ಕೆಗಳು ನಮ್ಮ ಒಟ್ಟಾರೆ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಮತ್ತು ದೀರ್ಘಕಾಲೀನ ಯೋಗಕ್ಷೇಮದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದರ ಮೇಲೆ ಈ ವರ್ಷದ ಘೋಷವಾಕ್ಯ ಬೆಳಕು ಚೆಲ್ಲುತ್ತದೆ. ದುಬಾರಿ ಡಯಟ್ಗಳಿಗಿಂತ ಮನೆಯಲ್ಲಿ ತಯಾರಿಸಿದ ಸಮತೋಲಿತ ಊಟದ ಮಹತ್ವವನ್ನು ಇದು ಸಾರುತ್ತದೆ. ಸಾರ್ವಜನಿಕ ಜಾಗೃತಿಗಾಗಿ ಪ್ರಮುಖ ಸಂದೇಶಗಳು. ನಿಮ್ಮ ಪ್ರಸಾರದ ಈ ಸಮತೋಲಿತ ಆಹಾರದ ತಟ್ಟೆ ನಮ್ಮ ಸಾಂಪ್ರದಾಯಿಕ ಊಟ. ಆರೋಗ್ಯಕರವಾಗಿದ್ದರೂ ಅನೇಕರು ಅನ್ನ ಮತ್ತು ಗೋಧಿಯಂತಹ ಕಾರ್ಬೋಹೈಡ್ರೇಟ್ಗಳನ್ನೇ ಹೆಚ್ಚು ಅವಲಂಬಿಸಿರುತ್ತಾರೆ. ಪ್ರತಿದಿನದ ಊಟದಲ್ಲಿ ಪ್ರೋಟೀನ್ ಅಂಶಗಳಿರುವ ಬೇಳೆಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು, ಪನ್ನೀರ್, ಮೊಟ್ಟೆ ಅಥವಾ ಮಾಂಸವನ್ನು ಸೇರಿಸಿಕೊಳ್ಳಲು ಉತ್ತೇಜಿಸುತ್ತದೆ. ಆಹಾರದ ಲೇಬಲ್ಗಳನ್ನು ಓದೋದು, ಪ್ಯಾಕ್ ಮಾಡಿದ ಆಹಾರದ ಪದಾರ್ಥಗಳನ್ನು ಖರೀದಿಸುವಾಗ ಅದರ ಮೇಲಿರುವ ಲೇಬಲ್ಗಳನ್ನು ಓದುವ ಬಗ್ಗೆ ಯುವ ಜನತೆ ಮತ್ತು ಕುಟುಂಬಗಳಿಗೆ ಅರಿವನ್ನು ಮೂಡಿಸೋದು. ಆರೋಗ್ಯಕರ ಎಂಬ ಹಣೆಪಟ್ಟಿಯ ಹಿಂದಿರುವ ಅತಿಯಾದ ಸಕ್ಕರೆ, ಉಪ್ಪು ಮತ್ತು ಕೆಟ್ಟ ಕೊಬ್ಬಿನಾಂಶದ ಬಗ್ಗೆ ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು. ಕಠಿಣ ಡಯಟ್ ಬೇಡ. ಊಟ ಬಿಡುವುದು ಅಥವಾ ತೀವ್ರತರವಾದ ಡಯಟ್ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಉತ್ತಮ ಆರೋಗ್ಯವೆಂದರೆ ಹಸಿವಿನಿಂದ ಇರುವುದಲ್ಲ, ಬದಲಾಗಿ ನಿಯಮಿತ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಆಗಿದೆ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಬೆಳ್ಳಿ ಬಟ್ಟಲು ಪ್ರೀತಿಯ ಗೆಳತಿಯರೇ, ತವರಿನ ನೆನಪುಗಳನ್ನ ಮೆಲುಕು ಹಾಕುವಂತಹ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ ಸರ್ಕಾರದ ವಿರುದ್ಧ.

0: ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ದ ಬಿವೈ ವಿಜಯೇಂದ್ರ ಅಸಮಾಧಾನ. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ ಮೂರರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ ಸಿ2ಎಸ್ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ಔಟ್ ಹಾಗೂ ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪ್ಇನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಮಲೆನಾಡಿನ ಜನರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟ ರಾಜ್ಯದ ಹೆಮ್ಮೆ ಹಾಗೂ ಸಂಪತ್ತಾಗಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಪರಿಸರದೊಂದಿಗೆ ಬದುಕುತ್ತಿರುವ ಮಲೆನಾಡಿನ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧಿಸಿದೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಅಧಿವೇಶನ ಕರೆದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ 1453 ನಿವೇಶನಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸಚಿವ ಸಂಪುಟ ನೀಡಿರುವ ಅನುಮತಿ ಖಂಡಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ನಿರ್ಧಾರ ಸುಪ್ರೀಂಕೋರ್ಟ್ ತೀರ್ಪಿಗೆ ಹಾಗೂ ಕಾನೂನಿಗೆ ವಿರುದ್ದವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರಿಗಿಂತ ನೈಸ್ ಸಂಸ್ಥೆಗೆ ಹೆಚ್ಚಿನ ಲಾಭವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾದಾವರ, ಕೆಂಗೇರಿ, ಕೊಮ್ಮಘಟ್ಟ, ಸೋಂಪುರ, ಪಂತರಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ರಸ್ತೆ ಮೂಲಸೌಕರ್ಯ ವ್ಯಾಪ್ತಿಗೆ ಬರಲಿದೆ. ಹೀಗಿದ್ದರೂ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಮಾಡಿಕೊಂಡಿದೆ ಎಂದು ದೂರಿದ್ದಾರೆ. ನಿಜವಾದ ಫಲಾನುಭವಿಗಳು ರೈತರೋ ಇಲ್ಲವೇ ನೈಸ್ ಸಂಸ್ಥೆಯೋ ಎಂದು ಪ್ರಶ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಆರೋಪಿಗಳಾದ ಬಸವರಾಜ್ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕಾರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಜೆಪಿ ನಾಯಕರು ತಮ್ಮ ರಾಜೀನಾಮೆಗೆ ಒತ್ತಾಯಿಸುವುದರ ಬದಲು ತಾವು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದ್ದಾರೆ. ಕೆಪಿಸಿ ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ನಾಯಕರು ಎಷ್ಟು ಹಣ ಪಡೆದುಕೊಂಡಿದ್ದಾರೆ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಬಿಜೆಪಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಗಂಗಾರತಿ ಮಾಡಿದರು. ಬಳಿಕ ಕಂಪ್ಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ಗ್ರಾಮೀಣ ಭಾಗದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿರುವುದು ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ದೂರಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ತರುವಂತೆ ಅವರು ಆಗ್ರಹಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಹಾಗೂ ಬಿಎಸ್ಡಬ್ಲ್ಯೂಎಂಎಲ್ ವತಿಯಿಂದ ಕೋರಮಂಗಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಘನತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರ ಹಾಗೂ ವಿವಿಧ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು.

0: ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಮಸ್ಯೆಯಾಗಿ ನೋಡದೆ ಸಂಪನ್ಮೂಲವಾಗಿ ಬಳಸುವ ಕಸದಿಂದ ರಸ ತತ್ವದಡಿ ಈ ಕಲಿಕಾ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಸತಿ ಸಮುಚ್ಚಯಗಳ ನಿವಾಸಿಗಳು, ವಾಣಿಜ್ಯ ಕಚೇರಿ ಸಿಬ್ಬಂದಿ ಹಾಗೂ ಪಾಲಿಕೆ ಪೌರಕಾರ್ಮಿಕರಿಗೆ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮತ್ತು ವಿಲೇವಾರಿ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಆರ್ವಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆದ ಎರಡು ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ವೇನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕರಿ ಗ್ರಾಮದ ಬಳಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಈ ಘಟನೆ ಸಂಭವಿಸಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಕೃಷಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಓಮ್ನಿ ಕಾರು ಮಿನಿ ಸರಕು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದ 47,000 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 20,000 ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು 83,76,00,000 ರೂಪಾಯಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 60%-75% ಮಳೆ ಅಭಾವ ಉಂಟಾಗಿದೆ. ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ ಭೂಮಿಗೆ 8,500, ನೀರಾವರಿಗೆ 17,000 ಹಾಗೂ ದೀರ್ಘಾವಧಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ಒಟ್ಟು 83,00,000 ಅಧಿಕ ಪರಿಹಾರ ಧನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಧಾರ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಇರುವ ರೈತರು ತಕ್ಷಣವೇ ಸರಿಪಡಿಸಿಕೊಂಡಲ್ಲಿ ನೇರವಾಗಿ ಖಾತೆಗೆ ಹಣ ತಲುಪಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದುವರೆಗೆ ಸುಮಾರು 9,500 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ 18,350 ಮಂದಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಾಲಿನ ಲಾಭಾಂಶ ಪಟ್ಟಿಯಲ್ಲಿ ಹಾಸನ ಹಾಲು ಒಕ್ಕೂಟ 2 ಸ್ಥಾನದಲ್ಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಹಾಸನ ಡೇರಿ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ ಅಂತ್ಯದ ಒಳಗೆ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದ್ದಾರೆ. ಕೆಎಂಎಫ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಐಸ್ಕ್ರೀಂ, ಪೇಡಾ ಸೇರಿದಂತೆ 16 ಉತ್ಪನ್ನಗಳನ್ನು ಹೊರ ರಾಜ್ಯ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತಿದೆ. ಹಾಸನ ಮೆಗಾ ಡೇರಿ 830 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆಯಾಗುತ್ತಿದ್ದು 692 ಕೋಟಿ ರೂಪಾಯಿ ಹಣವನ್ನು ಒಕ್ಕೂಟದ ವತಿಯಿಂದ ಪಾವತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ರೈತರನ್ನು ಉಳಿಸುವ ಸಲುವಾಗಿ 1 ಲೀಟರ್ ಹಾಲಿಗೆ ಕೇಂದ್ರ ಸರ್ಕಾರ 5 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 5 ರೂಪಾಯಿ ಸೇರಿ ಒಟ್ಟು 10 ರೂಪಾಯಿ ಸಬ್ಸಿಡಿ ಹಣ ನೀಡಬೇಕು ಎಂದು ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ನಾಯಕರು ಬಳ್ಳಾರಿಗೆ ಕೈಗೊಂಡಿರುವ ಪಾದಯಾತ್ರೆಯನ್ನು ನಾಯಕತ್ವಕ್ಕಾಗಿ ನಡೆಯುತ್ತಿರುವ ಪಾದಯಾತ್ರೆ ಎಂದು ಕೆಪಿಎಸ್ಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 45ರಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಬ್ಯಾಂಕ್ಗಳಲ್ಲಿ ಸಾಲ ಮತ್ತು ಠೇವಣಿ ಅನುಪಾತ ಹೆಚ್ಚಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ನಿಗದಿತ ಗುರಿ ನೀಡುವುದರ ಜೊತೆಗೆ ಗುರಿ ಸಾಧಿಸಲು ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಶ್ ಶಶಿ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ. ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹ್ತೆ ಹೈ.
3: ಹಾ, ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋಂ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಕ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ್ ನಾಮ್ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅದು ಜಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಭೋಲೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.

0: ಕೆಲವು ಗಾದೆಗಳು ಪ್ರಾವರ್ಬ್ಸ್ ಮತ್ತು ಇಡಿಯಮ್ಸ್ ಇಡಿಯಮ್ಯಾಟಿಕ್ ಫ್ರೇಸಸ್ ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನ ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನ ಅಥವಾ ಲೋಕೋಕ್ತಿಗಳನ್ನ ಬಳಸ್ತಾರೆ. ಅಚ್ಚಾ ಬಚ್ಚೋ ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಛ್ ಸೀಖಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋ ಕೋ ಕುಛ್ ಪ್ರಶ್ನ ಪೂಚೂಂಗಿ ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯಾ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ. ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಛ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪುಟ್ಟ ಮಾಹಿತಿ.
1: ಸಿತಾರೋ ಸೇ ಫೂಲ್ ಕಾಟತಾ ಹೈ ರಾತ್ ಹೌಲೆ ಹೌಲೆ ಧರ್ತಿ ಪರ್ ಅಪ್ನಾ ಆಂಚಲ್ ಫೈಲಾತಿ ಹೈ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಿಎಸ್. ಸಮಯ 4:15.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ಅವರು ಮನೆಯ ನೆನಪುಗಳನ್ನು ದಾಖಲಿಸಿ

ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಕೇಳುಗರೆ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆರ್ ಎನ್ ಜೆ ಗೋಪಾಲ್ ರಚನೆಯ ಬಿ ಕೆ ಸುಮಿತ್ರಾ ಹಾಡಿರುವ ಗೀತೆಯನ್ನ ಕೇಳೋಣ.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕರಜಗಿದಾಸಪ್ಪ ರಚನೆಯ ಶೇಷಗಿರಿದಾಸ ರಚನೆ ಹಾಡಿರುವ ಗೀತೆಯನ್ನು ಕೇಳೋಣ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ್ಯಾಕ್ಷರಿ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ? ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ
2: ನೆನಪು ನಿನಾದ. ನೆನಪು ನಿನಾದ.

0: ಈಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ,
3: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ.
4: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪರೋಪಕಾರಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ.

ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಈ ಗೀತೆಯ ರಚನೆಕಾರರು ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಸುಖ ಸಂತೋಷ ಆಗಲಿ ಮಾರುವುದಿಲ್ಲ.
1: ಗೊತ್ತಿದೆ, ಸುಖ ಸಂತೋಷ ಕೊಟ್ಟಿಗೆ ಬಿರ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಬರಳು ತಟ್ಟೋದ್ರಲ್ಲಿದೆ.

ಇನ್ನು ಇಳೆಯರಾಜ ಸಂಗೀತ ನೀಡಿರುವ ಚಿತ್ರ ಅಜೇಯ, ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್, ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ.

ಆಲೆಮನೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ರಚನೆಯ ಈ ಗೀತೆಗೆ ಸಿ ಅಶ್ವಥ್ ಹಾಗೂ ಎಲ್ ವೈದ್ಯನಾಥನ್ ಅವರ ಸಂಗೀತವಿತ್ತು. ಇನ್ನು ಅಜೇಯ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್. ಇಳೆಯರಾಜ ಅವರ ಸಂಗೀತ, ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 4:58:58. ಇನ್ನು ನೆನಪು ನೆನಾದ ಕಾರ್ಯಕ್ರಮದಲ್ಲಿ ಘಂಟಸಾಲ ಹಾಡಿರುವ ಓಹಿಲೇಶ್ವರ ಚಿತ್ರದ ಗೀತೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯ.

ಬಿಹಾಲು ವಿಷವದಾಗ ನ್ಯಾಯವೆಲ್ಲಿದೆ ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷವದಾಗ ನ್ಯಾಯವೆಲ್ಲಿದೆ ಕಾಮದೇವ ಸಾವು ತರಲು

ನಾಮ ಮಂತ್ರ ಒಂದೇ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಮರಳಿತಾರೆಯ

ಜಿಮ್ಮಿಗಲ್ಲು ಚಿತ್ರದ ಗೀತೆ ಹಾಡಿದ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್. ವಿಜಯಭಾಸ್ಕರ್ ಅವರ ಸಂಗೀತ, ಗೀತರಚನೆ ಚಿ ಉದಯಶಂಕರ್ ಅವರದು.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಸಂತೋಷದ ಸಂಗೀತವಾಗಿ
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.

0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
3: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಇದು ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ಇವನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್. ಸೊ ದೀಸ್ ಆರ್ ದಿ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ

0: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳುತ್ತೀರಿ.
1: ಮೊದಲ ಕವನದ ಶೀರ್ಷಿಕೆ ಪ್ರಾರ್ಥನೆ. ದೀಪವ ಹಚ್ಚಿಹೇನು, ಹೇ ದೇವ ಪ್ರಾರ್ಥಿಸುವೆನು ನಾ ನಿನ್ನಲ್ಲಿ. ದೀಪವ ಹಚ್ಚಿಹೇನು, ಹೇ ದೇವ ಪ್ರಾರ್ಥಿಸುವೆನು ನಾ ನಿನ್ನಲ್ಲಿ. ದೀಪದ ಬೆಳಕು ಪಸರಿಸಿದೆ ಮನೆಯ ತುಂಬ, ಮನದ ತುಂಬ. ದೀಪದ ಬೆಳಕು ಪಸರಿಸಿದೆ ಮನೆಯ ತುಂಬ, ಮನದ ತುಂಬ. ಬೆಳಕಿನ ಪ್ರಕೃತಿಯಲ್ಲಿ ಅಜ್ಞಾನದ ಕತ್ತಲು ಮಾಸಲಿ. ಬೆಳಕಿನ ಪ್ರಕೃತಿಯಲ್ಲಿ ಅಜ್ಞಾನದ ಕತ್ತಲು ಮಾಸಲಿ. ಕಷ್ಟಗಳ ಮುಸುಕು ಸರಿಸಲೆಂದು ಪ್ರಣತೆ ಉರಿಸುವೆನು. ಕಷ್ಟಗಳ ಮುಸುಕು ಸರಿಸಲೆಂದು ಪ್ರಣತೆ ಉರಿಸುವೆನು. ದೀಪದ ಬೆಳಕಲಿ ತನ್ನ ನೋವಿನ ನಿವೇದನೆ ಮಾಡುತ್ತಿಹೆನು. ದೀಪದ ಬೆಳಕಲಿ ತನ್ನ ನೋವಿನ ನಿವೇದನೆ ಮಾಡುತ್ತಿಹೆನು. ಪ್ರಾರ್ಥನೆಗೆ ಶಕ್ತಿಯಾಗಿ ನಿನ್ನ ಅಭಯವಿರಲಿ. ಪ್ರಾರ್ಥನೆಗೆ ಶಕ್ತಿಯಾಗಿ ನಿನ್ನ ಅಭಯವಿರಲಿ. ಭಕ್ತರ ಭಕ್ತಿಯ ಕೋರಿಕೆಗೆ ಒಲವ ಹರಿಸು, ಬಲವ ನೀಡು. ಭಕ್ತರ ಭಕ್ತಿಯ ಕೋರಿಕೆಗೆ ಒಲವ ಹರಿಸು, ಬಲವ ನೀಡು. ಮುಂದಿನ ಕವನ ಕಾವಲುಗಾರ. ನೀಲಿ ಸಾಗರದಲ್ಲಿ ಬುಗಿಲೆದ್ದ ಅಲೆ, ನಿರೀಕ್ಷೆಗಳ ಕಡಲಿನಲ್ಲಿ ಕನಸುಗಳಿದ್ದ ಕಳೆ. ನೀಲಿ ಸಾಗರದಲ್ಲಿ ಬುಗಿಲೆದ್ದ ಅಲೆ, ನಿರೀಕ್ಷೆಗಳ ಕಡಲಿನಲ್ಲಿ ಕನಸುಗಳಿದ್ದ ಕಳೆ. ಮನದಂತರಂಗದಲ್ಲಿ ನೂರೊಂದು ಮಾತುಗಳು, ನದಿಯ ಅಲೆಗಳಲ್ಲಿ ಮುಳುಗಿ ಎದ್ದ ಸಂತೋಷಗಳು. ಮನದಂತರಂಗದಲ್ಲಿ ನೂರೊಂದು ಮಾತುಗಳು, ನದಿಯ ಅಲೆಗಳಲ್ಲಿ ಮುಳುಗಿ ಎದ್ದ ಸಂತೋಷಗಳು. ಎದೆಯಾಳ ಬಯಸುವ ಒಲವಿನ ಆಸರೆ, ಬದುಕಿನಾಳ ಚೆಲ್ಲುವ ಬಾಳಿನ ಅನುಭವಗಳು. ಎದೆಯಾಳ ಬಯಸುವ ಒಲವಿನ ಆಸರೆ, ಬದುಕಿನಾಳ ಚೆಲ್ಲುವ ಬಾಳಿನ ಅನುಭವಗಳು. ಬಾಳ್ವೆಯ ದಾರಿಗೆ ಭರವಸೆಯೇ.

ಕಾವಲುಗಾರ, ಬಾಳ್ವೆಯ ದಾರಿಗೆ ಭರವಸೆಯೇ ಕಾವಲುಗಾರ. ಮುಂದಿನ ಕವಿತೆ ಮಲ್ಲಿಗೆ. ಮುಂಜಾನೆಯ ಹನಿಯಲ್ಲಿ ಮಿಂದು ಅರಳಿ ನಗುತ್ತಿದ್ದ ಹೂವ ನೋಡಿ ಬೆರಗಾದೆ. ಮುಂಜಾನೆ ಹನಿಯಲ್ಲಿ ಮಿಂದು ಅರಳಿ ನಗುತ್ತಿದ್ದ ಹೂವ ನೋಡಿ ಬೆರಗಾದೆ. ಪುಟ್ಟ ಬಿಳಿ ಹೂವಿನಲ್ಲೂ ಅಡಗಿದೆ ಮಾಧುರ್ಯ. ಪುಟ್ಟ ಬಿಳಿ ಹೂವಿನಲ್ಲೂ ಅಡಗಿದೆ ಮಾಧುರ್ಯ. ದೇವರ ಮುಡಿಗೇರುವ ಒಳಗಿದೆ ಸೌಂದರ್ಯ. ದೇವರ ಮುಡಿಗೇರುವ ಒಳಗಿದೆ ಸೌಂದರ್ಯ. ಇದು ಪ್ರಕೃತಿಯ ಸೃಷ್ಟಿ, ಸುಂದರ ಸುಮಧುರ ಲೋಕ. ಇದು ಪ್ರಕೃತಿಯ ಸೃಷ್ಟಿ, ಸುಂದರ ಸುಮಧುರ ಲೋಕ. ಆದರೆ ಮನುಜನ ಸೃಷ್ಟಿಯಲ್ಲಿ ಆತನದ್ದು ಬರೇ ಕೃತಕೃತ್ಯಗಳ ಲೋಕ. ಮುಂದಿನ ಕವನ ಪ್ರಯಾಣಿಕರು. ಜೀವರದ ಪ್ರಯಾಣ ದೂರವಿದ್ದರೂ ಪ್ರಯಾಣಿಕರು ನಾವು. ಜೀವನದ ಪ್ರಯಾಣ ದೂರವಿದ್ದರೂ ಪ್ರಯಾಣಿಕರು ನಾವು. ಅಲ್ಲಲ್ಲಿ ಹೆಜ್ಜೆಗಳ ಖುಷಿಗಳು, ಕೆಲವೊಮ್ಮೆ ನಿರಾಸೆಗಳ ಬೇಸರಗಳು. ಅಲ್ಲಲ್ಲಿ ಹೆಜ್ಜೆಗಳ ಖುಷಿಗಳು, ಕೆಲವೊಮ್ಮೆ ನಿರಾಸೆಗಳ ಬೇಸರಗಳು. ಬದುಕ ಸಮುದ್ರದ ದಾರಿ, ಕಷ್ಟವಿದ್ದರೂ ಸುಖವಿದ್ದರೂ ಸಾಗಬೇಕಾದ್ದು ನಾವೇ. ಬದುಕ ಸಮುದ್ರದ ದಾರಿ, ಕಷ್ಟವಿದ್ದರೂ ಸುಖವಿದ್ದರೂ ಸಾಗಬೇಕಾದ್ದು ನಾವೇ. ಜೀವನದ ಪ್ರಯಾಣಿಕರು ನಾವೇ. ಜೀವನದ ಪ್ರಯಾಣಿಕರು ನಾವೇ. ಮುಂದಿನ ಕವಿತೆ ಪ್ಲಾಸ್ಟಿಕ್. ನೂರಾರು ಕಾಲ ಹರಿದ ನದಿ ಮಾನವರೆಸೆದ ಕಸವನ್ನು ಹೊತ್ತು ಹೊರಟಿದೆ ದೂರ ದೂರ ತೀರಕ್ಕೆ. ನೂರಾರು ಕಾಲ ಹರಿದ ನದಿ ಮಾನವರೆಸೆದ ಕಸವನ್ನು ಹೊತ್ತು ಹೊರಟಿದೆ ದೂರ ದೂರ ತೀರಕ್ಕೆ. ನೀರು ಕಲ್ಮಶವಾದರೆ ಭುವಿಯೊಡಲು, ಅಲ್ಲೂ ಪ್ಲಾಸ್ಟಿಕ್ ಕಸ ರಾಶಿ ರಾಶಿ. ನೀರು ಕಲ್ಮಶವಾದರೆ ಭುವಿಯೊಡಲು, ಅಲ್ಲೂ ಪ್ಲಾಸ್ಟಿಕ್ ಕಸ ರಾಶಿ ರಾಶಿ. ಮುಂದೊಂದು ದಿನ ವಿಷಗಾಳಿ ವಿಷ ನೀರು ಮನುಜರ ಗತಿ. ಮುಂದೊಂದು ದಿನ ವಿಷಗಾಳಿ ವಿಷ ನೀರು ಮನುಜರ ಗತಿ. ಮುಂದೆ ಓದುತ್ತಿರುವ ಕವನ ನಾನು ಮತ್ತು ಸಮುದ್ರ. ಹೇ ಸಮುದ್ರ, ನಿನ್ನೊಡಲು ಮೌನವಾಗಿದ್ದರೂ ಹೊಮ್ಮುವುದು ನೂರೊಂದು ಬೋರ್ಗರೆತ. ಹೇ ಸಮುದ್ರ, ನಿನ್ನೊಡಲು ಮೌನವಾಗಿದ್ದರೂ ಹೊಮ್ಮುವುದು ನೂರೊಂದು ಭೋರ್ಗರೆತ. ನನ್ನ ಮನವು ಸಹ ಶಾಂತವಾಗಿದ್ದರೂ ಕೆಲವೊಮ್ಮೆ ಒಲುಮೆ ಬಂಧನದ ರೋಷ ಭಾವ ಮಿಶ್ರಿತ ಅಲೆಗಳು. ನನ್ನ ಮನವು ಸಹ ನಿನ್ನಂತೆ ಶಾಂತವಾಗಿದ್ದರೂ ಕೆಲವೊಮ್ಮೆ ಒಲುಮೆ ಬಂಧನದ ರೋಷ ಭಾವ ಮಿಶ್ರಿತ ಅಲೆಗಳು. ನಾನು ನಿನ್ನ ಹಾಗೆ ಬಹುದೂರ ಸಾಗುವೆನು, ನಾನು ನಿನ್ನ ಹಾಗೆ ಬಹುದೂರ ಸಾಗುವೆನು. ನಿನ್ನ ದಾರಿ ಬೇರೆ, ನನ್ನ ಹಾದಿ ಬೇರೆ. ನಿನ್ನ ದಾರಿ ಬೇರೆ, ನನ್ನ ಹಾದಿ ಬೇರೆ. ನಿನ್ನೊಳಿರುವ ಧೈರ್ಯ ಆತ್ಮವಿಶ್ವಾಸ ನನಗಿರಲಿ. ನಿನ್ನೊಳಿರುವ ಧೈರ್ಯ ಆತ್ಮವಿಶ್ವಾಸ ನನಗಿರಲಿ. ಮುಂದಿನ ಕವನ ಏರಿಕೆ. ಸೂರ್ಯನ ಸುಡು ಬಿಸಿಲು ಮಾಡಿದೆ ಬಿಸಿಲಿನ ಏರಿಕೆ. ಸೂರ್ಯನ ಸುಡು ಬಿಸಿಲು ಮಾಡಿದೆ ಬಿಸಿಲಿನ ಏರಿಕೆ. ಭೂಮಿಯೇ ಬಿಸಿಲ ಝಳಕ್ಕೆ ತತ್ತರಿಸುತ್ತಿದೆ. ಭೂಮಿಯೇ ಬಿಸಿಲ ಝಳಕ್ಕೆ ತತ್ತರಿಸುತ್ತಿದೆ. ಮಾರುಕಟ್ಟೆಯ ಅಂಗಡಿಗಳಲ್ಲಿ ಹೆಚ್ಚಿದೆ ಬೆಲೆಗಳ ಏರಿಕೆ. ಮಾರುಕಟ್ಟೆಯ ಅಂಗಡಿಗಳಲ್ಲಿ ಹೆಚ್ಚಿದೆ ಬೆಲೆಗಳ ಏರಿಕೆ. ಜೀವನವೇ ಏರಿಕೆಗಳ ಬಿಸಿಗೆ ತೊಳಲಾಡಿದೆ. ಜೀವನವೇ ಏರಿಕೆಗಳ ಬಿಸಿಗೆ ತೊಳಲಾಡಿದೆ. ನೂರಾರು ಹಂಬಲಗಳ ರಾಶಿಯಲ್ಲಿ ಮಲಗಿದ್ದ ಮನ ಕೇಳಿದ್ದು

ಟಿ ನೂರಾರು ಹಂಬಲಗಳ ರಾಶಿಯಲ್ಲಿ ಮಲಗಿದ್ದ ಮನ ಕೇಳಿದ್ದು ಇಷ್ಟೇ. ಸಾವಿರಾರು ನೋಟುಗಳಿದ್ದರೂ, ಬೆಲೆ ಏರಿಕೆಯ ಬಿಸಿಯಿದ್ದರೂ ಸಂತೋಷ ನೆಮ್ಮದಿ ಜೊತೆಗಿರು ಎಂದು. ಸಾವಿರಾರು ನೋಟುಗಳಿದ್ದರೂ, ಬೆಲೆ ಏರಿಕೆಯ ಬಿಸಿಯಿದ್ದರೂ ಸಂತೋಷ ನೆಮ್ಮದಿ ಜೊತೆಗಿರು ಎಂದು. ಮುಂದಿನ ಕವಿತೆ ಗುರು ಬರೆದ ಸಾವಿರಾರು ಅಕ್ಷರಗಳಲ್ಲಿ ಕಲಿಸಿದ ಗುರುವಿನ ಪ್ರತಿರೂಪ. ಬರೆದ ಸಾವಿರಾರು ಅಕ್ಷರಗಳಲ್ಲಿ ಕಲಿಸಿದ ಗುರುವಿನ ಪ್ರತಿರೂಪ. ಗುರುವೆಂದರೆ ಬದುಕಿಗೆ ರೂಪ ನೀಡಿದ ಕಲೆಗಾರ. ಗುರುವೆಂದರೆ ಬದುಕಿಗೆ ರೂಪ ನೀಡಿದ ಕಲೆಗಾರ. ಪಠ್ಯದ ಜೊತೆಗೆ ದಾರಿ ತೋರಿಸಿದ ಮಾರ್ಗದರ್ಶಕರು. ಪಠ್ಯದ ಜೊತೆಗೆ ದಾರಿ ತೋರಿಸಿದ ಮಾರ್ಗದರ್ಶಕರು. ಬಾಳಿನ ಪಥಕ್ಕೆ ಬೆಳಕು ಬೆಳಗಿಸುವ ದೀಪ ನೀವು. ಬಾಳಿನ ಪಥಕ್ಕೆ ಬೆಳಕು ಬೆಳಗಿಸುವ ದೀಪ ನೀವು. ಜೀವನದುದ್ದಕ್ಕೂ ಗುರುಗಳ ಹಾರೈಕೆ, ಬಾಳಿನ ಹೆಜ್ಜೆಗೆ ಗುರುವಿನ ಆಶೀರ್ವಾದ. ಜೀವನದುದ್ದಕ್ಕೂ ಗುರುಗಳ ಹಾರೈಕೆ, ಬಾಳಿನ ಹೆಜ್ಜೆಗೆ ಗುರುವಿನ ಆಶೀರ್ವಾದ ಸಾಕು. ಮುಂದಿನ ಕವನ ಚಂದಿರನಿಗೊಂದು ಪತ್ರ. ಚಂದಿರ, ನೀ ಚೆಲ್ಲುವ ಬೆಳಕು ಹಾಲು ಬೆಳದಿಂಗಳೆ. ಚಂದಿರ, ನೀ ಚೆಲ್ಲುವ ಬೆಳಕು ಹಾಲು ಬೆಳದಿಂಗಳೆ. ಒಲವಿನ ರಸಧಾರೆ ಹರಿಸುವ ಪ್ರೇಮಿ ನೀನು. ಒಲವಿನ ರಸಧಾರೆ ಹರಿಸುವ ಪ್ರೇಮಿ ನೀನು. ಅಗಣಿತ ನಕ್ಷತ್ರಗಳ ನಾಯಕ ನೀನೆ. ಅಗಣಿತ ನಕ್ಷತ್ರಗಳ ನಾಯಕ ನೀನೆ. ಪ್ರಕೃತಿಯ ಶೃಂಗಾರಗೊಳಿಸುವ ನವನೂತನ ಪ್ರೀತಿ ಉಣಿಸುವ ಚೆಲುವನೇ ನೀನು ಚಂದಿರ. ಪ್ರಕೃತಿಯ ಶೃಂಗಾರಗೊಳಿಸುವ ನವನೂತನ ಪ್ರೀತಿ ಉಣಿಸುವ ಚೆಲುವನೇ ನೀನು ಚಂದಿರ. ಮುಂದಿನ ಕವನ ನೆನಪು. ನೆನಪುಗಳೆಂದರೆ ಸಮುದ್ರದಾಳದಿಂದ ಆರಿಸಿದ ಮುತ್ತುಗಳು. ನೆನಪುಗಳೆಂದರೆ ಸಮುದ್ರದಾಳದಿಂದ ಆರಿಸಿದ ಮುತ್ತುಗಳು. ನೆನಪುಗಳೆಂದರೆ ಬಿರು ಬೇಸಿಗೆಯಲ್ಲೂ ಕಾಣಸಿಗುವ ಒಯಸಿಸ್ಗಳು. ನೆನಪುಗಳೆಂದರೆ ಬಿರು ಬೇಸಿಗೆಯಲ್ಲೂ ಕಾಣಸಿಗುವ ಒಯಸಿಸ್ಗಳು. ನೆನಪುಗಳೆಂದರೆ ಮನಸ್ಸು ಹೃದಯ ಸೇರಿ ಬರೆದ ಕಾವ್ಯ ಸಂಕಲನ. ನೆನಪುಗಳೆಂದರೆ ಮನಸ್ಸು ಹೃದಯ ಸೇರಿ ಬರೆದ ಕಾವ್ಯ ಸಂಕಲನ. ಮುಂದಿನ ಕವಿತೆ ಸಂಬಂಧಗಳು. ನವಮಾಸ ಹೊತ್ತು ಹೆತ್ತು ಬೆಳೆಸಿದ ಅಮ್ಮ. ನವಮಾಸ ಹೊತ್ತು ಹೆತ್ತು ಬೆಳೆಸಿದ ಅಮ್ಮ. ಹಣವನ್ನು ಜೋಡಿಸಿ ಕಲಿಸಿ ಉದ್ಧರಿಸಿದ ಅಪ್ಪ. ಹಣವನ್ನು ಜೋಡಿಸಿ ಕಲಿಸಿ ಉದ್ಧರಿಸಿದ ಅಪ್ಪ. ಅಕ್ಷರ ದೀಪ ಹಚ್ಚಿದ ಗೌರವಾನ್ವಿತ ಗುರುಗಳು. ಅಕ್ಷರ ದೀಪ ಹಚ್ಚಿದ ಗೌರವಾನ್ವಿತ ಗುರುಗಳು. ಸಹೋದರತ್ವ ಬಾಂಧವ್ಯ ನೀಡುವ ಅಣ್ಣಂದಿರು. ಸಹೋದರತ್ವ ಬಾಂಧವ್ಯ ನೀಡುವ ಅಣ್ಣಂದಿರು. ಗೆಳತಿಯಾಗಿ ಸಹಕರಿಸುವ ಅತ್ತಿಗೆಯರು. ಗೆಳತಿಯಾಗಿ ಸಹಕರಿಸುವ ಅತ್ತಿಗೆಯರು. ಕಷ್ಟ ಸುಖ ನೋವು ನಲಿವಲ್ಲೂ ಜೊತೆಗಿರುವ ಜೀವಗಳು ಸತಿ ಪತಿ. ಕಷ್ಟ ಸುಖ ನೋವು ನಲಿವಲ್ಲೂ ಜೊತೆಗಿರುವ ಜೀವಗಳು ಸತಿ ಪತಿ. ಕಷ್ಟದಲ್ಲೂ ನಗುವನ್ನು ಕಾಣುವೆವು ಅರಳುವ ಮೊಗ್ಗುಗಳಾದ ಮಕ್ಕಳಲ್ಲಿ. ಕಷ್ಟದಲ್ಲೂ ನಗುವನ್ನು ಕಾಣುವೆವು ಅರಳುವ ಮೊಗ್ಗುಗಳಾದ ಮಕ್ಕಳಲ್ಲಿ. ಸಂಕಟದಲ್ಲೂ ಕೈಹಿಡಿಯುವ ಜೀವದ ಗೆಳೆಯ ಗೆಳತಿಯರು. ಸಂಕಟದಲ್ಲೂ ಕೈಹಿಡಿಯುವ ಜೀವದ ಗೆಳೆಯ ಗೆಳತಿಯರು. ಸಹಾಯ ಹಸ್ತ ಚಾಚುವ ಕುಟುಂಬಸ್ಥರು. ಸಹಾಯ ಹಸ್ತ ಚಾಚುವ ಕುಟುಂಬಸ್ಥರು. ಹೀಗೆ ನಮ್ಮ ಜೀವನ ಸಾಗಲು ನಿಜ ನಾವು ಪರಾ

ಅವಲಂಬಿಗಳೇ. ಹೀಗೆ ನಮ್ಮ ಜೀವನ ಸಾಗಲು ನಿಜ ನಾವು ಪರಾವಲಂಬಿಗಳೇ. ಎಲ್ಲಕ್ಕಿಂತಲೂ ಮಿಗಿಲು ದೇವರ ದಯೆಯಿರಲು. ಸಾಗಬಹುದು, ದುಡಿಯಬಹುದು ಹಗಲು ಇರುಳು. ಎಲ್ಲಕ್ಕಿಂತಲೂ ಮಿಗಿಲು ದೇವರ ದಯೆ ಇರಲು. ಸಾಗಬಹುದು, ದುಡಿಯಬಹುದು ಹಗಲು ಇರುಳು. ಧೈರ್ಯವೇ ದೇವರು, ಭರವಸೆಯೇ ದೇವರು. ಧೈರ್ಯವೇ ದೇವರು, ಭರವಸೆಯೇ ದೇವರು. ಮುಂದಿನ ಕವನ ಸೀಮಿತ. ನಕ್ಷತ್ರಗಳು ಹೊಳೆಯುವುದು ಕತ್ತಲೆ ಬಂದಾಗ ಮಾತ್ರ. ನಕ್ಷತ್ರಗಳು ಹೊಳೆಯುವುದು ಕತ್ತಲೆ ಬಂದಾಗ ಮಾತ್ರ. ಹಗಲು ಬರುವುದು ಸೂರ್ಯ ಬಂದಾಗ ಮಾತ್ರ. ಹಗಲು ಬರುವುದು ಸೂರ್ಯ ಬಂದಾಗ ಮಾತ್ರ. ಮರ ಗಿಡ ಸಂಭ್ರಮಿಸುವುದು ವಸಂತ ಕಾಲ ಬಂದಾಗ ಮಾತ್ರ. ಮರ ಗಿಡ ಸಂಭ್ರಮಿಸುವುದು ವಸಂತ ಕಾಲ ಬಂದಾಗ ಮಾತ್ರ. ಬದಲಾವಣೆ ಸಾಧ್ಯ ಸಮಯ ಬಂದಾಗ ಮಾತ್ರ. ಬದಲಾವಣೆ ಸಾಧ್ಯ ಸಮಯ ಬಂದಾಗ ಮಾತ್ರ. ಮುಂದಿನ ಕವನ ದೀಪ. ಹಚ್ಚಿದ ದೀಪಗಳ ಸಾಲು ಉರಿಯುತ್ತಿತ್ತು ಪ್ರಕಾಶಮಾನವಾಗಿ. ಬೆಳಕ ಮಿಂಚಿನ ಸಂಚಾರ ಅದುವೇ ಸುಂದರ ಅಲಂಕಾರ. ಪ್ರಣತೆಗಳೆಲ್ಲ ಉರಿದು ಆರಿಹೋಗಿ ಕತ್ತಲು ಕವಿದು ಕಗ್ಗತ್ತಲು ನಿಧಾನವಾಗಿ ಆವರಿಸಿ. ಕತ್ತಲು ಬೆಳಕಿನ ಆಟವೇ ಬದುಕಿನ ರಂಗ. ನೋವು ನಲಿವಿನ ನೋಟವೇ ಕಷ್ಟ ಸುಖದ ಓಟದ ಹಾದಿ. ಮುಂದೆ ಓದುತ್ತಿರುವ ಕವನ ಕೊಡಗು. ಹಸಿರು ಮಡಿಲಿನ ಉಸಿರು ಉಸಿರಿನ ತವರೂರು ನಮ್ಮ ಕೊಡಗು. ಬೆಟ್ಟ ಗುಡ್ಡ ಪರ್ವತ ನದಿ ಕಣಿವೆಯ ಹಾದಿ ಕೊಡಗು. ಸ್ವಚ್ಛ ಗಾಳಿಯ ಕಲ್ಮಶವಿಲ್ಲದ ತಂಗಾಳಿಯ ಮನಸೆಳೆವ ಕೊಡಗು. ಸುಂದರ ಬೆಳಗು ಸುಂದರ ಮುಸ್ಸಂಜೆ ಚಳಿಗಾಳಿಯ ಒಡಲು ಕೊಡಗು. ಸುಂದರ ಕೊಡಗು ಮಾಲಿನ್ಯವಾಗದಿರಲಿ ಪ್ಲಾಸ್ಟಿಕ್ನ ಹಾವಳಿಯಲ್ಲಿ. ಕವನದ ಶೀರ್ಷಿಕೆ ಸೈನಿಕರು. ದೂರದ ಗಡಿಯಲ್ಲಿ ಸದಾ ಕಾಯುವ ಕೆಚ್ಚೆದೆಯ ಸೈನಿಕರೇ, ನೀವೇ ನಮ್ಮ ಭದ್ರತೆಯ ಸಾಹುಕಾರರು. ಕನಸುಗಳ ಆಸೆಗಳ ಬದಿಗೊತ್ತಿ ದೇಶ ಕಾಯುವ ಸರದಾರರು. ಮಳೆ ಚಳಿಗೆ ಎದೆಯೊಡ್ಡಿ ಜೀವನ ಪಣಕ್ಕಿಟ್ಟು ಹೋರಾಡುವ ದೇವರು. ಅನ್ನ ನೀರಿನ ಹಂಗಿಲ್ಲದೆ ಹೋರಾಟದ ದಾರಿ ತಮ್ಮದು. ನಿಮ್ಮ ನೋಡಲು ಧನ್ಯತೆಯ ಭಾವ ಸದಾ ಜೊತೆಗಿರಲಿ, ದೇವರ ಆಶೀರ್ವಾದ. ಮುಂದಿನ ಕವನ ಬಾಳ ಕನ್ನಡಿ. ಬಾಳೆಂಬ ಕನ್ನಡಿಯಲ್ಲಿ ಕಷ್ಟ ಸುಖದ ಪ್ರತಿಫಲನ. ಪ್ರತಿ ಇಂಚಿನಲ್ಲೂ ನಗು ಅಳುವಿನ ಪ್ರತಿಬಿಂಬ. ಕನ್ನಡಿಯ ಚೌಕಟ್ಟಿಗೆ ಕನಸಿನ ರಂಗು. ಪ್ರತಿ ಬೆಳಕಿನಲ್ಲೂ ಆಸೆಗಳ ಹೊಂಗಿರಣ. ಬಾಳ ಕನ್ನಡಿ ಜೋಪಾನ ಹೊಳೆಯಲಿ ಅನುದಿನ. ಒಡೆದು ಹೋಗದಂತೆ ನಗೆ ಮಾಸದಂತೆ ನೋಡಿಕೊಳ್ಳುವುದೇ ಜೀವನ. ಮುಂದಿನ ಕವನ ಒಲುಮೆ. ನಿನ್ನ ಒಲುಮೆಯ ನೆನಪಿನ ತಂಗಾಳಿ ನನ್ನ ಮನದ ಬದುಕಿಗೆ ಬೀಸಿ ಬಂದಿದೆ. ನಿನ್ನ ಸ್ನೇಹದ ವರ್ಣರಂಜಿತ ರಂಗೋಲಿ ನನ್ನ ಬಾಳ ಕನಸಿಗೆ ಬಣ್ಣ ತುಂಬಿದೆ. ನಿನ್ನ ಭರವಸೆಯ ಬೆಳಕಿನ ದಾರಿ ನನ್ನ ಜೀವನದ ದಾರಿಗೆ ದೀಪವಾಗಿದೆ. ಭಾವನೆಗಳೇ ತಂಪು ಬೆಳದಿಂಗಳಾಗಿದೆ ಬಾಳ್ವೆಯ ಸುಂದರ ದಾರಿಗೆ. ಮುಂದಿನ ಕವನ ಭಾವಮಿಶ್ರಿತ ಮನಸ್ಸು. ಮನದ ಬಯಲಿನ ಕಾರಂಜಿ ಕ್ಷಣಕ್ಕೊಮ್ಮೆ ಬದಲು ಒಂದೊಮ್ಮೆ ಕೂಡಿಟ್ಟ ಕಡಲು. ಭಾವನೆಗಳ ಕಾದಾಟಕ್ಕೆ ಸಿಕ್ಕಿಕೊಂಡ ಮನಸ್ಸು

0: ಒದ್ದಾಡಿ ಕೊನೆಗೊಮ್ಮೆ ಶಾಂತ ಚಿತ್ತ, ಹುಚ್ಚು ಕುದುರೆಯಂತೆ ಓಡುವ ಭಾವನೆಗೆ ಕಡಿವಾಣ ಬಿದ್ದರೂ ಮನದ ಕಣ್ಣು ತಪ್ಪಿಸಿ ಓಡುವ ಭಾವನೆ, ಆಕಾಶಕ್ಕೆ ಚಿಮ್ಮಿದರೂ ಪಾತಾಳಕ್ಕೆ ಕುಸಿದರೂ ಮನದ ಒಡಲು ಸಿಹಿ ಕಹಿಯ ಮಿಶ್ರಣದ ಮಡಿಲು. ಕವನದ ಶೀರ್ಷಿಕೆ ಕನ್ನಡ. ಹೃದಯದಾಳದಿಂದ ಕಂಪು ಸುರಿಯುತ ಭಾವನೆಗಳ ಸ್ಫುರಿಸು ಪದಗಳ ನಿಧಿ ನೀನು ಕನ್ನಡ. ಕರ್ನಾಟಕವೆಂಬ ಗುಡಿಯಲಿ ಜ್ಯೋತಿಯಾಗುತ್ತ ಅಕ್ಷರ ದೀಪ ಹಚ್ಚು ತೈಲ ನೀನು. ಸೊಗಸಾದ ಸಾಹಿತ್ಯದಲ್ಲಿ ರಾಗವಾಗುತ್ತ ಗಾಯನ ಹೊಮ್ಮುವ ಸ್ವರ ನೀನು. ಸುಂದರ ನೃತ್ಯದಲ್ಲಿ ಜೀವ ತುಂಬುತ್ತ ಹೆಜ್ಜೆ ಇಡುವ ಸಂಭ್ರಮ ನೀನು. ಮುತ್ತಿನಂತ ಅಕ್ಷರದಲ್ಲಿ ಪದಗಳ ಸರಮಾಲೆಯಾಗುತ್ತ ತುಂಬು ಅರ್ಥ ನೀಡು ನೀನು ಕನ್ನಡ. ಮುಂದಿನ ಕವನದ ಶೀರ್ಷಿಕೆ ದೀಪಾವಳಿ. ಪ್ರಜ್ವಲಿಸುತ್ತಿದೆ ದೀಪಗಳ ಸಾಲು ಮನೆ ಮನೆಯ ಅಂಗಳದಿ ದೀಪಾವಳಿಯಂದು. ತೈಲವೆರೆವ ದೀಪ ಉರಿಯುತ್ತಿದೆ ಪ್ರಕಾಶಮಾನವಾಗಿ ಕರುಣಾಮಯಿ ತಾಯಿ ಲಕ್ಷ್ಮಿಯ ಪ್ರತಿರೂಪವಾಗಿ. ಅಂಧಕಾರದ ಎದುರು ಬೆಳಕಿನ ಜಯಕಾರ ಪ್ರೀತಿ ಕರುಣೆ ಜ್ಞಾನದ ಮಹಾಪೂರ ವಿಷ್ಣುವಿನ ಕೃಪೆಗಾಗಿ. ದೀಪದ ಬೆಳಕು ಬೀರಲಿ ಸಂಪತ್ತು ಸಮೃದ್ಧಿಯ ಆಚರಣೆಯಲ್ಲಿ ಸದ್ದು ಗದ್ದಲವಿಲ್ಲದೆ ಅರ್ಥಪೂರ್ಣವಾಗಿರಲಿ. ದೀಪಾಲಂಕಾರದ ದೀಪಾವಳಿ ಸಾಮರಸ್ಯವನ್ನು ಅಲಂಕರಿಸಲಿ. ಕೆಲವು ಚುಟುಕುಗಳು. ನೀರು. ಮಳೆಗಾಲದ ದಿನಗಳಲ್ಲಿ ಸುರಿಯುವ ನೀರು ಎಲ್ಲೆಲ್ಲೂ ಹರಿಯುವುದು. ಬೇಸಿಗೆಯ ದಿನಗಳಲ್ಲಿ ಇಲ್ಲದ ಜಲ ಸಮಸ್ಯೆ ಸೃಷ್ಟಿಸುವುದು. ಹೊಳೆ. ಹೊಳೆವ ಬೆಳದಿಂಗಳಿನಲ್ಲಿ ಚಂದಿರ ಬರೆದನೊಂದು ಚಿತ್ರ ಬಾನಿನಲ್ಲಿ. ಕಗ್ಗತ್ತಲ ರಾತ್ರಿಯಲ್ಲಿ ಯಾರೂ ಬರೆಯಲಿಲ್ಲ ಕವಿತೆ ಕತ್ತಲಿನಲ್ಲಿ. ಕಸ. ಎಲ್ಲೆಡೆ ಎಸೆಯುವ ಕಸ ಕರಗದು ಭೂಮಿಯ ಒಡಲು ಸೇರಿ ಸೀಳುವುದು. ನೀರನ್ನು ಸೇರಿ ಮೀನ ಬದುಕು ಕಸಿಯುವುದು ಈ ಬೇಡ ಕಸ. ಮುಂದಿನ ಚುಟುಕು ಹಣ. ಹಣ ಹಣ ಹಣ ಎಲ್ಲೆಡೆ ಹಣದ್ದೇ ಹವ. ಹಣವಿದ್ದರೆ ಜೊತೆಗೆ ಎಲ್ಲರೂ, ಹಣವಿಲ್ಲದಿದ್ದರೆ ನಾವು ಅನಾಥರು. ಹಣಕ್ಕಿಲ್ಲ ಕಣ್ಣು, ಬೇಕು ಮಾನವೀಯತೆಯ ಹಣ್ಣು. ಮುಂದಿನ ಚುಟುಕು ಮಗಳು. ನನ್ನ ಪಾಳಿಗೆ ಮಗಳು ನಗುವಿನ ಬೆಳಕು ಭರವಸೆಯ ಹೊನಲು. ನನ್ನ ಪಾಲಿಗೆ ಮಗಳು ನಗುವಿನ ಬೆಳಕು ಭರವಸೆಯ ಹೊನಲು. ಮುಂದಿನ ಚುಟುಕು ಮೊಬೈಲ್. ನವನೂತನತೆಯ ತಾಂತ್ರಿಕತೆ ಮೊಬೈಲ್. ನೋಡಲು ಸಣ್ಣಗಿದ್ದರೂ ಎಲ್ಲರಿಗೂ ಅದೇ ಎಲ್ಲಕ್ಕಿಂತಲೂ ಮಿಗಿಲು. ನವನೂತನತೆಯ ತಾಂತ್ರಿಕತೆ ಮೊಬೈಲ್. ನೋಡಲು ಸಣ್ಣಗಿದ್ದರೂ ಎಲ್ಲರಿಗೂ ಅದೇ ಎಲ್ಲಕ್ಕಿಂತಲೂ ಮಿಗಿಲು.
1: ಶ್ರೋತೃಗಳೇ, ಇದುವರೆಗೆ ಮಡಿಕೇರಿ ದೇಚೂರಿನ ಶಿಲ್ಪಾ ಷಣ್ಮುಖ ಬಿವಿ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದ್ದೀವಿ.

ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನು ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.

ಕೇಳುಗರಿ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಭತ್ತದ ಬೆಳೆಯನ್ನ ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು.

0: ಸಮಯ 5:30:04.
1: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858, 0827222858. ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಪೆರಾಜೆ ಅಬುಬಕರ್ ಅವರು, ನಮ್ಮ ಹಳೆಯ ಕೇಳುಗರು. ಹೇಗಿದ್ದೀರಾ ಸರ್? ಈಗ ಕಡಿಮೆ ಮಾಡಿಬಿಟ್ಟಿದ್ದೀರಾ, ಕಾರಣ?

0: ಬೇರೆಯವರು ಮಾಡಲಿ ಅಂತ ಹೇಳಿ.
1: ಬೇರೆಯವರಿಗೆ ಅವಕಾಶ ಕೊಡಲಿಕ್ಕೆ. ಹಲೋ,
0: ಹಲೋ,
1: ತುಂಬ ದೂರದಿಂದ ಮಾತಾಡ್ತಾ ಇರೋ ಹಾಗೆ ಕೇಳಿಸ್ತಾ ಇದ್ದೇನೆ. ಊರಿನಲ್ಲಿದ್ದೀರಾ, ಎಲ್ಲಿದ್ದೀರಾ ಅಬೂಬಕರ್ ಅವರೇ?
0: ನಾನು ಜೋಡುಪಾಲ್ಯದಲ್ಲಿ.
1: ಆಹ, ಮಳೆ ಇದೆಯಾ ನಿಮ್ಮ ಊರ ಕಡೆ?
0: ಮಳೆ ಇಲ್ಲ,
1: ಬಿಸಿಲು.
0: ಬಿಸಿಲು.
1: ಹ್ಞೂ, ಈದ್ ಮಿಲಾದೆಲ್ಲ ಆಚರಣೆ ಮಾಡಿದ್ರಾ
0: ಆಚರಣೆ ಮಾಡಿದ್ದೀನಿ
1: ಜೋರಾಗಿ?
0: ಮೆರವಣಿಗೆಲ್ಲ ಹೋಗಲ್ಲ ನಾನು, ಮೆರವಣಿಗೆ ಹೋಗುದಿಲ್ಲ.
1: ಸರಿ ಕೇಳಿಸ್ತಾ ಇಲ್ಲ ಅಬೂಬಕರ್ ಅವರೇ.
0: ಮೆರವಣಿಗೆ ಹೋಗುದಿಲ್ಲ ಅಂತ.
1: ಮೆರವಣಿಗೆ ಹೋಗಲಿಲ್ಲ, ಹಾಗೆ ಆಚರಣೆ ಮಾಡಿದ್ದೀರಾ ಮನೆಯಲ್ಲಿ?
0: ಮನೆಯಲ್ಲಿ ಇಲ್ಲ, ಅದು ಮಸೀದಿ.
1: ಮಸೀದಿನಲ್ಲಿ. ಇವತ್ತು ಯಾವ ಗೀತೆಗೋಸ್ಕರ ಕರೆ ಮಾಡಿದ್ದೀರಾ?
0: ಹೀಗೆ ಬೂದಿ ಮುಚ್ಚಿದ ಗಂಟದಲ್ಲಿ ಪಲ್ಲವಿನ ಕಾಡ ಅಂತ ಅವರು ತುಸಿಲಾಡಿದ್ರು.
1: ತುಂಬ ಹಳೆ ಹಳೆಯದು, ತುಂಬ ಹಳೆಯ ಗೀತೆಗಳನ್ನ ಕೇಳ್ತೀರಾ, ಏನು ಇಷ್ಟನಾ ನಮಗೆ ತುಂಬ
0: ನನಗೆ
1: ಹಳೆಯ ಗೀತೆ?
0: ಸುಶೀಲ ಅಂತ ಹೇಳಿದ್ರೆ ತುಂಬ ಇಷ್ಟ. ಸುಶೀಲ ಬಾಲಸುಬ್ರಹ್ಮಣ್ಯ ಹಾಡು.
1: ಗಾಯಕಿ ಸುಶೀಲ ತುಂಬ ನಿಮ್ಮ ಅಭಿಮಾನಿ ಅವ್ರದ್ದು. ಹ್ಮ್ ಹ್ಮ್ ಹ್ಮ್ ಪ್ರಸಾರ ಮಾಡುವ

0: ತುಂಬಾ ಹಳೆ ಹಳೆಯದು, ತುಂಬಾ ಹಳೆಯ ಗೀತೆಗಳನ್ನ ಕೇಳ್ತೀರಾ? ಏನು ಇಷ್ಟನಾ ನಿಮಗೆ ತುಂಬಾ
1: ನನಗೆ
0: ಹಳೆಯ ಗೀತೆ?
1: ಸುಶೀಲಾ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸುಶೀಲಾ ಬಾಲಸುಬ್ರಹ್ಮಣ್ಯ ಹಾಡು.
0: ಗಾಯಕಿ ಸುಶೀಲಾ ತುಂಬಾ ನಿಮ್ಮ ಅಭಿಮಾನಿ ಅವ್ರದ್ದು.
1: ಹೌದು,
0: ಪ್ರಸಾರ
1: ಇದು
0: ಮಾಡುವಾಗ
1: ಆಲಟ್ಟಿ ನೋಡಿ, ಇದು ಆಲಟ್ಟಿ ಗುಡ್ಡದಿಂದ ಇತ್ತೆ ಅವರಿಗೆ ಶ್ರೀಧರ್ ಕೊಯಂಗಾಜೆ ಅದನಾಡು ಹೋಟೆಲ್ ಗಪ್ಪು ಅವರಿಗೆ
0: ಆಯ್ತು ನಿಮ್ಮ
1: ರಾಗಮಲ್ಲಯ್ಯಂಗಿ ತಮ್ಮಯ್ಯವರಿಗೆ ಪ್ರಸಾರ ಮಾಡಿ.
0: ಆಯ್ತು ನಿಮ್ಮ ಸ್ನೇಹಿತರಿಗೋಸ್ಕರ ಪ್ರಸಾರ ಮಾಡುವ ಅಬೂಕರ್ ಅವರೇ, ನಿಮಗೆ ರಸಪ್ರಶ್ನೆಯನ್ನ ಕೇಳ.
1: ಹೇಳಿ ಅದ್ರೆ
0: ಗೋಲ್ ಗುಂಬಸ್ ಎಲ್ಲಿದೆ ಅಂತ?
1: ಹೌದು,
0: ಗೋಲ್ ಗುಂಬಸ್.
1: ಗೋಲ್ ಗುಂಬ
0: ಗೋಲ್ ಗುಂಬಸ್ ಎಲ್ಲಿದೆ ಅಂತ?
1: ಗೊತ್ತಿಲ್ಲಲ್ಲ,
0: ನೋಡ್ಲಿಲ್ವಾ ಗೋಲ್ ಗುಂಬಸ್? ಅಲ್ಲ,
1: ಯಾವ ಊರು?
0: ನಮ್ಮ
1: ಕರ್ನಾಟಕದ
0: ಕರ್ನಾಟಕದ ಒಳಗಡೆನೆ ಇದೆ. ಗೊತ್ತಾಗ್ತಾ ಇಲ್ಲ ಉತ್ತರ ನಾನೇ ಹೇಳಲಾ ಅಬೂಬಕರ್ ಅವರೇ? ಬಿಜಾಪುರ. ವಿಜಯಪುರ ಅಂತ ಕೇಳಿದ್ದೀರಾ?
1: ಮುಂದೆ ಬಿಜಾಪುರ ಇದೆ, ವಿಜಯಪುರ
0: ವಿಜಯಪುರ ಅಲ್ಲಿದೆ. ಆಯ್ತು ಅಬೂಬಕರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ.
1: ಹಲೋ
0: ಹಲೋ, ಹೇಳಿ ಸರ್.
1: ದಾವಣಗೆರೆ ಅಯ್ಯಂಗಿರಿ ಸುರೇಶ್ ಅವರಿಗೆ ಬಣ್ಣ ಅವರಿಗೆ.
0: ಆಯ್ತು, ಪ್ರಸಾರ ಮಾಡುವ ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮ ಗೀತೆ ಬರ್ತಾ ಇದೆ ಕೇಳಿ.
1: ನಮಸ್ತೆ
0: ನಮಸ್ತೆ ಸರ್.

0: ಇನ್ನು ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ.
1: ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರಸ್ವತಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೆ ಮೇಡಮ್.
1: ಏನು ಸಮಾಚಾರ?
2: ಎಂತ ಮೇಡಮ್,
1: ಸಂಜೆ ಕಾಫಿ ಎಲ್ಲ ಆಯ್ತಾ?
2: ಇಲ್ಲ ಮೇಡಮ್, ಕುಡಿಬೇಕಷ್ಟೆ.
1: ಇನ್ನು ಆಗ್ಬೇಕು, ಚಿತ್ರ ಕಾವೇರಿ ಎಲ್ಲ ಕೇಳಿ.
2: ಹೌದು,
1: ಯಾವ ಗೀತೆ ಬೇಕಿತ್ತು ಇವತ್ತು
2: ನನಗೆ? ಅನುರಾಧ ಅರಲು ಚಿತ್ರದಿಂದ ಮೇಡಮ್, ಶ್ರೀಕಂಠ ವಿಷಕಂಠ ಅಂತ
1: ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ. ಏನು ಮೇಡಮ್?
2: ಪುತ್ತೂರು ಮಾಣಿಕೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಪೂಜೆ ಇರ್ತದೆ ಮೇಡಮ್.
1: ಹಾಗಾಗಿ ಚಂದದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಗೀತೆ.
2: ನಮ್ಮ ಮನೆಯವರಿಗೆ, ಉದಿರೆ ಕಮಲಕ್ಕನಿಗೆ, ವರಂಗ ರಾಮಣ್ಣನಿಗೆ, ಮತ್ತೆ ಸುಬ್ಬಶ್ರೀ ಕಡಮದಲ್ಲಿ ಎಲ್ಲ ಸಮಸ್ತ ಕೇಳುವರು, ತುಂಬಾ ಜನರಿದ್ದಾರೆ, ಅವರನ್ನೆಲ್ಲ ಹೇಳಿದ್ರೆ 5 ನಿಮಿಷ ಬೇಕು.
1: ಆಯ್ತು, ನಿಮ್ಮೆಲ್ಲ ಸ್ನೇಹಿತರಿಗೋಸ್ಕರ.
2: ಹೌದು ಮೇಡಮ್.
1: ಪ್ರಸಾರ ಮಾಡುವಾಗ ಈಗ ಪ್ರಶ್ನೆಯನ್ನ ಕೇಳಲ ನಿಮಗೆ.
2: ಕೇಳಿ ಮ್ಯಾಮ್.
1: ಪುರಾಣದ ಪ್ರಕಾರ ಶಿವನ ಬಿಲ್ಲಿನ ಹೆಸರೇನು ಅಂತ?
2: ಎಂತ ಮೇಡಮ್?
1: ಪುರಾಣದ ಪ್ರಕಾರ ಶಿವನ ಬಿಲ್ಲಿನ ಹೆಸರೇನು ಅಂತ?
2: ಬಿಲ್ಲಿನ ಹೆಸರ?
1: ಬಿಲ್ಲು ಬಿಲ್ಲು ಬಿಲ್ಲು ಬಾಣ. ಬಿಲ್ಲಿನ ಹೆಸರೇನು ಅಂತ?
2: ಗಾಂಧೀರ್ವಾಣ ಮೇಡಮ್.
1: ಅಲ್ಲಲ್ಲ, ಶಿವನ ಬಿಲ್ಲಿನ ಹೆಸರು.
2: ಶಿವನ
1: ನೆನಪಾಗ್ತಾ ಇಲ್ಲ, ಉತ್ತರ ನಾನೇ ಹೇಳ್ಬಿಡ್ಲ.
2: ಪಿನಾಕ
1: ಅಂತ.
2: ಪಿನಾಕ ಕೇಳಲಿಲ್ಲ ಮೇಡಮ್. ಈಗ ನೀವು ಹೇಳಿದ್ದನ್ನೇ ಕೇಳಿದ್ದೆ,
1: ಈಗ ತಿಳ್ಕೊಂಡಂಗ ಆಯ್ತಲ್ವಾ?
2: ಹೌದು ಮೇಡಮ್, ಒಂದು ವಿಷಯ ಗೊತ್ತಿಲ್ಲದ್ದು ನೀವು ಹೇಳುವಾಗ ಗೊತ್ತಾಗ್ತದೆ.
1: ಹೌದು ಹೌದು, ಇದರಿಂದ ಎಷ್ಟು ಪ್ರಯೋಜನ ಆಗ್ತದೆ, ಎಷ್ಟು ಜನ ಕೇಳ್ಕೊಂಡಿರ್ತಾರಲ್ವಾ.
2: ಹೌದು ಹೌದು ಮೇಡಮ್.
1: ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ ಸಮಯ. ಸರಸ್ವತಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
2: ನಮಸ್ತೆ
1: ನಮಸ್ತೆ.

0: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ
1: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ನವರಾತ್ರಿ.
1: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ಇನ್ನು ರಸಪ್ರಶ್ನೆಗಳ ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ
2: ಹಲೋ
3: ಹಲೋ, ನಮಸ್ತೆ ಮ್ಯಾಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು? ಸೌಮ್ಯ. ಹೇಗಿದ್ದೀರಾ? ಸಂಜೆ ಕಾಫಿ ಎಲ್ಲ ಆಗಿ ಕೆಲಸ ಎಲ್ಲ ಮುಗಿಸಿ ಚಿತ್ರ ಕಾವೇರಿಗೆ ಕರೆ ಮಾಡಿದ್ರಾ? ಏನಪ್ಪ, ಹಾಲು ಕುಡಿತೀರಾ? ಹಸುಗಳನ್ನೆಲ್ಲ ಸಾಕಿದಿರಲ್ವಾ ನೀವು? ಹಾಲು ಮಾತ್ರ ಕುಡಿಯೋದಾ? ಹಾಲು, ಹಸುಗಳ ಕೆಲಸ ಎಲ್ಲ ಮುಗೀತಾ ಹಾಲೆಲ್ಲ ಕರೆದು? ಹಾಲು ಕರೀತೀರಾ ನೀವು? ಅಮ್ಮ ಕರೀತಾರೆ. ನಿಮ್ ಕೆಲಸ ಏನು? ಮನೆ ಕೆಲಸ. ಅಮ್ಮ ಹಸುಗಳನ್ನೆಲ್ಲ ನೋಡ್ಕೊಂಡ್ರೆ ನೀವು ಮನೆ ಕೆಲಸ ಮಾಡ್ಕೊಳ್ತೀರಾ? ಯಾವ ಗೀತೆ ಬೇಕಿತ್ತಪ್ಪ ಇವತ್ತು? ಚಿತ್ರಮ್ಮ ಹಾಡಿರುವ ಗೀತೆ. ಯಾ ಗಾಯಕಿ ಚಿತ್ರ ಅವರು ತುಂಬಾ ಇಷ್ಟನಾ ನಿಮಗೆ?
3: ಹೌದು ಮ್ಯಾಮ್.
1: ಯಾರೇ ಅವ ಗಾಯಕರು ಯಾರು ಇಷ್ಟ ನಿಮಗೆ? ಎಸ್ ಪಿ ಬಿ ಸರ್. ಮತ್ತೆ ಗಾಯಕಿಯಲ್ಲಿ ಚಿತ್ರ.
3: ಹೌದು ಮ್ಯಾಮ್.
1: ಯಾಕೆ ಇಷ್ಟ ಅವ್ರನ್ನ ತುಂಬಾ?
3: ತುಂಬಾ ಚೆನ್ನಾಗಿ ಹಾಡ್ತಾರೆ ಮ್ಯಾಮ್.
1: ಹಾಗಾಗಿ ಈಗ ಟಿವಿ ಎಲ್ಲ ನೋಡಲ್ಲ ನೀವು, ಬರೀ ರೇಡಿಯೋ ಜಾಸ್ತಿ ಕೇಳ್ತೀರಾ? ಟಿವಿ ನೋಡ್ತೀರಾ?
3: ಟಿವಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮ್ಯಾಮ್.
1: ಧಾರಾವಾಹಿಗಳೆಲ್ಲ ನೋಡಲ್ಲ ನೀವು?
3: ಇಲ್ಲ ಮ್ಯಾಮ್. ಅದ್ರೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಅದರಿಂದ ಏನು ತಿಳ್ಕೊಳಕ್ಕಾಗಲ್ಲ.
1: ಕೆಲಸ ಏನು ಕೇಳ್ತಾ ಇಲ್ಲ.
3: ಅದೆಲ್ಲ ನಂಗೆ ಇಷ್ಟ ಇಲ್ಲ.
1: ಇಷ್ಟ ಆಗಲ್ಲ ನಿಮಗೆ? ಹಾಡುಗಳನ್ನು ಕೇಳೋದು ಮಾತ್ರ ಇಷ್ಟ? ಕೆಲಸ ಮಾಡ್ಕೊಂಡು ಹಾಡು ಕೇಳೋದು ತುಂಬಾ ಕೇಳ್ತೀರಾ?
3: ಹೌದು ಮ್ಯಾಮ್.
1: ಈಗ ರಸಪ್ರಶ್ನೆಯನ್ನ ಕೇಳ ಸೌಮ್ಯ. ಮಾನವ ಶರೀರದ ಅತಿ ದೊಡ್ಡ ಅಂಗ ಯಾವುದು ಅಂತ? ನಮ್ಮ ಶರೀರದಲ್ಲಿ ಅತಿ ದೊಡ್ಡ ಅಂಗ

0: ಯಾವುದು ಅಂತ. ಗೊತ್ತಾಗ್ತಾ ಇಲ್ಲ ಸೌಮ್ಯ, ಉತ್ತರ ನಾನೇ ಹೇಳ್ಬಿಡ್ಲ. ಚರ್ಮ. ಆದರೆ ಸಡನ್ ಕೇಳೋ ಗೊತ್ತಾಗಲಿಲ್ಲ ಅಷ್ಟೆ, ತೊಂದರೆ ಇಲ್ಲ. ಮಾನವ ಶರೀರದ ಅತಿ ದೊಡ್ಡ ಅಂಗ ಚರ್ಮ. ಆಯಿತು ಸೌಮ್ಯ, ನಿಮ್ಮ ಮೆಚ್ಚಿನ ಗೀತೆ ರಾಮಕೃಷ್ಣ ಚಿತ್ರದಿಂದ ಚಿತ್ರಮ್ಮ ಹಾಡಿರೋ ಗೀತೆ ಬರ್ತಾ ಇದೆ. ಕರೆ ಮಾಡಿದ್ಕೆ ಧನ್ಯವಾದಗಳಮ್ಮ.
1: ಓಕೆ ಮ್ಯಾಮ್, ಬಾಯ್.
0: ಥ್ಯಾಂಕ್ ಯು ಪಾ.

0: ಇನ್ನು ಕಾರ್ಯಕ್ರಮದ ಕೊನೆಯ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಶಿವನಂಜು ಮಾತಾಡ್ತಾ ಇದ್ದೀನಿ ಮೇಡಮ್.
0: ಎಲ್ಲಿಂದ ಶಿವನಂಜು ಅವರೇ?
1: ಇಲ್ಲೇ ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಮಡಿಕೇರಿಯಲ್ಲಿ ಎಲ್ಲಿದ್ದೀರಾ? ಮಡಿಕೇರಿನಲ್ಲಿ?
1: ನಮ್ದು ಪ್ರಾಪರ್ ಹುಣಸೂರು ಮೇಡಮ್. ಪ್ರಾಪರ್ ಹುಣಸೂರು ಮೇಡಮ್.
0: ಹುಣಸೂರು ಅವರು?
1: ಹಾಂ, ಮೂಲ ಪ್ಲೇಸ್ ಹುಣಸೂರು ಮೇಡಮ್.
0: ಇಲ್ಲಿ ಮಡಿಕೇರಿನಲ್ಲಿ?
1: ಮಡಿಕೇರಿ ಡಿ ಸಿ ಎಚ್ ಅಲ್ಲಿ ಇದ್ದೀನಿ.
0: ಓ, ಕೆಲಸದ ಮೇಲೆ ಕೊಡಗಿಗೆ ಬಂದಿದ್ದೀರಾ?
1: ಹಾಂ, ಹೌದು ಹೌದು ಹೌದು ಮೇಡಮ್.
0: ಡ್ಯೂಟಿ ಎಲ್ಲ ಮುಗೀತಾ?
1: ಹಾಂ, ಮುಗೀತು ಮೇಡಮ್.
0: ಯಾವ ಗೀತೆಗೋಸ್ಕರ ಫೋನ್ ಮಾಡಿದಿರಿ ಇವತ್ತು?
1: ಇವತ್ತು ಚಂದ್ರೋದಯ ಚಿತ್ರಗೀತೆಯನ್ನ ಪ್ರಸಾರ ಮಾಡಿ ಅಂತ ಫೋನ್ ಮಾಡಿದ್ವಿ.
0: ಯಾವುದು ಅದರಲ್ಲಿ?
1: ಅದರಲ್ಲಿ ಯಾವ್ದಾದ್ರು ಮೇಡಮ್, ನಿಮ್ಮ ಆಯ್ಕೆ ಇರಲಿ.
0: ನನ್ನ ಆಯ್ಕೆಗೆ ಬಿಟ್ಬಿಟ್ರಿ.
1: ಹೌದು ಹೌದು ಮೇಡಮ್,
0: ನಿಮ್ಮ ಆಯ್ಕೆ. ಇದು ನಿಮ್ಮ ಚಿತ್ರಗೀತೆ ಅಲ್ವಾ? ನೇರ ಫೋನಿನ ಕಾರ್ಯಕ್ರಮ.
1: ಚಿತ್ರದ ಹೆಸರು ನಮ್ದು ಮೇಡಮ್.
0: ಚಿತ್ರದ ಹೆಸರು ನಿಮ್ದು, ಗೀತೆ ನಂದು.
1: ಹಾ, ಗೀತೆ ಆಯ್ಕೆ ಮಾಡೋದು ನಿಮ್ದು ಮೇಡಮ್.
0: ಆಯ್ತು, ಪ್ರಸಾರ ಮಾಡೋ ನಿಮಗೋಸ್ಕರ. ಚಿತ್ರ ಹಾಡಿರೋ ಗೀತೆಯನ್ನ ಹಾಕ್ಲಾ?
1: ಹಾಕಿ ಮೇಡಮ್.
0: ಇಂಚರ ಇಂಚರ
1: ಇಂಚರ ಇಂಚರ ಮೇಡಮ್. ನಮ್ಮ ಮೂಡ್ಲಕುಪ್ಪ ಸ್ವಾಮಿ ಅವರು ತುಂಬಾ ಒಳ್ಳೆ ಹಾಡು ಆಯ್ಕೆ ಮಾಡ್ತಾ ಇದ್ದಾರೆ ಮೇಡಮ್.
0: ಹೌದು, ಅವರು ಕೂಡ ಚಿತ್ರಮ್ಮ ಅವರ ಅಭಿಮಾನಿ.
1: ತುಂಬಾ ಅರ್ಥಪೂರ್ಣ ಹಾಡು ಆಯ್ಕೆ ಮಾಡ್ತಾರೆ ಮೇಡಮ್ ನಮ್ಮ ಸ್ವಾಮಿ
0: ಹೌದು
1: ಅವರು.
0: ಹೌದು.
1: ಯಾಕೆಂದ್ರೆ ನಾನು ಅದೇ ಊರು ಹುಣಸೂರು ನಮ್ದು. ಮೂಡ್ಲಕುಪ್ಪ ಬನ್ನಿಕುಪ್ಪ ಎಲ್ಲವೂ ಗೊತ್ತಿದೆ ಮೇಡಮ್ ನನಗೆ. ಖುಷಿ ಆಯ್ತು ಮೇಡಮ್, ತುಂಬಾ ಒಳ್ಳೊಳ್ಳೆ ಹಾಡು ಆಯ್ಕೆ ಮಾಡ್ತಾರೆ ಸ್ವಾಮಿ ಅವರಿಗೆ. ಈ ಮೂಲಕ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಆಯ್ತು, ಅವರು ಕೇಳಿಸ್ಕೊಳ್ತಾ ಇರ್ತಾರೆ ಅನ್ಕೊಳ್ತೀನಿ. ಈಗ ಕಾರ್ಯಕ್ರಮದ ಕೊನೆಯ ಕರೆ ಆದ್ರಿಂದ ಪ್ರಸಾರ ಈಗ ರಸಪ್ರಶ್ನೆಯನ್ನು ಕೇಳಿಬಿಡ್ಲ ಬೇಗ.
1: ಹೇಳ್ಬಿಡಿ ಮೇಡಮ್.
0: ನವಕೋಟಿ ನಾರಾಯಣ ಎಂಬ ಬಿರುದು ಧರಿಸಿದ ಮೈಸೂರಿನ ದೊರೆ ಯಾರು ಅಂತ?
1: ದೇವರ ದರ್ಸಲ್ಲ ಮೇಡಮ್.
0: ಮೈಸೂರಿನ ದೊರೆ.
1: ಅಲ್ಲ, ಮೈಸೂರಿನ ದೊರೆ.
0: ಹ್ಮ್,
1: ಒಂದ್ ನಿಮಿಷ ಮೇಡಮ್. ಚಿಕ್ಕ ದೇವರಾದ ಒಡೆಯರ್.
0: ಕರೆಕ್ಟ್, ಉತ್ತರ ಸರಿಯಾಗಿದೆ ನಿಮ್ಮ. ಈಗ ನಿಮಗೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಶಿವನಂಜು ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಆಯ್ತು ಮೇಡಮ್, ಆಯ್ತು.
0: ನಮಸ್ತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ವಾಟ್ಸಪ್ ಸಂದೇಶವನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳು. 9:30 ಜನಪದ ವೈವಿಧ್ಯ, ಕರಪಾಲ ಮೇಳ ಕಥಾಭಾಗ 1, ಬಿಲ್ವಶೇಖರ ವಿಲಾಸ. ಪ್ರಸ್ತುತಪಡಿಸುವವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. 10:00 ವನಿತಾ ವಿಹಾರ, ಆತ್ಮವಿಶ್ವಾಸದ ಹೆಜ್ಜೆಗಳು. ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ, ಸುಮಧುರ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ, ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ, 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಗೋಣಿ ಬಸವರಾಜ, 6:35 ರೈತರಿಗೆ ಸಲಹೆ, 6:40 ಸ್ವರ ಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹುಂಡೈ, 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನ ಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಕಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಹಾಗೂ ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜ ಕಿತ್ತೂರ ಅವರೊಂದಿಗೆ ಸಂದರ್ಶನ. ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ, ಡಾ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಈ ಕುರಿತು ಮಾತನಾಡುತ್ತಾರೆ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 2:40

ಬೆಳಗ್ಗೆ ಹಿಂದಿ ಪಾಠ, 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4 ಗಂಟೆಗೆ ಭಾವಗೀತೆಗಳು, 4:30ಕ್ಕೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ, 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಣ್ಣಿನ ಗಣಪತಿ ತಯಾರಿಸುವ ಮೂಲಕ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿರುವ ಮಡಿಕೇರಿಯ ರವೀಂದ್ರ ಪಿಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ರುತಿ ಎಂಎಂ, ನಿರ್ವಹಣೆ ಸುಜಾತ ಎಫ್ ತಳವಾರ್. 5:30ಕ್ಕೆ ರಸಪ್ರಶ್ನೆಗಳು ಆಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಅರೆಭಾಷೆ ಐಸಿರಿ, ಅಂಗಳದ ಮಹತ್ವದ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ. ನಾಳೆ ರಾತ್ರಿ 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಮನಿಟಾಕ್. ನಾಳೆ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ್ ವೈದ್ಯನಾಥನ್ ಅವರ ವೀಣಾ ವಾದನ. 10:30ಕ್ಕೆ ಗೀತ ಚಂದ್ರಿಕಾ. ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: and work towards eliminating the menace by 2029. Mr. Shah also highlighted India's 7.8% GDP growth in the first quarter and its growing role in disaster relief and capacity building globally. Earlier in the day, Home Minister Amit Shah chaired the 28th meeting of the Western Zonal Council in Panchi. Delhi Chief Minister Rekha Gupta said that the alleged owner of the building that collapsed yesterday in Satiniketan has been arrested. In a social media post, the Chief Minister said, five NCD officials, including Deputy Commissioner, Superintending Engineer, Executive Engineer, Assistant Engineer and Junior Engineer, have also been suspended with immediate effect. She said the buildings with the fifth floor across Delhi have been ordered to be sealed immediately. The death toll in the Satiniketan building collapse in New Delhi has reached seven. National Disaster Response Force, NDRF, is continuing its search and rescue operation at the site of the building collapse. AIIMS Delhi informed that a total of 12 victims were brought to the hospital. Of them, six died and one later succumbed to injuries. AIIMS added that three individuals who were rescued are in critical condition while two are stable. Of them, one has been discharged. The Election Commission today announced by-poll to Nagaon Lok Sabha seat in Assam. It has also announced assembly by-polls for two seats each in Tamil Nadu and West Bengal and one seat in Puducherry. The Commission said Madurantakam and Dharapuram seats in Tamil Nadu, Rajinagar and Nandigram seats in West Bengal and Thattanachavadi assembly seat in Puducherry will go to polls. Notification for the Lok Sabha and Assembly by-poll will be issued on Wednesday. External Affairs Minister Dr. S. Jayashankar has said that in an era where the world is worried about uncertainty, India and Luxembourg have a trusted relationship. Dr. Jayashankar said this while meeting Deputy Prime Minister, Minister of Foreign Affairs and Foreign Trade of Luxembourg, Xavier Bettel, in New Delhi this afternoon. Prime Minister Narendra Modi will visit Gujarat and Maharashtra tomorrow. In Vadodara, the Prime Minister will lay the foundation stones, inaugurate and dedicate to the nation various development projects worth more than 35,000 crore rupees. And reigning world champion Sheetal Devi has confirmed a medal for India by storming into the women's compound individual final on the third day of the Stage 3 of World Archery Para Series in Ahmedabad today. And that's the end of this news bulletin.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:10:24.
2: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
3: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಿಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡೂ ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
11: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

0: ಕ್ಯಾಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತ್ರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಕ್ಯಾಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
1: The number you've dialed is currently busy.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
4: ವಿಲ್ಕೋ ಗೋಲ್ಡ್, ಕುಶಾಲನಗರ.
1: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28ರಿಂದ September 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ವಿರಾಜಪೇಟೆ ತಾಲೂಕು ಕೆದಮುಳ್ಳೂರು ಗ್ರಾಮ ಪಂಚಾಯಿತಿಯ 2026-27 ಸಾಲಿನ ಗ್ರಾಮ ಸಭೆಯನ್ನು ಇದೇ 2026ರ September 9ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಸಲಾಗುವುದು. ಶ್ರೀ ಪಿ ಸತೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ವಿರಾಜಪೇಟೆ. ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ರಾಕೇಶ್, ವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆ ವಿರಾಜಪೇಟೆ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಹಾಗೂ ತಾಲೂಕು ಕೆಡಿಪಿ ಸದಸ್ಯರಾದ ಶ್ರೀ ಮಾಳೇಟಿರ ಪ್ರಶಾಂತ್ ಉತ್ತಪ್ಪ ಅವರ ಸಮ್ಮುಖದಲ್ಲಿ ನಡೆಯಲಿರುವ ಗ್ರಾಮಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮಡಿಕೇರಿಯ D20 Tech ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D20 Tech ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರ ಮದನ್ 9834818119.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.

0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಹೇ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
4: ವಾ, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
3: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
4: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
3: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಕೈಂಜ ತಿಂಗ ನಾಳಂಕೆ ನುಪ್ಪದಾಲ ಮರಣಪಟ್ಟ ಪಾಲಿಬೆಟ್ಟ ಪಕ್ಕತ್ರ ಮೇಕೂರು ನಿವಾಸಿ ನೆಲ್ಲಮಕ್ಕಡ ಪೂವಯ್ಯ ಟಿಪ್ಪು ಅಂಡ ಮಾದಕಾರ್ಯತನ ಇದೇ ನಾಳಂಕೆ ಎಂಬದಾಂಗ ಪದನಾಚೆ ಪೋಲ್ 11 ಗಂಟೆಗೆ ಪಾಲಿಬೆಟ್ಟ ಅನುಗ್ರಹ ಹಾಲ್ ನಡೆಸುವಕ್ಕ ಏರ್ಪಾಡು ಮಾಡಿತ್ತು. ಆನನಗುಂಡ್ ಊರು ಕೇರಿಕಾರ ನೆರೆ ಕರೆಕಾರ ಬೆಂದು ಚಂಗಾದಿಯ ಒಕ್ಕಕಾರ ಪಿಂಗ ಕಾಗದಾಯ ಚಿತ್ತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಗ್ಯಾನ ಮಾಡಿ ಎಂದು ಬಂದಿತ್ತು. ಸಾಕಾರ ತರೊಂಡೊಂದು ಪೊಣ್ಣು ನೆಲ್ಲಮಕ್ಕಡ ರೇವತಿ ಪೂವಯ್ಯ ಮೋವೋ ವಕೀಲನಾನ ಮಾದಯ್ಯ ಜಫ್ರಿ ಮೈಮ ಕರುಮಕ್ಕ ಪಿಂಗ ಒಕ್ಕಕಾರ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್
3: 9600487334.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ಗೋಣಿಗೊಪ್ಪದ ಲೋಪಮುದ್ರಾ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರಾ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
8: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
9: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ.
10: ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
10: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
8: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
8: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲಾ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
8: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
11: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
12: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ.

0: ಹಿರಿಮಗಿಲ ಬೇವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಕೇಂದ್ರ ಪುರಸ್ಕೃತ ವಿಬಿಜಿ ರಾಮ್ಜಿ ಯೋಜನೆಯಡಿ ಇದುವರೆಗೆ ಜಿಲ್ಲೆಯಾದ್ಯಂತ 14,058 ಕಾಮಗಾರಿಗಳು ಅನುಮೋದಿಸಲ್ಪಟ್ಟಿವೆ. 38,492 ಮಾನವ ದಿನಗಳ ಕೂಲಿ ಕೆಲಸ ಸೃಜಿಸಲಾಗಿದೆ. 6,759 ಕುಟುಂಬಗಳಿಗೆ ಕೌಶಲ್ಯರಹಿತ ಕೂಲಿ ಉದ್ಯೋಗ ಒದಗಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಿರ ಆಸ್ತಿ ರೂಪಿಸಲು ಆದ್ಯತೆ ನೀಡಲಾಗಿದ್ದು ಜಲ ಸಂರಕ್ಷಣೆ ಕಾಮಗಾರಿಗಳಿಗೆ ಒತ್ತು ನೀಡಲಾಗಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಡಿ ರಾಜ್ಯ ಚುನಾವಣಾ ಆಯೋಗ ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕಾರ್ಯ ಕೈಗೊಂಡಿದೆ. ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದ್ದು ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ ಹಾಗೂ ತಾರ್ಕಿಕ ವ್ಯತ್ಯಾಸ ಕಂಡುಬಂದಿರುವ 65,330 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿ ಪರಿಶೀಲಿಸಿಕೊಂಡು ಆಕ್ಷೇಪಣೆಗಳಿದ್ದಲ್ಲಿ ಈ ತಿಂಗಳ 23ನೇ ತಾರೀಖಿನೊಳಗಾಗಿ ಸಲ್ಲಿಸುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಕೋರಿದ್ದಾರೆ. ಕಾರವಾರದಲ್ಲಿ ಕಲಾತ್ಮಕ ಹಾಗೂ ಆಕರ್ಷಕ ರಂಗಮಂದಿರ ನಿರ್ಮಿಸಲು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಪ್ರಸ್ತಾವ ಸಲ್ಲಿಸಲಾಗುತ್ತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಸಮಗ್ರ ಯೋಜನೆ ಸಿದ್ಧಪಡಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ರಂಗಮಂದಿರ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಾಣಕ್ಕೆ ಅಂದಾಜು ಪಟ್ಟಿಯನ್ನು ಪಡೆದು ಪ್ರಸ್ತಾವ ಸಿದ್ಧಪಡಿಸುವಂತೆ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆ ಸಾರ್ವಜನಿಕ ಆರೋಗ್ಯ ರಕ್ಷಣೆ

ಹಿತದೃಷ್ಟಿಯಿಂದ ಹಾಗೂ ಪರಿಸರ ಸಂರಕ್ಷಣೆ ದೂರದೃಷ್ಟಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳ ಮಾರಾಟ ಹಾಗೂ ಬಳಕೆ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಡಿಜೆ ಧ್ವನಿ ವ್ಯವಸ್ಥೆ ಹಾಗೂ ಪರಿಕರಗಳ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ ಎಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈಗ ಬಳ್ಳಾರಿ ಜಿಲ್ಲಾ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸ್ತುತ 39 ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಯಿಂದ ಪ್ರಸಕ್ತ 2026-27 ಸಾಲಿನಲ್ಲಿ 6,250 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಇದು ರಾಜ್ಯದ ಒಟ್ಟು ರಾಜಸ್ವ ಸಂಗ್ರಹಣೆಯ ಶೇಕಡ 78% ಪಾಲು ಹೊಂದಿದೆ. ಕಳೆದ 2025-26 ಸಾಲಿನಲ್ಲಿ ನಿಗದಿಪಡಿಸಿದ್ದ 5,200 ಕೋಟಿ ರೂಪಾಯಿ

0: ನಡೆದ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈಗ ಬಳ್ಳಾರಿ ಜಿಲ್ಲಾ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸ್ತುತ 39 ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಯಿಂದ ಪ್ರಸಕ್ತ 2026-27 ಸಾಲಿನಲ್ಲಿ 6,250 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಇದು ರಾಜ್ಯದ ಒಟ್ಟು ರಾಜಸ್ವ ಸಂಗ್ರಹಣೆಯ ಶೇಕಡ 78% ಪಾಲು ಹೊಂದಿದೆ. ಕಳೆದ 2025-26 ಸಾಲಿನಲ್ಲಿ ನಿಗದಿಪಡಿಸಿದ್ದ 5,200 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಗುರಿ ಪೈಕಿ 4,922 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆಯಾಗಿದೆ. ಶೇಕಡ 96% ಗುರಿ ಸಾಧನೆಯಾಗಿದೆ. ಜಿಲ್ಲೆಯ 5 ತಾಲೂಕುಗಳ ಪೈಕಿ 4 ತಾಲೂಕುಗಳಾದ ಬಳ್ಳಾರಿ, ಕುರುಗೋಡು, ಕಂಪ್ಲಿ ಮತ್ತು ಸಂಡೂರನ್ನು ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಬರದ ಹಿನ್ನೆಲೆ ಜಿಲ್ಲೆಯ ಗ್ರಾಮೀಣ ಜನರಿಗೆ ಸ್ಥಳೀಯವಾಗಿ ಕೂಲಿ ಒದಗಿಸಿ ನಗರಗಳಿಗೆ ಉದ್ಯೋಗ ಅರಸಿ ವಲಸೆ ತಪ್ಪಿಸಲು ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಯೋಜನೆಯಡಿ ಈ ತಿಂಗಳ 15 ತಾರೀಖಿನವರೆಗೆ ಅರ್ಹ ಕುಟುಂಬಗಳಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಉದ್ಯೋಗ ಚೀಟಿ ವಿತರಣೆ ಮೇಳವನ್ನು ಜಿಲ್ಲಾಡಳಿತ ಅಭಿಯಾನ ರೂಪದಲ್ಲಿ ಆಯೋಜಿಸಿದೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ವೀರಭದ್ರಗೌಡ ಎನ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: The number you've dialed is currently busy. Kindly
4: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
4: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
2: ಅಲ್ಲೇ ತಗೊಳ್ಳೋಣ, ನಮ್ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

0: ಕೇಳುಗರಿ, ಇನ್ನು 6:51ಕ್ಕೆ ಕೃಷಿರಂಗದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
6: ಅಪ್ನೆ ಪರಿವಾರ ಕೋ ದೀಜಿಯೇ ಸುರಕ್ಷಿತ ಜೀವನ್ ರೂರಲ್ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಆರ್.

0: LIC लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
1: अक्का
2: हाँ?
1: नोडू
2: हैप्पी बर्थडे ब्रो
1: तोरसु वाह ನನ್ನ ಇಷ್ಟದ ಕಲರ್
2: ಯಾವ ಆಗ್ಲೇ ಶಾಪಿಂಗ್
1: ನನ್ ಗೊತ್ತು ಅಮ್ಮ ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ ರೈಟ್
3: ಸೇವಿಂಗ್ ಮಾಡೋ ವಯಸ್ಸು ಕೂಡ
4: ನಾನು ಗೊತ್ತು ಅಪ್ಪ ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ
5: ನನ್ಗೆ ಗೊತ್ತಲ್ವಾ
4: ಆಗ್ಲೇ ಹೇಳುತ್ತೆ
6: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರರ ನೇಮಕ, ಸಮವಸ್ತ್ರ, ಸ್ವಚ್ಛತೆ, ತರಬೇತಿ ನೀಡುವ ಜವಾಬ್ದಾರಿ ಕಂಪನಿಗಳದ್ದಾಗಿದ್ದು, ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಂಪನಿ ಜೊತೆ ಮಾತುಕತೆ ನಡೆಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೇಡಿಕೆ ಈಡೇರಿಸಲು ಆಂಬ್ಯುಲೆನ್ಸ್ ಚಾಲಕರು ಸರ್ಕಾರಕ್ಕೆ 15 ದಿನಗಳ ಗಡುವು ನೀಡಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಳಿ ಮುಂದುವರೆದಿದ್ದು, ಔಷಧಿಗಳ ಸುರಕ್ಷತೆಯ ತಪಾಸಣೆಯೂ ಕೂಡ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಆಹಾರದ ಜೊತೆಗೆ ಔಷಧಿ ಬಗ್ಗೆಯೂ ಸಮಸ್ಯೆಗಳಿದ್ದಲ್ಲಿ ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟನಲ್ಲಿಯೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯವಿದೆ, ಆಸ್ತಿ ಕಳೆದುಕೊಂಡ ರೈತರ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಘೋಷಣೆ ವಿಚಾರದಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ವರದಿಗಳನ್ನು ಆಧರಿಸಿ 2-3 ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು, ಇನ್ನು ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗುವುದು, ಶಾಸಕರು ಯಾವುದೇ ಕಾರಣಕ್ಕೂ ಆತಂಕ ಪಡಬಾರದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ವಿದೇಶಿ ಉದ್ಯಮಿಗಳ ನೆಚ್ಚಿನ ಆಯ್ಕೆಯಾಗಿದೆ.

0: ಕೌಶಲ್ಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ದೇಶದ ಏಳಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸಿಐಐ ಆಯೋಜಿಸಿದ್ದ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಹಾಗೂ ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ.
1: ISRO is not private. ISRO is a government organization and we are working for government investment and we are working there. One of the mandates, government mandate to inspire ISRO and NCL is to grow the space ecosystem with respect to the budget. Whatever ISRO needs per year, government is allotting. Whatever we request, government is allotting.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ಸದಾ ವಿಸ್ತರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ, ಹಣಕಾಸು ವಹಿವಾಟುಗಳು ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ನಿಗಾ ವಹಿಸಿದೆ. ಕಸ್ತೂರಿರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಮಲೆನಾಡಿನ ಜನರ ಬದುಕಿಗೆ ಧಕ್ಕೆಯನ್ನುಂಟು ಮಾಡುವ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಕುರಿತಂತೆ ಬಿಜೆಪಿಯು ರಾಜ್ಯ ಮತ್ತು ಕೇಂದ್ರ ನಾಯಕರ ನಿಲುವು ಸ್ಪಷ್ಟಪಡಿಸುವಂತೆ ಸಚಿವರು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಜಾಥ ನಡೆಸಿದರು. ಸಮುದಾಯದ ನಾಯಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರು ಬುಡಕಟ್ಟು ಪಂಗಡಕ್ಕೆ ಸೇರಿದವರು. ಭಾರತದ ಅತಿ ನಿರ್ಲಕ್ಷಿತ ಬುಡಕಟ್ಟು ಸಮುದಾಯಗಳ ಪಟ್ಟಿಯಲ್ಲಿ ಕೊರಗ ಸಮುದಾಯವೂ ಒಂದು. ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಶಾಶ್ವತ ಪರಿಹಾರ ರೂಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲೇ ಸರ್ಕಾರ ಎರಡು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ಏಕೆ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರುಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷಿಗಳು ತಮ್ಮ ಹೇಳಿಕೆಗಳನ್ನು ದಾಖಲಿಸುವಾಗ ತಮ್ಮನ್ನು ಖುದ್ದಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಈವರೆಗೆ 23 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭದ್ರತೆ ದೃಷ್ಟಿಯಿಂದ ದರ್ಶನ್ ಅವರನ್ನು ಖುದ್ದಾಗಿ ಹಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ವಿಚಾರಣಾ ನ್ಯಾಯಾಲಯ ಖುದ್ದು ಹಾಜರಾತಿಗೆ ತಿರಸ್ಕರಿಸಿತ್ತು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇಂದು ಅಂತಾರಾಷ್ಟೀಯ ಸ್ವಚ್ಛ ವಾಯು ದಿವಸ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ್ ಮಾತನಾಡಿ, ಎನ್ಸಿಎಪಿ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಶುದ್ಧ ಗಾಳಿಯು ಒಂದು ಆಕಾಂಕ್ಷೆಯಲ್ಲ, ಸರಿಯಾದ ಯೋಜನೆ ಮತ್ತು ತಳಮಟ್ಟದ ಅನುಷ್ಠಾನದಿಂದ ಸಾಧಿಸಬಹುದಾದ ಪ್ರಾಯೋಗಿಕ ಗುರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶುದ್ಧ ಗಾಳಿಯು ಮೂಲಭೂತ

0: ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ ಅವರು, ಮುಂದಿನ ಪೀಳಿಗೆ ಜನರು ಶುದ್ಧ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ 66ರ ಅಂಚಿನಲ್ಲಿರುವ ತ್ರಾಸಿ ಮತ್ತು ಮರವಂತೆ ಬೀಷ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ 3-4 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ ತಿಳಿಸಿದ್ದಾರೆ. ಭಾರತ ಪಾಕ್ ನಡುವಿನ 1965ರ ಯುದ್ದದಲ್ಲಿ ಯುದ್ದ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣಾ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ನಡೆಯಿತು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಾಳೆ ಕಾರವಾರದಲ್ಲಿ ನಡೆಯಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಬಗೆಹರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಆಕಾಶವಾಣಿ ಬೆಂಗಳೂರು. ಇದೀಗ ಕಾರ್ಯಕ್ರಮ ಕೃಷಿ ರಂಗ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಕಾರ್ಯಕ್ರಮ ಕೃಷಿ ರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಭತ್ತದ ಬೆಳೆನ ಬಾಧಿಸುವ ಕೀಟಪೀಡಿಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರೇ, ಇವತ್ತು

0: ಕಾರ್ಯಕ್ರಮದಲ್ಲಿ ಭತ್ತವನ್ನ ಬಾಧಿಸುವಂತ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೆಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ.
1: ನಮಸ್ಕಾರ.
0: ಈ ಭತ್ತವನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವ ಅಂತೀರಿ?
1: ಭತ್ತ ಪ್ರಮುಖ ಆಹಾರ ಬೆಳೆಯಾಗಿದೆ ಹಾಗೂ ಇದರಲ್ಲಿ ಪ್ರಮುಖವಾಗಿ ಕೆಲವು ಮುಖ್ಯ ಕೀಟಗಳು ಇದಾವೆ. ಅದು ಯಾವು ಎಂದರೆ ಹಳದಿ ಕಾಂಡ ಕೊರಕ, ಗರಿ ಮಡಿಸುವ ಹುಳು, ಕೊಳವೆ ಹುಳು, ಸಂದು ಜಿಗಿ ಹುಳು ಹಾಗೂ ಕಣೆ ನೊಣ. ಈ ಐದು ಕೀಟಗಳು ಪ್ರಮುಖ ಕೀಟಗಳಾಗಿರುತ್ತವೆ.
0: ಈ ಐದು ಕೀಟಗಳನ್ನ ನಿಯಂತ್ರಣ ಮಾಡಿದ್ರೆ ಭತ್ತದ ಇಳುವರಿ ಸಾಕಷ್ಟು ಕಡಿಮೆ
1: ಆಗುತ್ತೆ.
0: ಈ ಹಳದಿ ಕಾಂಡ ಕೊರಕ ಕೀಟಪೀಡೆಯನ್ನು ತೆಗೆದುಕೊಂಡ್ರೆ ಇದು ಯಾವ ಹಂತದಲ್ಲಿ ಬರುತ್ತೆ? ಅಂದ್ರೆ ಸಸಿ ಮಡಿಯಲ್ಲಿ ಬರುತ್ತೋ ಅಥವಾ ಮುಖ್ಯ ಜಮೀನಲ್ಲಿ ಬರುತ್ತೆ?
1: ಇದು ಹಳದಿ ಕಾಂಡಿ ಕೊರಕ ಅನ್ನೋದು ಸಸಿ ಮಡಿಯಲ್ಲೂ ಬರುತ್ತೆ. ಸಸಿ ಮಡಿಯಿಂದ ಮುಖ್ಯ ಜಮೀನಿಗೆ ನಾಟಿಯಿಂದ 15 ದಿನದ ಒಳಗೇನೆ ಹಳದಿ ಕಾಂಡ ಕೊರಕ ಕಾಣಿಸಿಕೊಳ್ಳುತ್ತದೆ.
0: ಅಂದ್ರೆ ಈ ಹಳದಿ ಕಾಂಡ ಕೊರಕ ತೊಂದರೆ ಕೊಟ್ಟಾಗ ಅಥವಾ ಭತ್ತದ ಬೆಳೆಯನ್ನ ಬಾಧಿಸಿದಾಗ ಯಾವ ರೀತಿ ಲಕ್ಷಣವನ್ನ ನಾವು ಕಾಣಬಹುದು?
1: ಇದು ಮೊಟ್ಟೆಗಳನ್ನ ಎಲೆಯ ತುದಿ ಭಾಗದಲ್ಲಿ ಗುಂಪು ಗುಂಪಾಗಿ ಇಡುತ್ತದೆ, ಅದರ ಮೇಲೆ ಅದರ ಕೂದಲುಗಳಿಂದ ಮುಚ್ಚುತ್ತದೆ, ಅದು ಕಂದು ಬಣ್ಣದಲ್ಲಿ ಇರುತ್ತದೆ. ಇದರಿಂದ ನಾವು ಗುರುತಿಸಬಹುದು. ಇದು ಹಾನಿ ಮಾಡಿದಾಗ ಯಾವ್ಯಾವ ಗುಣಲಕ್ಷಣಗಳು ಅಂದ್ರೆ, ಒಂದು ಮಧ್ಯದ ಸುಳಿ ಮಧ್ಯದ ಭಾಗದಲ್ಲಿ ಅದರ ಮೊಟ್ಟೆಯಿಂದ ಮರಿ ಹುಳುಗಳು ಹೊರಗೆ ಬಂದು ಅದು ಸುಳಿಯ ಭಾಗದಲ್ಲಿ ಹೋಗಿ ಕೊರೆದು ತಿನ್ನುತ್ತಾ ಹೋಗೋದ್ರಿಂದ ಆ ಸುಳಿ ಒಣಗುತ್ತದೆ. ಇದನ್ನು ನಾವು ಡೆಡ್ ಹಾರ್ಟ್ ಅಂತಾನೂ ಕರೆಯುತ್ತೇವೆ. ಇದರ ಜೊತೆಗೆ ಈ ತೆನೆ ಬಿಡುವ ಸಮಯದಲ್ಲೂ ಇದು ಕಾಣಿಸಿಕೊಂಡಾಗ ಆ ತೆನೆಯಲ್ಲಿ ಬಿಳಿ ತೆನೆಗಳನ್ನು ಕಾಣುತ್ತೇವೆ ಹಾಗೂ ಅದು ಜೊಳ್ಳಾಗಿ ಅದರೊಳಗೆ ಯಾವುದೇ ಕಾಳುಗಳು ಇರುವುದಿಲ್ಲ. ಅದನ್ನು ನಾವು ವೈಟ್ ಇಯರ್ಸ್ ಅಂತಾನು ಕರೆಯುತ್ತೇವೆ. ಇದು ಹೇಗಿದೆ ಅಂದರೆ ಸುಳಿಯನ್ನು ಕೈಯಿಂದ ಕಿತ್ತಾಗ ಬಹು ಸುಲಭವಾಗಿ ಬರುತ್ತದೆ. ಇದರಿಂದ ಹಳದಿ ಕಾಂಡಕರಕವು ಗದ್ದೆಯಲ್ಲಿ ಬಂದಿದೆ ಅಂತ ಹೇಳಿ ತಿಳಿಯಬಹುದಾಗಿದೆ.
0: ಅಂದ್ರೆ ಇದು ಪತಂಗದ ಜಾತಿಗೆ ಸೇರಿದ ಕೀಟ?
1: ಇದು ಪೈರಾಲಿಡೆ ಅಂತ ಹೇಳಿ ಒಂದು ಲೆಪಿಡಾಪ್ಟರ ಪತಂಗದ ಗುಂಪಿಗೆ ಬರುತ್ತದೆ. ಇದನ್ನು ಸಿರ್ಫೋವೇಗ ಇನ್ಸರ್ಟಲಸ್ ಅಂತಾನು ಇಂಗ್ಲಿಷ್ ನಲ್ಲಿ ಕರೆಯುತ್ತಾರೆ.
0: ಅಂದ್ರೆ ಮರಿ ಹುಳುಗಳು ಹಾನಿ ಮಾಡೋದು ಜಾಸ್ತಿ?
1: ಮರಿ ಹುಳುಗಳು ಹಾನಿ ಮಾಡುವುದಿಲ್ಲ, ಒಳಗೆ ಹೋಗಿ ಎಲ್ಲ ತಿಂದು ಒಳಗಿನ ಕಂಟೆಂಟ್ ಅನ್ನು ತೆನೆಯಲ್ಲಿರುವ ಬೀಜವನ್ನು ತಿಂದು ಅದನ್ನು ಜೊಳ್ಳಾಗಿ ಪರಿಣಮಿಸುತ್ತದೆ. ಇದರಿಂದ ನಮ್ಮ ಇಳುವರಿಯೂ ಕಡಿಮೆ ಆಗುತ್ತದೆ.
0: ಅಂದ್ರೆ ಇದು ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಮುಖ್ಯವಾದ ಒಂದು ಅಡಚಣೆ ಅಂತ ಹೇಳಿ,
1: ಇದು ಮುಖ್ಯವಾದ ಪೀಡೆ ಒಂದು ಹಾಗೂ ಇದರಿಂದ ಇಳುವರಿನೂ ಕಡಿಮೆ ಆಗುತ್ತದೆ. ತುಂಬಾ ಜಾಸ್ತಿ ಅಂತರದಲ್ಲಿ 50% ತನಕನು ಇದು ಡ್ಯಾಮೇಜ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಹಳದಿ ಕಾಂಡಿ ಕೊರಕ ಬೇರೆ ಯಾವ ಬೆಳೆಗೆ ಬರುವುದಿಲ್ಲ, ಭತ್ತ ಒಂದಕ್ಕೆ ಹಳದಿ ಕಾಂಡ ಕೊರಕ ಬರುತ್ತದೆ. ಆದ್ದರಿಂದ ಇದಕ್ಕೆ ನಿಯಂತ್ರಣ ಕ್ರಮಗಳನ್ನು ನಾವು ತಗೊಳ್ಬೇಕು.
0: ಅಂದ್ರೆ ಕೋಶಾವಸ್ಥೆಯನ್ನು ಎಲ್ಲಿ ಹೊಂದುತ್ತೆ ಇದು?
1: ಇದು ಕೋಶಾವಸ್ಥೆಯನ್ನು ಸುಳಿ ಇರುತ್ತಲ್ಲ ಅದರ ಒಳಗೇನೆ ಒಂದು ರೇಷ್ಮೆ ಗೂಡುಗಳ ತರ ಮಾಡ್ಕೊಂಡು ಇರುತ್ತದೆ.
0: ಕಾಂಡದಲ್ಲೂ ಕೂಡ ಇರಬಹುದು ಅಂತೀರಿ?
1: ಸುಳಿಯಿಂದ ಕಾಂಡ ತಿನ್ಕೊಂಡು ಬರೋದ್ರಿಂದ ಅದ್ರ ಒಳಗೇನೆ ಅದು
0: ಕೋಶಾವಸ್ಥೆಯನ್ನು ಹೊಂದುತ್ತೆ. ಆನಂತರ ಮತ್ತೆ ಪತಂಗ ಹೊರಗಡೆ ಬಂದು
1: ಪತಂಗ ಹೊರಗೆ ಬರುತ್ತೆ, ಮತ್ತೆ ಮೊಟ್ಟೆಗಳನ್ನ ಇಟ್ಟು ಅದರದ್ದು ಜೀವನ ಚಕ್ರ ಹಾಗೇನೆ ಕಂಟಿನ್ಯೂ ಮಾಡ್ತಿರುತ್ತೆ.
0: ಸಸಿ ಮಡಿನಲ್ಲೂ ಕೂಡ ಇದೇ ರೀತಿನೇ ಮಾಡುತ್ತಾ?
1: ಸಸಿ ಮಡಿಯಲ್ಲಿ ಕೊನೆ ಟೈಮ್ ಅಲ್ಲಿ ಬರುತ್ತದು, ಮೊಟ್ಟೆ ಅಷ್ಟೇ ಇಟ್ಟಿರುತ್ತೆ ಅದರಲ್ಲಿ. ನಾವು ಅದನ್ನ ಮೇನ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇದ್ರದ್ದು ಡ್ಯಾಮೇಜ್ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಂಡ್ರೆ.
0: ಇದು ಹೆಸರೇ ಹೇಳೋ ರೀತಿಯಲ್ಲಿ ಕಾಂಡ ಕೊರಕ.
1: ಕಾಂಡ ಕೊರಕ ಕಾಂಡವನ್ನು ಕೊರೆದು ಕೊರೆದು ಸುಳಿಯನ್ನು ತಿಂದು ಬಿಡುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಇದು ಸುಳಿಯನ್ನು ತಿನ್ನುತ್ತೆ, ಹೋಗ್ತಾ ಹೋಗ್ತಾ ಲೇಟರ್ ಸ್ಟೇಜ್ಗೆ ಏನಾಗುತ್ತೆ, ಪ್ಯಾನಿಕಲ್ ಏನಿರುತ್ತೆ ಅದನ್ನ ತಿನ್ಕೊಂಡು ಹೋಗುತ್ತೆ.
0: ಅಂದ್ರೆ ಈ ಭತ್ತದ ಗರಿ ತುದಿಯಲ್ಲೇ ಇಡುತ್ತೆ ಇದು?
1: ಮೊಟ್ಟೆಯನ್ನು ಭತ್ತದ ಎಲೆ ಇರುತ್ತೆ, ಎಲೆಯ ತುದಿ ಭಾಗದಲ್ಲಿ ಗುಂಪಾಗಿ ಇಡುತ್ತೆ, ಅದರ ಮೇಲೆ ಟಫ್ಟ್ ಆಫ್ ಏರ್ಸ್ ಅಂತ ಹೇಳ್ತಾರೆ, ಅದು ಕಂದು ಬಣ್ಣದಲ್ಲಿ ಇರುತ್ತೆ, ಅದನ್ನು ಅದರ ಮೇಲೆ ಮುಚ್ಚಿ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಇದು ಮಾಡುತ್ತೆ.
0: ಈ ಹಳದಿ ಕಾಂಡ ಕೊರಕವನ್ನು ಹೇಗೆ ನಿಯಂತ್ರಿಸಬಹುದು ಅಂತೀರಿ?
1: ಈ ಹಳದಿ ಕಾಂಡ ಕೊರಕ ನರ್ಸರಿಯಿಂದನೇ ಎಲೆಯ ತುದಿ ಭಾಗದಲ್ಲಿ ಮೊಟ್ಟೆಗಳು ಇಡೋದ್ರಿಂದ ಆ ಎಲೆಯ ತುದಿ ಭಾಗವನ್ನು ಕಿತ್ತು ಎಸೆಯಬೇಕು.
0: ನಾಶಪಡಿಸಬೇಕು.
1: ಮತ್ತೆ ಮುಖ್ಯ ಭೂಮಿಗೆ ಬಂದಾಗ ಅಲ್ಲಿ ಡ್ಯಾಮೇಜ್ ಆಗಿರೋದ ಈ ಸೆಂಟ್ರಲ್ ಶೂಟ್ ಏನಿರುತ್ತೆ ಸುಳಿ, ಅದನ್ನ ಕಿತ್ತಿ ಆ ಪಾರ್ಟ್ಗಳು ಕಿತ್ತಿ ನಾಶಪಡಿಸಬೇಕು. ಮತ್ತೆ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಸಾರಜನಕ ಏನ್ ಹಾಕ್ತಿವಿ ಅದನ್ನ ಒಂದು ಲಿಮಿಟೆಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಇದು ಜಾಸ್ತಿ ಹಾಕಿದ್ವಿ ಅಂದ್ರೆ ಅದ್ರದ್ದು ಹಸಿರು ಬಣ್ಣ ಎಲ್ಲ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿ ಇದಕ್ಕೆ ಫೇವರಬಲ್ ಕಂಡೀಷನ್ ಅದಾಗುತ್ತೆ. ಮತ್ತೆ ನಾವು ಯಾವ್ದಾದ್ರು ರೆಸಿಸ್ಟೆಂಟ್ ವೆರೈಟೀಸ್ ಗಳಿದ್ರೆ ಇದನ್ನು ಕೂಡ ನಾವು ಅದಕ್ಕೆ ಸೋಯಿಂಗ್.

0: ಮತ್ತಿನ್ನೊಂದು ಈ ಜೈವಿಕ ಕ್ರಿಯೆಗೆ ಹೋಗುತ್ತೀವಿ ಅಂದ್ರೆ ನಿಯಂತ್ರಣಕ್ಕೆ ಟ್ರೈಕೋಗ್ರಾಮ ಅಂತ ಹೇಳಿ ಪರಭಕ್ಷಕ ಜೀವಿ ಇದೆ, ಅದನ್ನು ನಾವು ಇಲ್ಲಿ ರಿಲೀಸ್ ಮಾಡಿದ್ರೆ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ.
1: ಕೀಟವನ್ನು
0: ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳಿ ರಿಲೀಸ್ ಮಾಡಿದ್ರೆ ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಕೆಮಿಕಲ್ ಅನ್ನು ನಾವು ಮಾಡಬೇಕಾಗುತ್ತೆ. ಕೆಮಿಕಲ್ ಅಲ್ಲಿ ಮೇನ್ ಕ್ಲೋರೋಪೈರಿಪಸ್ 2 ml ಸ್ಪ್ರೇ ಮಾಡಬೇಕಾಗುತ್ತೆ.
1: ಅಂದ್ರೆ 1 ಲೀಟರ್ ನೀರಿಗೆ 2 ml.
0: ಹಾ, 1 ಲೀಟರ್ ನೀರಿಗೆ 2 ml
1: ಬೆರೆಸ್ಕೊಂಡು ಸಿಂಪರಣೆ
0: ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅದೇ ಎಕರೆಗೆ ಬೇಕು ಅಂದ್ರೆ 500 ರಿಂದ 600 ml ಬೇಕಾಗುತ್ತೆ. ಮತ್ತೆ ಫ್ಲೂಬೆಂಡಿಯಮೈಡ್ 20 WG ಇರುತ್ತೆ. ಮತ್ತೆ ಫ್ಲೂಬೆಂಡಿಯಮೈಡ್ ಲಿಕ್ವಿಡ್ ಅಲ್ಲೂ ಇರುತ್ತೆ, ಅದು 0.2 grams. ಈ ತರ
1: 0.2 grams ಅಂದ್ರೆ 0.2 gram 1 ಲೀಟರ್ ನೀರಿಗೆ,
0: 1 ಲೀಟರ್ ನೀರೊಳಗೆ ಇದೆಲ್ಲ ಹೇಳೋದೆಲ್ಲ 1 ಲೀಟರ್ ನೀರೊಳಗೆ.
1: 10 ಲೀಟರ್ ನೀರಿಗೆ 2 gram ಪ್ರಮಾಣದಲ್ಲಿ ಬೆರೆಸ್ಕೊಂಡು
0: ಸಿಂಪರಣೆ ಮಾಡಬೇಕಾಗುತ್ತೆ. ಕ್ಲೋರಾಂಟ್ರಿ ಫೋಲ್ ಅಂತ ಇದೆ, ಅದನ್ನು 0.25 ml ಪರ್ ಲೀಟರ್ಗೆ ಯೂಸ್ ಮಾಡಬೇಕಾಗುತ್ತೆ.
1: ಇವು ಮುಖ್ಯವಾಗಿ ರಾಸಾಯನಿಕಗಳು.
0: ರಾಸಾಯನಿಕವು ಅದು ಜೈವಿಕ ಬಂದು ಟ್ರೈಕೋಗ್ರಾಮ ಕಿಲೋನಿಸ್ ಅದನ್ನ, ಮತ್ತೆ ಇದು ಕ್ಲಿಪ್ಪಿಂಗ್, ಆಮೇಲೆ ಲೈಟ್ ಟ್ರ್ಯಾಪ್ಸ್ ಅಂತ ಹೇಳಿ ಬರ್ತಾವಲ್ಲ ಮೋಹಕಬಲೆ, ಇವನ್ನು ನಾವು ಫಿಟ್ ಮಾಡಿ ಅಲ್ಲಿಗೆ ಬಂದು ಅವು ಹುಳಗಳು ಬಿದ್ದಾಗ ಅದನ್ನ ಸಾಯಿಸಬಹುದು.
1: ಬೆಳಕು ಬಲೆಗಳನ್ನು ಕೂಡ
0: ಅಳವಡಿಸಬಹುದು ಇದಕ್ಕೆ.
1: ಅದು ಒಂದು ಒಳ್ಳೆ ಕ್ರಮ. ಇದು ಮುಖ್ಯವಾಗಿ ಹಳದಿ ಕಾಂಡಕೊರಕ ಕೀಟದ ಬಗ್ಗೆ ಆಯಿತು. ಇನ್ನ ಗರಿ ಮಡಚೋ ಹುಳು ಕೂಡ ಭತ್ತದ ಬೆಳೆಯನ್ನ ಬಾಧಿಸುತ್ತೆ ಅಂತ ತಾವು ಹೇಳಿದ್ರಿ. ಇದು ಯಾವ ರೀತಿ ತೊಂದರೆ ಕೊಡುತ್ತೆ ಅಂತೀರಿ?
0: ಗರಿ ಮಡಿಸುವ ಹುಳನ್ನ ನೆಫಲೋಕ್ರೋಸಿಸ್ ಮೆಡಿನಾಲಿಸ್ ಅಂತ ಕರೀತಾರೆ. ಇದನ್ನು ಕೂಡ ಪತಂಗಕ್ಕೆ ಸೇರಿದ ಕೀಟ. ಇದು ಹಳದಿ ಬಣ್ಣದ ಪತಂಗ ಆಗಿರುತ್ತದೆ. ಇದ್ರ ಮೇಲೆ ಕಪ್ಪು ಬಣ್ಣದ ವೇವಿ ಲೈನ್ಸ್ ಕೂಡ ನೋಡ್ತೇವೆ.
1: ಅಂದ್ರೆ
0: ಗೆರೆಗಳು ಕೂಡ ಇರುತ್ತವೆ. ಎಗ್ಸ್ ಲೀವ್ಸ್ ಅಲ್ಲಿ ಇಡುತ್ತೆ. ಮತ್ತೆ ಲಾರ್ವಾ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಇರುತ್ತೆ. ಅಡಲ್ಟ್ಸ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಬ್ಲಾಕ್ ವೇವಿಲೆನ್ಸ್ ಇರುತ್ತೆ. ಇದು ಸ್ವಲ್ಪ ಗ್ರೀನ್ ಯೆಲ್ಲೋ ಆ ಟೈಪ್ ಅಲ್ಲಿ ಲಾರ್ವಾ ಇರುತ್ತೆ.
1: ಹಸಿರು ಬಣ್ಣದ
0: ಹಳದಿ ಆ ತರ ಇರುತ್ತೆ. ಇದು ಗರಿ ಮಡಸುವ ಹುಳು ಹೇಗೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಬಾವುಟ ಗರಿ ಬರುತ್ತೆ ಅಂತ
1: ಹೇಳ್ತೀವಲ್ಲ,
0: ಆ ಟೈಮ್ ಅಲ್ಲಿ ಇದು ಇನ್ಫೆಸ್ಟ್ ಮಾಡುತ್ತೆ. ಅದು 2-3 ಗರಿಗಳು ಈ ಬಾರ್ಡರ್ ಇಂದ ಹಿಂಗೆ ಮಡಿಸ್ಕೊಳ್ತಾವ, ಮಡಿಸ್ಕೊಂಡು ಅದ್ರ ಒಳಗಡೆ ಇದು ಉಳ್ಕೊಂಡು ಇದು ತಿನ್ನುತ್ತಾ ಹೋಗುತ್ತೆ. ಎಲೆಯದು ಹಸಿರು ಬಣ್ಣನೆಲ್ಲದು ಕೆರೆದು ತಿಂದು ಅದು ಬಿಳಿ ಬಣ್ಣ ಆಗಿ ಕಾಣೋ ಹಾಗೆ ಮಾಡುತ್ತೆ.
1: ಅಂದ್ರೆ ಪತ್ರ ಹರಿತನ್ನೋದ್ರಿಂದ ಭತ್ತದ ಗರಿಗಳು ಬಿಳಿ ಬಣ್ಣಕ್ಕೆ ಕಾಣ್ತವೆ.
0: ಇದರಿಂದ ನಾವು ಏಣಿ ಆಕಾರದ ಬಿಳಿ ಗೆರೆಗಳನ್ನು ಕೂಡ ಇದ್ರ ಮೇಲೆ ಕಾಣಬಹುದು. ಇದು ಬಾವುಟದ ಗರಿ ಬಂದಾಗ ಮುಖ್ಯವಾಗಿ ಕಾಣುವ ಗರಿ ಮಡಿಸುವ ಹುಳು.
1: ಅಂದ್ರೆ ಇದು ಗದ್ದೆನಲ್ಲೇ ಕಂಡು ಬರುತ್ತೆ?
0: ಇದು ಗದ್ದೆಯಲ್ಲ, ಸಸಿ ಮಡಿಯಲ್ಲಿ ಏನು ಬರಲ್ಲ.
1: ಅಂದ್ರೆ ಸಾಕಷ್ಟು ಹಾನಿ ಉಂಟಾಗುತ್ತೆ ಇದು ಬಂದಾಗ.
0: ಮೊದಲೆಲ್ಲ ಇದು ಕಡಿಮೆ ಆಗ್ತಾ ಇತ್ತು, ಈಗ ಬರ್ತಾ ಇದು ಒಂದು ಪ್ರಮುಖ ಬಾಧಿಸುವ ಕೀಟ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದು ಮೇಜರ್ ಆಗಿ ಕಾಸ್ ಮಾಡುತ್ತೆ
1: ಆ ಒಂದು ಸಾಧ್ಯತೆ ಇದೆ. ಏನು ಈ ಗರಿ ಮಡಚುವಂತ ಹುಳುವಿನ ವಿರುದ್ಧ ನಾವು ನಿಯಂತ್ರಣ ಕ್ರಮ ಕೈಗೊಳ್ಳಬಹುದು ಅಂತ?
0: ಇದ್ರಲ್ಲಿನೂ ಕೂಡ ರಾಸಾಯನಿಕ ಜೈವಿಕ ಮತ್ತೆ ಬೇರೆ ಬೇರೆ ವಿಧವಾದಂತದನ್ನ ನಾವು ಮಾಡಬೇಕಾಗುತ್ತೆ. ಬೇರೆ ಗಿಡದ ಮೇಲೆ ಹೋಗಿ ಇದು ಕೂತ್ಕೊಂಡು ಇದ್ರದ್ದು ಜೀವನ ಸಂತತಿಯನ್ನು ಮಾಡೋದ್ರಿಂದ ಬಂಡ್ ಮೇಲೆ ಏನಿರುತ್ತೆ ಕಳೆಗಳು ಕಸಗಳು ಅಥವಾ ಫೀಲ್ಡ್ ಒಳಗೆ ಏನಿರುತ್ತೆ ಎಲ್ಲಾನು ನಾವು ಕ್ಲೀನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
1: ಸ್ವಚ್ಛವಾಗಿ
0: ಇಟ್ಕೋಬೇಕು ಒಂದು. ಅದ್ರ ಜೊತೆಗೆ ಈ ಸಾರಜನಕ ಏನು ಯೂಸ್ ಮಾಡ್ತೀವಿ ಅದನ್ನು ಒಂದು ಲೆವೆಲ್ ಅಲ್ಲಿ ಕಡಿಮೆ ಮಾಡ್ಕೋಬೇಕು. ಟ್ರೈಕೋಗ್ರಾಮ ಕಿಲೋನಿಸ್ ನ ನಾವು ಇದರಲ್ಲೂ ಕೂಡ ರಿಲೀಸ್ ಮಾಡಬಹುದು. 40,000 ಎಗ್ಸ್ ಅನ್ನ 1 ಎಕರೆಗೆ ರಿಲೀಸ್ ಮಾಡಿದ್ರೆ ಇದನ್ನ 3 times ಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ
1: 3 ಹಂತಗಳಲ್ಲಿ.
0: ಒಂದು 37 days ಗೆ, ಒಂದು 44 days ಗೆ, ಒಂದು 51 days ಗೆ. ಈ ತರ 3 ಹಂತದಲ್ಲಿ ನಾವು ರಿಲೀಸ್ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಒಂದ್ ಕೆಮಿಕಲ್ಸ್ ಕೂಡ ಯೂಸ್ ಮಾಡಬಹುದು. ಕ್ವಿನಾಲೋಕ್ಫಾಸ್ ಅದು 2 ml ಪರ್ ಲೀಟರ್ ಆಫ್ ವಾಟರ್. ಇಂಡಾಕ್ಸಿಕಾರ್ಬ್ ಅದು 0.5 ml
1: 1 ಲೀಟರ್ ನೀರಿಗೆ,
0: 1 ಲೀಟರ್ ನೀರಿಗೆನೆ. ಫ್ಲೂಬೆಂಡಿಮೈಡ್ 0.008 ml ಇದು ಲಿಕ್ವಿಡ್ ಫಾರ್ಮುಲೇಷನ್,
1: ಬಹಳ ಕಡಿಮೆ ಇದು.
0: ಇನ್ನು 0.2 gram ಅಂತ ಇದೆ, ಅದು ಗ್ರಾನ್ಯುಲ್ ಫಾರ್ಮೇಶನ್. ಪರ್ ಲೀಟರಿಗೆ ಯೂಸ್ ಮಾಡಿ ಗದ್ದೆಯಲ್ಲಿ ಬಾವುಟ ಗರೀಬ್ ಕಾಣಿಸ್ಕೊಳುತ್ತಲ್ಲ ಆ ಟೈಮ್ ಅಲ್ಲಿ ಹುಳಗಳು ಬಂದಿದ್ದ ನೋಡ್ಕೊಂಡು ಅದು ಹೆಂಗೆ ಅಂದ್ರೆ 10% ಲೀಫ್ ಡ್ಯಾಮೇಜ್ ಇರಬೇಕು.
1: ಅಂದ್ರೆ ನಾವು ಉಸ್ತುವಾರಿ ಮಾಡ್ತಾ ಇರಬೇಕು,
0: ನೋಡ್ತಾ ಇರಬೇಕು. ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಕೂಡ ಬರುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಾಗ ಅಷ್ಟು ಡ್ಯಾಮೇಜ್ ಆಗಲ್ಲ, ಆ ಬಾವುಟ ಗರಿ ಬಂದಾಗ ಜಾಸ್ತಿ ಆಗುತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ಒಂದು 10% ಇದೆ ಅಂದ್ರೆ ಅವಾಗ ಕಂಟ್ರೋಲ್ ಮಾಡ್ಕೊಳ್ಳೋದು. ಇಲ್ಲ 5% ಫ್ಲಾಗ್ ಲೀಫ್ ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗೋದ್ರಿಂದ ಅದು 5% ಬಂದ ತಕ್ಷಣ ರಿಡಕ್ಷನ್ ಮಾಡಬೇಕು.
1: ಅಂದ್ರೆ ಅವಾಗ ಸಿಂಪರಣೆಯನ್ನ ಕೈಗೊಳ್ಳಬೇಕು ಮುಖ್ಯವಾದ ಕ್ರಮ. ಅಂದ್ರೆ ಟ್ರೈಕೋಗ್ರಾಮನ್ನು ಬಳಸಬಹುದು ಮತ್ತೆ

0: ಬೇಸಾಯ ಕ್ರಮಗಳಂತೂ ಕೂಡ ಬಳಸ್ಕೋಬಹುದು, ರಾಸಾಯನಿಕ ವಿಧಾನಕ್ಕೂ
1: ಹೋಗ್ಬೋದು.
0: ಮತ್ತೊಂದು ತಾವು ತಿಳಿಸಿದ್ದು ಕೊಳವೆ ಹುಳು ಅಂತ. ಕೊಳವೆ ಹುಳು ಕೂಡ ಈ ಭತ್ತದ ಬೆಳೆಯನ್ನ ಬಾಧಿಸುವಂತ ಕೀಟಪೀಡೆ ಅಂತ. ಮುಖ್ಯವಾಗಿ ಇದು ಯಾವ ಹಂತಗಳಲ್ಲಿ ಬರುತ್ತೆ ಅಂತೀರಿ?
1: ಕೊಳವೆ ಹುಳು ಒಂದು ತಿಂಗಳು 45 ದಿನದ ಒಳಗೇನೆ ಕೊಳವೆ ಹುಳುಗಳು ಕಾಣಿಸಿಕೊಳ್ಳುತ್ತದೆ.
0: ಅಂದ್ರೆ ಅದು ಗದ್ದೆನಲ್ಲೇ
1: ಗದ್ದೆಯೊಳಗೆ ನೋಡುತ್ತೇವೆ.
0: ಸಸಿ ಮಡಿಯಲ್ಲಿ ಬರಲ್ಲ ಇದು?
1: ಇಲ್ಲ, ಇದು ಸಸಿ ಮಡಿಯಲ್ಲಿ ಏನು ಕಾಣಿಸ್ಕೊಳ್ಳಲ್ಲ. ಕೊಳವೆ ಹುಳು ಗದ್ದೆ ಒಳಗೆ ಬರುತ್ತದೆ. ಕೊಳವೆ ಹುಳುಗಳು ಬಿಳಿ ಪತಂಗದ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಅರೆಕ್ಕೆ ಮೇಲೆ ಇರುತ್ತದೆ. ಮತ್ತೆ ಇದ್ರ ಲಾರ್ವಾ ಗ್ರೀನಿಶ್ ಕಲರ್ ಇರುತ್ತೆ,
0: ಸ್ವಲ್ಪ ಹಸಿರು ಬಣ್ಣ
1: ಇರುತ್ತೆ. ಈ ಕೊಳವೆ ಹುಳು ಏನ್ ಮಾಡುತ್ತೆ ಅಂದ್ರೆ ಎಲೆಗಳನ್ನ ತುದಿನ ಕಟ್ ಮಾಡಿ ಕೊಳವೆ ಆಕಾರ ಮಾಡ್ಕೊಳ್ಳುತ್ತೆ. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಮಾಡಿ ಅದ್ರ ಒಳಗಡೆನೆ ಅದು ಉಳ್ಕೊಂಡು ಅದು ತಿನ್ನುತ್ತಾ ಹೋಗುತ್ತೆ.
0: ಅಂದ್ರೆ ಎಲೆಗಳು ಭತ್ತದ ಗರಿಗಳನ್ನ ಕೊಳವೆ ರೀತಿ ಮಾಡ್ಕೊಂಡು ಒಳಗಡೆ ಸೇರ್ಕೊಳ್ಳೋದ್ರಿಂದಲೇ ಇದನ್ನ ಕೊಳವೆ ಹುಳು ಅಂತ ಕರೀತಾರೆ.
1: ಕೊಳವೆ ಹುಳು ಅಂತ ಕರೆಯೋದು ಇದರಿಂದ. ಅದು ಏನಾಗುತ್ತೆ ಅಂದ್ರೆ ತುದಿಯನ್ನ ಕೊಳವೆ ಮಾಡಿದ್ದು ಅದು ನೇತಾಡ್ತಿರುತ್ತೆ, ಒಂದು ತಂತಿ ತರ ಮಾಡ್ಕೊಂಡದು ಎಲ್ಲ ಫೀಲ್ಡ್ ಅಲ್ಲಿ ನೇತಾಡ್ತಿರ್ತಾವ. ಇಲ್ಲ ಎಲ್ಲ ಕಟ್ಟಾಗಿ ಕೆಳಗೆ ಮುಖ್ಯ ಗದ್ದೆಯಲ್ಲಿ ನಾವು ನೋಡಬಹುದು ಕೊಳವೆಗಳ ತುಂಬಾನೇ ಎಲೆಗಳು ಬಿದ್ದಿರ್ತಾವ.
0: ಅಂದ್ರೆ ಒಂಥರ ತೇಲ್ತಾ ಇರ್ತಾವ.
1: ತೇಲ್ತಿರುತ್ತೆ ನೀರಿನ ಮೇಲೆ. ಅದು ಅದ್ರೊಳಗೆ ಇತ್ಕೊಂಡು ಭತ್ತದ ಗರಿ ಎಲ್ಲ ತಿಂದು ಹಾಳು ಮಾಡುತ್ತೆ.
0: ಅಂದ್ರೆ ಅದು ಈಜಾಡುತ್ತಾ ಹೇಗೆ ಅಂತ?
1: ಅದು ಲಾರ್ವಾ ಏನಿದೆ ಅದು ಸೆಮಿ ಅಕ್ವಾಟಿಕ್ ಅಂತ ಹೇಳಿ ಅದು ನೀರಲ್ಲಿ ಸರ್ವೈವ್ ಆಗುತ್ತೆ. ಅದು ಅದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಾದ ಕೇಸ್ ವರ್ಮ್. ಇದು ಕೊಳವೆ ಹುಳುವಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅವು ಫೀಲ್ಡ್ ಅಲ್ಲಿ ಎಲ್ಲ ಕೊಳವೆ ಹುಳುಗಳು ಇರುತ್ತವೆ.
0: ಅಂದ್ರೆ ಇದ್ರದ್ದು ಹಾನಿನೂ ಸಾಕಷ್ಟು ಇರಬಹುದಲ್ವೇ ಪ್ರಮಾಣ?
1: ಅದೇ ಅದೇ, ಇದು ಮೇಜರ್, ಇದೂ ಪ್ರಮುಖ ಭತ್ತದ ಕೀಟ ಆಗಿರುತ್ತದೆ. ಇದನ್ನು ಕೂಡ 50% ತನಕನು ಡ್ಯಾಮೇಜ್ ಕೂಡ ಮಾಡುತ್ತೆ. ಇದು
0: ಅಂದ್ರೆ ಪ್ರಾರಂಭದಲ್ಲೇ ನಾವು ನೋಡಿಕೊಂಡು ನಿಯಂತ್ರಣ ಕ್ರಮ ಕೈಗೊಳ್ಳಬೇಕಾಗತ್ತೆ.
1: ಇದಕ್ಕೆ
0: ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ ಈ ಕೊಳವೆ ಹುಳು ನಿಯಂತ್ರಣಕ್ಕೆ?
1: ಕೇಸ್ ವರ್ಮ್ ಡ್ಯಾಮೇಜ್ ಬಂದ್ಬಿಟ್ಟು ಜೈವಿಕ ಆಗ್ಬೋದು, ರಾಸಾಯನಿಕ ಅಂತೂ ಕೆಮಿಕಲ್ ಹೋಗಿ.
0: ಟ್ರೈಕೋಗ್ರಾಮ ಬಳಸಬಹುದಾ ಏನಾದ್ರು?
1: ಟ್ರೈಕೋಗ್ರಾಮ ಏನು ಯೂಸ್ ಮಾಡ್ಕೊಂಡಿಲ್ಲ. ಬೇರೆ ಯಾವ್ದಾದ್ರು ಇತ್ತಂದ್ರೆ ನಾವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಪ್ಯಾಥೋಜನ್ಸ್ ಆತರ ಏನಾದ್ರು ಇತ್ತಂದ್ರೂ ನಾವು ಯೂಸ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಬೇಸಾಯ ಅಂದ್ರೆ ಅದೇನೆ, ಕೊಳವೆ ಹುಳುಗಳು ಈ ವೀಡ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅದೇ
0: ಕಳೆ ನಿಯಂತ್ರಣ.
1: ಆಮೇಲೆ ಒಂದು ಹಗ್ಗ ತಗೊಂಡು ಅದು ಫೀಲ್ಡ್ ಅಲ್ಲಿ ಹಿಂಗೆ ಪಾಸ್ ಮಾಡಿದ್ರೆ ಅದ್ರದ್ದು ಕೊಳವೆ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕೆಳಗೆ ಬೀಳುತ್ತೆ.
0: ಅಂದ್ರೆ ಗದ್ದೆ ಬದುನಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು
1: ಹಗ್ಗ ಇಟ್ಕೊಂಡು
0: ಎಳಿಬೇಕು
1: ಹಿಂಗೆ ಬೆಳೆ ಮೇಲೆ ಹೇಳ್ಕೊಂಡು ಹೋದ್ರೆ
0: ನೀರ್ನಲ್ಲಿ ಬೀಳುತ್ತೆ
1: ಎಲ್ಲ, ನೀರ್ ಮೇಲೆ ಬೀಳುತ್ತೆ. ಅವಾಗ ಸ್ಪ್ರೇ ಕೊಡ್ಬೇಕು, ಒಂದು ಕೆಮಿಕಲ್ ಸ್ಪ್ರೇ ಕೊಡ್ಬೋದು. ಮತ್ತಿನ್ನೊಂದು ಸ್ಪ್ರೇ ಮಾಡೋಕ್ ಮುಂಚೆ ಏನಾಗುತ್ತೆ, ಆ ಗತ್ತದ್ದು ಬದಿಯಲ್ಲಿ ನಾವು ಕಟ್ಟೆ ಕಟ್ಟಿ ಸೀಮೆ ಎಣ್ಣೆನಾದ್ರೂ ಒಳಗೆ ಹಾಕಿದ್ರ ಅದು ಸಾಯುತ್ತೆ.
0: ಸೀಮೆಣ್ಣೆ ಹಾಕಿದಾಗ ಈ ಕೊಳವೆಗಳು ಇರ್ತಾವಲ್ಲ ಅವು ಮುಳುಗ್ತವೆ, ತೇಲಲ್ಲ,
1: ಅದಕ್ಕೆ ಉಸಿರಾಡಕ್ಕಾಗಲ್ಲ, ಅವು ಸಾಯ್ತಾವಲ್ಲೇನೆ. ಆಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೊರಗಡೆಗೆ ಹಾಕ್ಬೇಕಾಗುತ್ತೆ.
0: ಮತ್ತೆ ನೀರನ್ನ ಬಸ್ತು ಕೂಡ,
1: ನೀರನ್ನ ಬಸ್ದು ಕೂಡ ಸ್ಪ್ರೇ ಕೊಡಬಹುದು.
0: ಯಾಕೆಂದ್ರೆ ಕೊಳವೆಗಳು ಎಲ್ಲ ಹೊರಗಡೆ ಹೋಗ್ಬಿಡ್ತವೆ ನೀರಿನ ಜೊತೆ.
1: ನೀರಿನ ಜೊತೆನೂ ಹೋಗುತ್ತೆ, ನೀರನ್ನ ಬಸಿಯೋದು ಮತ್ತೆ ನೀರನ್ನ ಸ್ಪ್ರೇ ಮಾಡೋದು ಈ ತರನು ಮಾಡಬಹುದು. ಆದ್ರೆ ಅದೇ ಈ ತರ ಸೀಮೆಣ್ಣೆ ಹಿಂಗ್ ಕೊಟ್ಟಾಗ ಅಲ್ಲೇ ಸತ್ತಿರ್ತಾವಲ್ಲ, ಅದರಿಂದ ಜಾಸ್ತಿ ಕಂಟ್ರೋಲ್ ಆಗುತ್ತೆ.
0: ಇನ್ನ ರಾಸಾಯನಿಕ,
1: ರಾಸಾಯನಿಕ ಬಂದ್ರೆ ಫೆಸಲೋನ್ ಅಂತ ಹೇಳಿ ಅದು 2 ml ಕೊಡಬಹುದು ಪ್ರತಿ ಲೀಟರಿಗೆ, ಹಾಗೂ ಕಾರ್ಬೋಫ್ಯೂರನ್ 3 g ಪ್ರತಿ ಲೀಟರಿಗೆ, ಮತ್ತೆ ಕಾರ್ಟ್ ಆಫ್ ಹೈಡ್ರೋಕ್ಲೋರೈಡ್ 4 g ಅಂತ ಇರುತ್ತೆ. ಅದನ್ನ 8 kg ಅಷ್ಟು ಎಕರೆಗೆ ಸಿಂಪರಣೆ ಮಾಡಬಹುದು.
0: ಅಂದ್ರೆ ಹರಳು ರೂಪದ ಕೀಟನಾಶಕ,
1: ಹರಳು ರೂಪದ ಕೀಟನಾಶಕಗಳು ಇವು.
0: ಅಂದ್ರೆ ನೀರಿನ ಬಸ್ತು ನಾವು ಮಾಡಬೇಕಾಗತ್ತೆ
1: 20-25 ದಿನದಲ್ಲಿ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತದೆ. ಎಕರೆಗೆ ಒಂದ್ 200-250 ಲೀಟರ್ ಸಿಂಪರಣ ದ್ರಾವಣವನ್ನು ಅಥವಾ ಹರಳು ರೂಪದ ಕೀಟನಾಶಕವನ್ನು ಮರಳಿನ ಜೊತೆ ಸಿಂಪರಣೆ ಮಾಡಬೇಕು.
0: ಇದು ಮುಖ್ಯವಾಗಿ ಕೊಳವೆ ಹುಳುವಿನ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಕಣೆ ನೊಣ ಅಂತ. ಈ ಕಣೆ ನೊಣ ಯಾವ ಹಂತದಲ್ಲಿ ಈ ಭತ್ತದ ಬೆಳೆಯಲ್ಲಿ ಕಂಡುಬರುತ್ತೆ ಅಂತೀರಿ?
1: ಕಣೆ ನೊಣ ಸಸಿ ಮಡಿಯಲ್ಲೂ ನಾವು ನೋಡಬಹುದು ಅದನ್ನ, ಮತ್ ಮುಖ್ಯ ಗದ್ದೆಯಲ್ಲೂ ನೋಡಬಹುದು. ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಮರಿ ಹುಳು ಒಂದು ಏನಿರುತ್ತೆ ಅದು ಸುಳಿನ ತಿನ್ನೋದ್ರಿಂದ ಗರಿ ಇರೋದು, ಈರುಳ್ಳಿ ಎಲೆ ತರ ಬರೋದು, ಅಥವಾ ಒಂದು ಆನೆ ಕೊಂಬು ಅಂತ ಏನ್ ಕರೀತಾರೆ ಅದು ಉದ್ದಕ್ಕೆ ಗರಿ ಗಟ್ಟಿಯಾಗಿ ಉದ್ದಕ್ಕೆ ಬರುತ್ತೆ. ಅದರಿಂದ ನಾವು ಇದನ್ನ ಸಿಲ್ವರ್ ಶೂಟ್ ಅಂತಾನು ಕರೀತಾರೆ ಇದನ್ನ. ಇದರಿಂದ ಅದನ್ನ ಐಡೆಂಟಿಫೈ ಮಾಡಬಹುದು.
0: ಅಂದ್ರೆ ಈರುಳ್ಳಿ ಬೆಳೆ ಬೆಳೆದಾಗ ಈರುಳ್ಳಿ ಕೊಂಬು ಅಂತೀವಿ, ಅದು ನೇರವಾಗಿ ಒಂದ್ ರೀತಿ ಕೊಳವೆ ರೀತಿ ನೇರಕ್ಕೆ ಬೆಳೆಯುತ್ತೆ.
1: ಅದೇ ಅದೇ ಸೇಮ್ ಅದೇ ತರ ಕಣೆ ನೋಡೋದ್ರಲ್ಲೂ ಅದು ಉದ್ದಕ್ಕೆ ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ.
0: ಅಂದ್ರೆ ಇದು ನೊಣದ ಜಾತಿಗೆ ಸೇರಿದ ಕೀಟ.
1: ಇದು ಕಣೆ ನೊಣ, ಇದು ಒರಿಸೋಲಿಯ ಒರೈಸೆ ಅಂತ ಹೇಳಿ ನೊಣದ ಜಾತಿಗೆ ಬರುತ್ತದೆ.
0: ಇದನ್ನ ಮುಖ್ಯವಾಗಿ ಅನೇಕ ಕೊಂಬು ಅಂತೀವಿ, ನೇರವಾಗಿ ಇರೋದ್ರಿಂದ ಗುರುತಿಸಬಹುದು ಅಂತೀರಿ.
1: ಒರಿಸೋಲಿಯೋರೆಸೆ, ಇದು ಸಿಸಿಡೋಮೈ.

0: ಡೇ ಫ್ಯಾಮಿಲಿಗೆ ಬರುತ್ತೆ, ಅದು ಡಿಪ್ಟರಾ ಅಂತ ಹೇಳಿ ಆರ್ಡರ್ ಫ್ಯಾಮಿಲಿ ಸಿಸಿಡೊಮೈಡೆ ನೊಣದ ಜಾತಿಗೆ ಇದು ಬರುತ್ತದೆ. ಇದು ಕಪ್ಪು ಆಗಿ ನೊಣ ಇರುತ್ತದೆ. ಇದರ ಬಾದಲಕ್ಷಣ ಕೊಳವೆ ತರ ಉದ್ದಕ್ಕೆ ಸಿಲ್ವರ್ ಶೂಟ್ ಅಂತ ಕರಿತೀವಿ.
1: ಸಾಕಷ್ಟು ಹಾನಿ ಉಂಟು ಮಾಡುತ್ತೆ.
0: ಇದು ಮೇಜರ್ ಪೆಸ್ಟ್. ಇದು ಅಪ್ ಟು 80% ಇಟ್ ಕಾಸಸ್ ಡ್ಯಾಮೇಜ್,
1: ಅಂದ್ರೆ ಶೇಕಡಾ 80% ಹಾನಿ ಉಂಟು ಮಾಡುತ್ತೆ. ಈ ಕಣೆ ನೊಣವನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತೀರಿ?
0: ಈ ಕಣೆ ನೊಣನ ಈ ಆನೆ ಕೊಂಬು ಕಾಣಿಸ್ಕೊಂಡಾಗ ಸ್ಪ್ರೇ ತಗೋಬೇಕು ಅಥವಾ ಕಂಟ್ರೋಲ್ ಮೆಷರಿಗೆ ಹೋಗ್ಬೇಕು. ಕಣೆ ನೊಣದ್ದು ಈ ಜೈವಿಕ ಇದು ಬಂದಾಗ ಪ್ಲಾಟಿಗ್ಯಾಸ್ಟರ್ ವೈರಸ್ ಅಂತ ಹೇಳಿ ಒಂದು ಪ್ಯಾರಾಸೆಟೈಡ್ ಇದೆ. ಆ ಪ್ಯಾರಾಸೆಟೈಡ್ ಕಾಣಿಸ್ಕೊಂಡ ತಕ್ಷಣ ನಾವು ರಿಲೀಸ್ ಮಾಡ್ಬೇಕು.
1: ಅದು ಕಣಜ ಜಾತಿಗೆ,
0: ಕಣಜ ಜಾತಿ ಬರುತ್ತೆ, ಅದು ಹೈಮನಾಪ್ಟೆರಾ ಗ್ರೂಪ್ ಅಲ್ಲಿ ಇರುತ್ತೆ. ಅದು ಎಲ್ಲ ತಿನ್ಕೊಂಡು ಹೋಗಿ ಪ್ಯಾರಾಸೆಟೈಡ್ ಅಟ್ಯಾಕ್ ಮಾಡುತ್ತೆ. ಬೇಗ ನಾಟಿ
1: ಮಾಡ್ಕೊಳ್ಳೋದು,
0: ಮತ್ತೆ ಈ ಲೈಟ್ ಟ್ರ್ಯಾಪ್ಸ್ ಬೆಳಕಿನ ಬಲೆಗಳನ್ನ ಹಾಕೊಳ್ಳೋದು, ಮತ್ತೆ ಈ ಕ್ರಾಪ್ ನ ಅರ್ಲಿ ರೈಪನಿಂಗ್ ಆಗೋ ವೆರೈಟೀಸ್ ನ ಹಾಕಿ ಬೇಗನೆ ಹಾರ್ವೆಸ್ಟ್ ಮಾಡ್ಕೊಂಡು ಮತ್ತೆ ಲ್ಯಾಂಡ್ ಅನ್ನ ಪ್ಲೋ ಮಾಡ್ಕೊಂಡು ರಿಮೂವ್ ಮಾಡಿ ಇಟ್ಕೊಂಡ್ರೆ ಇದರಿಂದ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ.
1: ಬೇಸಾಯ ಕ್ರಮಗಳನ್ನ ಮಾಡ್ಬೇಕಾಗುತ್ತೆ.
0: ಆಲ್ಟರ್ನೇಟಿವ್ ವೇಸ್ಟ್ ಏನೇನಿದೆ ಅದೇ ಬಂಡಲ ಕ್ಲೀನ್ ಮಾಡೋದು, ಬೇರೆ ಎಲ್ಲ ಯಾವ್ದು ವೀಡ್ಸ್ ಬರ್ದಿರಂಗೆ
1: ನೋಡ್ಕೋಬೇಕು.
0: ಮತ್ತೆ ಪೊಟ್ಯಾಶ್ ಅನ್ನೋದನ್ನ ಗೊಬ್ಬರ ಏನಾಗ್ತಿವಿ ಅದನ್ನ ಕರೆಕ್ಟ್ ಅಳತೆಯಲ್ಲಿ ಹಾಕ್ಬೇಕು. ಜಾಸ್ತಿ ಏನಾದ್ರು ಹಾಕಿದ್ರೆ ಇದು ಜಾಸ್ತಿ ಆಗುತ್ತೆ. ಪೊಟ್ಯಾಶ್ ಒಂದು ಲಿಮಿಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ನಾವು ಕೆಮಿಕಲ್ಸ್ ಹೋಗ್ತಿವಿ ಅಂದ್ರೆ ಕಾರ್ಬೋಫ್ಯೂರಾನ್ ಗ್ರಾನ್ಯೂಲ್ಸ್, ಮತ್ತೆ ಇದು ಕ್ವಿನೋಲೋಫಾಸ್ ಕೂಡ ಗ್ರಾನ್ಯೂಲ್ಸ್ ಅಲ್ಲಿ 5 kg ಪರ್ ಎಕರ್ ನ ಯೂಸ್ ಮಾಡಬಹುದು. ಕಾರ್ಬೋಫ್ಯೂರಾನ್ ನ 1 kg ಅಷ್ಟು ಬಿತ್ತನೆ ಟೈಮ್ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಹರಳು ರೂಪನ 15 ದಿನ ಆದ್ಮೇಲೆ ನೀರೆಲ್ಲ ಬಸ್ಬಿಟ್ಟು ಕಾರ್ಬೋಫ್ಯೂರಾನ್ ಉಳಿದಿದ್ದನ್ನ ಹಾಕ್ಬೇಕಾಗುತ್ತೆ.
1: ಇದು ಮುಖ್ಯವಾಗಿ ಕಣೆ ನೊಣದ ನಿರ್ವಹಣ ಕ್ರಮಗಳು. ಇನ್ನೊಂದು ತಾವು ತಿಳಿಸಿದ್ದು ಕಂದು ಜಿಗಿ ಹುಳು ಅಂತ. ಈ ಕಂದು ಜಿಗಿ ಹುಳು ಮುಖ್ಯವಾಗಿ ಯಾವಾಗ ಬರುತ್ತೆ ಅಂತೀರಿ?
0: ಕಂದು ಜಿಗಿ ಹುಳು ಭತ್ತದಲ್ಲಿ 40-45 days ಆ ಹಂತದಲ್ಲಿ ಕಾಣಿಸುತ್ತೆ. ಇದರಲ್ಲಿ ಲಾಸ್ ಅಂತೂ 10-90%. ಇದು ಒಂದು ಭತ್ತವನ್ನು ಬಾಧಿಸುವ ಪ್ರಮುಖ ಕೀಟ. ಸರೌಂಡಿಂಗ್ ಮಂಡ್ಯ ಆ ಸೈಡ್ ಎಲ್ಲ ಇದು ಮೇಜರ್ ಪೆಸ್ಟ್ ಆಗಿ ಕಾಣಿಸುತ್ತೆ. ಈ ಬ್ರೌನ್ ಒಂದು ಕಂದು ಜಿಗಿ ಹುಳು ಏನ್ ಮಾಡುತ್ತೆ ಅಂದ್ರೆ ಇದನ್ನ ನೀಲಪರ್ವತ ಲ್ಯೂಜೆನ್ಸ್ ಅಂತ ಕರೀತಾರ. ಹೋಮಾಪ್ಟ್ರಾ ಇದು ಫ್ಯಾಮಿಲಿಗೆ ಸೇರಿದೆ. ಇದೇನ್ ಮಾಡುತ್ತೆ ಅಂದ್ರೆ ಟಿಲ್ಲರ್ಸ್ ಏನಿರುತ್ತೆ ಹಿಲ್ಸ್ ಅದ್ರ ಕೆಳಗೆ ಜಸ್ಟ್ ನೀರಿನ ಮೇಲ್ಭಾಗದಲ್ಲಿ ಕಾಂಡದಲ್ಲಿ ಮರಿ ಮತ್ತೆ ಪ್ರೌಢ ಎರಡೂ ಕಂದು ಜಿಗಿ ಹುಳುಗಳು ಅದರಲ್ಲಿ ಕೂರ್ತವೆ. ಅದರಲ್ಲಿ ಕೂತ್ಕೊಂಡು ರಸ ಇರ್ತಾ ಹೋಗ್ತಾವ ಗಿಡಗಳು. ಗಿಡದೆಲ್ಲ ರಸ ಹೀರದ್ಮೇಲೆ ಆ ಗಿಡ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣ ತಿರುಗುತ್ತೆ. ಅದು ಹಳದಿ ಬಣ್ಣ ತಿರುಗಿ ಮತ್ತೆ ಅದು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಆ ಒಣಗಕ್ ಸ್ಟಾರ್ಟ್ ಆದಾಗ ಪಕ್ಕ ಎಲ್ಲದಕ್ಕೂ
1: ಹಬ್ಬುತ್ತೆ.
0: ಹಬ್ಬಿಕೊಂಡು ಅದು ಒಂದು ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಈ ಗಿಡಗಳು ಸುಟ್ಟಂಗೆ ಕಾಣಿಸುತ್ತೆ. ಇದು ಮೇಜರ್ ಸಿಂಪ್ಟಮ್ ಆಫ್ ದಿ ಕಂದು ಜಿಗಿ ಹುಳುದು. ಅಲ್ಲಲ್ಲಿ ಸರ್ಕ್ಯುಲರ್ ಪ್ಯಾಚಸ್ ಅಲ್ಲಿ ಗಿಡಗಳೆಲ್ಲ ಹುಣುಕ್ತಾ
1: ಸುಟ್ಟಂಗೆ ಕಾಣುತ್ತೆ.
0: ಸುಟ್ಟಂಗೆ ಕಾಣುತ್ತೆ. ಇದನ್ನ ಆಪರ್ ಬರ್ನ್ ಅಂತಾನು ಡ್ಯಾಮೇಜ್ ಸಿಂಪ್ಟಮ್ಸ್ ನ ಹೇಳ್ತಾರೆ. ಇದನ್ನ
1: ಸಾಕಷ್ಟು ಹಾನಿ ಉಂಟಾಗುತ್ತೆ.
0: ಇದು ಎಕ್ಸ್ ನ ಏನ್ ಮಾಡುತ್ತೆ ಅಂದ್ರೆ ಒಂಥರ ಸಿಗಾರ್ ಶೇಪ್ಡ್ ಅಂತ ಹೇಳ್ತಾರೆ. ಆ ಟೈಪ್ ಅಲ್ಲಿ ಎಲೆದು ಮಧ್ಯ ರೇ ಇರುತ್ತಲ್ಲ ಅದರಲ್ಲಿ ಇದನ್ನ ಎಗ್ಗಳನ್ನ ಇನ್ಸರ್ಟ್ ಮಾಡ್ತಾ ಹೋಗುತ್ತೆ. ಇದ್ರದ್ದು ನಿಯಂತ್ರಣ ಅಂತ ಬಂದ್ರೆ ಫಸ್ಟ್ ಅತ್ರ ಕ್ಲೋಸರ್ ಸ್ಪೇಸಿಂಗ್ ಮಾಡೋದ್ರಿಂದ ಇದ್ರದ್ದು ದಟ್ಟವಾಗಿ ನಾಟಿಯನ್ನು ಮಾಡಬಾರ್ದು. ಸ್ವಲ್ಪ ದೂರ ದೂರ ಹಾಕ್ಬೇಕು. ಆಮೇಲೆ 3 meters ಆದ್ಮೇಲೆ ಒಂದ್ 30 cm ಅಷ್ಟು ಒಂದು ಗ್ಯಾಪ್ ನ ಕೊಡಬೇಕಾಗತ್ತೆ. ಅದನ್ನ ರೋಗೋ ಸ್ಪೇಸಿಂಗ್ ಅಂತ ಕರೀತಾರ. ನಾವು ಅದರ ಗ್ಯಾಪ್ ಕೊಡೋದ್ರಿಂದ ಅದರಲ್ಲಿ ಗಾಳಿ ಎಲ್ಲ ಆಡಿಸ್ಕೊಂಡು ಬೆಳಕೆಲ್ಲ ಆಗಿ ಇದ್ರದ್ದು ಮಲ್ಟಿಪ್ಲಿಕೇಶನ್ ಏನಿದೆ ಇದ್ರದ್ದು ಜೀವನ ಸಂತತಿನ ಒಂದ್ ಸ್ವಲ್ಪ ಕಡಿಮೆ ಮಾಡಬಹುದು.
1: ಅಂದ್ರೆ 3 meters ಆದ್ಮೇಲೆ
0: 30 cm ಅಷ್ಟು
1: ಅಂತರ ಕೊಡಬೇಕು. ಅಂದ್ರೆ ಅಲ್ಲಿ ಏನು ನಾಟಿ ಮಾಡಿರಬಾರದು,
0: ನಾಟಿ ಮಾಡಬಾರದು. ಆಮೇಲೆ ಮತ್ತೆ ನಾಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು.
1: ಆ ರೀತಿ ಕ್ರಮ ಅನುಸರಿಸಬೇಕು.
0: ಆಮೇಲೆ ಮತ್ತೆ ಈ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಬರ್ತಾವ. ಅಂದ್ರೆ ನೀರ್ನ ಬಿಡೋದು ಮತ್ತೆ ನೀರೆಲ್ಲ ಬಸ್ತ್ ಬಿಡಬೇಕು. ಹ್ಯುಮಿಡಿಟಿ ಕ್ರಿಯೇಟ್ ಮಾಡೋದನ್ನ ನಾವು ತಡಿಬಹುದು.
1: ತೇವಾಂಶ ಕಡಿಮೆ,
0: ತೇವಾಂಶವನ್ನು ಕೂಡ ಕಡಿಮೆ ಮಾಡಬಹುದು. ಇದರಲ್ಲಿ ನಾವು ಈ ಜೈವಿಕ ಇದು ಬಂತಂದ್ರೆ ನ್ಯಾಚುರಲ್ ಎನಿಮಿಸ್ ಅಂತ ಬಂದ್ರೆ ಒಂದು ಲೈಕೋಸಾ ಸೂಡಾ ಅನುಲೈಟಾ ಅಂತ ಒಂದಿದೆ, ಮತ್ತೆ ಸಿಟೋರಿಂಕಸ್ ಲಿವಿಡಿಪಿನಿಸ್ ಅಂತ ಹೇಳ್ತಾವ. ಇವು 200-250 bucks ಪರ್ ಹೆಕ್ಟರ್ ಕೊಡಬೇಕಾಗತ್ತೆ. ಇದು ಅದೇ ಸ್ಪೈಡರ್ ಕೂಡ ಇದನ್ನ ತಿನ್ನುತ್ತೆ. ಚೇಳಗಳು ಇದನ್ನ ತಿಂದು
1: ಕೆಲವು ನೀರ ಮೇಲೆ ಓಡಾಡ್ತಾ ಇರ್ತವೆ. ಅವು ಕೂಡ
0: ನಾಶ ಮಾಡ್ತಾವ. ಮತ್ತೆ ಈ ಲೈಟ್ ಟ್ರಾಪ್ಸ್ ನ ಎಲ್ಲದಕ್ಕೂ ಯೂಸ್ ಮಾಡಬಹುದು,
1: ಬೆಳಕು ಬಲೆಗಳು.
0: ಇದ್ರ ಜೊತೆಗೆ ಕೆಮಿಕಲ್ ಬಂತಂದ್ರೆ ಇಮಿಡೋಕ್ಲೋಪ್ರಿಡ್ ನ 1.5 ml ಕೊಡಬೇಕಾಗುತ್ತೆ ಪರ್ ಲೀಟರ್. ಮತ್ತೆ ಥಯೋಮೆಥಾಕ್ಸಿಮ್ ನ 0.7 gram per liter, ಮತ್ತೆ ಕ್ಲೋರೋಪೈರಿಪಾಸ್ 2 ml

0: ಲೀಟರ್. ಇನ್ನೊಂದು ಈಗ ಸದ್ಯದಲ್ಲೇ ನೋಡಿದರೆ ಟ್ರೈಫ್ಲೂ ಬೆನ್ಸಿರಮು 0.4 ml ಪರ್ ಲೀಟರ್, ಇವು ಎಫೆಕ್ಟಿವ್ ಆಗಿ ಅದಕ್ಕೆ ವರ್ಕ್ ಮಾಡ್ತಾವೆ. ಇವನ್ನ ಸಿಂಪರಣೆ ಮಾಡಿ
1: ಇಲ್ಲೂ ಕೂಡ ನಾವು ಸಾರಜನಕ ಗೊಬ್ಬರವನ್ನು ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟೇ.
0: ಇದಕ್ಕೂ ಅಷ್ಟೇನೆ, ಸಾರಜನಕವನ್ನು ನಾವು ಜಾಸ್ತಿ ಹಾಕಕ್ ಹೋಗಬಾರ್ದು. ಅವು ಹಾಕೋದ್ರಿಂದ ಅದ್ರದ್ದು ವೆಜಿಟೇಟಿವ್ ಗ್ರೋತ್ ಏನಿದೆ ಅದು ಜಾಸ್ತಿ ಆಗಿ ಇವು ಅದ್ರದ್ದು ಸಂತತಿಗಳು ಏನಿರುತ್ತೆ ಅದ್ರದ್ದು ಲೈಫ್ ಸೈಕಲ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾವೆ.
1: ಅಂದ್ರೆ ಬಹಳ ಅಬ್ಬುರವಾಗಿ ಬೆಳೆ ಬೆಳೆದಾಗ ರಸದಿಂದ ಕೂಡಿರುತ್ತೆ, ಅದನ್ನ ಇವು ಇಷ್ಟಪಡ್ತವೆ.
0: ಹೌದೌದು.
1: ಆದ್ರಿಂದ ಸಾರಜನಕ ಗೊಬ್ಬರವನ್ನ
0: ಆದಷ್ಟು ಕಡಿಮೆ
1: ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕಂತುಗಳಲ್ಲೇ ಕೊಡಬೇಕಾಗತ್ತೆ.
0: ಅದಕ್ಕಿಂತ ಹೆಚ್ಚಿಗೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಗಿಡಗಳೆಲ್ಲ ಹಸಿರು ಕಾಣಿಸ್ಲಿ ಮತ್ತೆ ಬೆಳೆನು ಒಂದ್ ಸ್ವಲ್ಪ ಇಳುವರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಾರಜನಕ ಯೂರಿಯಾ ಕೊಡ್ತಾರ. ಆತರ ಕೊಡಕ್ ಹೋಗ್ಬಾರ್ದು, ಎಷ್ಟು ರೆಕಮೆಂಡ್ ಮಾಡಿರ್ತಾರೆ ಅಷ್ಟೇ ಕೊಟ್ರೆ.
1: ಇನ್ನ ಈ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ನಾವು ಕರಿತೀವಿ, ಏನು ಅಲ್ಲಿ ಅಂಶಗಳನ್ನ ಗಮನಿಸಬೇಕು ಅಂತೀರಿ?
0: ಈ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ನಾವು ಅದ್ರದ್ದು ಏನು ಕೀಟ ಇರುತ್ತೆ ಅದ್ರದ್ದು ವಿವಿಧ ಹಂತಗಳನ್ನ ನೋಡ್ಬೇಕಾಗುತ್ತೆ, ತಿಳ್ಕೊಬೇಕು ಫಸ್ಟ್. ಮತ್ತೆ ಅದ್ರದ್ದು ಎಷ್ಟು ನಂಬರ್ಸ್, ಆರ್ಥಿಕ ಹಾನಿಗಳು ಹೆಂಗ್ ಮಾಡುತ್ತೆ ಅದನ್ನ ನೋಡ್ಕೊಂಡು ನಾವು ಇದಕ್ಕೆ ಕಂಟ್ರೋಲ್ ಮೆಷರ್ ನ ಕೊಡ್ಬೇಕಾಗತ್ತೆ. ಈ ಕಂಟ್ರೋಲ್ ಮೆಷರ್ ಅನ್ನು ವೈಜ್ಞಾನಿಕ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ವಿಧಗಳು ಇದಾವಲ್ಲ, ಜೈವಿಕ, ರಾಸಾಯನಿಕ, ಬೇಸಾಯ, ಇವನ್ನೆಲ್ಲಾನು ನಾವು ಅನುಸರಿಸಬೇಕು. ಇವೆಲ್ಲ ಅನುಸರಿಸಬೇಕಾದ್ರೆ ಬೇರೆ ಕೀಟಗಳಿಗೆ ಅಥವಾ ಬೇರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಆಗದಂಗೆ ನಾವು ಕಣ್ವಾಣೆ ಮಾಡಕ್ ಹೋದ್ರೆ ಇದನ್ನ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರೀತಾರೆ. ಭತ್ತದಲ್ಲಿ ಯಾವ್ಯಾವ ಸಮಗ್ರ ಕೀಟ ಪೀಡೆ ನಿರ್ವಹಣೆ ಅಂದ್ರೆ, ಒಂದು ಯಾವ್ದಾದ್ರು ನಾವು ನಿರ್ವಹಣೆ ಮಾಡಿದ್ವಿ ಅಂದ್ರೆ ಅದು ಒಂದ್ 3-4 ಪೆಸ್ಟ್ ಗಳಿಗೆ ಕಂಟ್ರೋಲ್ ಮಾಡೋದಿಕ್ಕೆ ಅನುಕೂಲ ಇರುತ್ತೆ. ಇದರಲ್ಲಿ ಬೆಳೆ ಆದ ತಕ್ಷಣ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಆಳವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಅದರಲ್ಲಿ ಭೂಮಿ ಒಳಗೆ ಯಾವ್ದಾದ್ರು ಹುಳಗಳು, ಕೋಶಗಳು, ಎಗ್ಸ್ ಏನೇ ಇದ್ರು ಅವೆಲ್ಲ ಮೇಲ್ ಬರ್ತಾವ. ಅದರಿಂದ ಪಕ್ಷಿಗಳೇನಿರ್ತಾವ ಅವೆಲ್ಲ ಹರಿಸ್ಕೊಂಡು ಹೋಗ್ತಾವ, ಇಲ್ಲ ಸೂರ್ಯನ ಕಿರಣಕ್ಕೆ ಅದು ಸಾಯ್ತಾವ. ಇದರಿಂದ ನಾವು ಕಂಟ್ರೋಲ್ ಮಾಡಬಹುದು. ಈ ತರ ನಾವು ಯಾವ್ದ್ರಲ್ಲಿ ನೋಡಬಹುದು ಅಂದ್ರೆ ಹಳದಿ ಕಂಡಿ ಕೊರಕ ಇರೋದಿಲ್ಲ, ಹಳದಿ ಕೊಂಡ ಕೊರಕ ಅದು ಸಾಯಿಲ್ ಒಳಗೆ ಪ್ರಿಪರೇಷನ್ ಹೋಗುತ್ತೆ. ಮತ್ತೆ ಇನ್ನೊಂದು ತೆನೆ ಕತ್ತರಿಸುವ ಹುಳು ಅಂತ ಬರುತ್ತೆ, ಅವು ಸಾಯಿಲ್ ಒಳಗೆ ಇದ್ರಿಂದ ಇವೆರಡನ್ನು ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಬದುಗಳನ್ನು ಸ್ವಚ್ಛಗೊಳಿಸುವುದರಿಂದ ಇದು ಹಸಿರು ಜುಗಿ ಹುಳು ಇರಬಹುದು ಅಥವಾ ನಮ್ದು ಲೀಫ್ ಎಲೆ ಮಡಸುವ ಇರಬಹುದು, ಈ ತರ ಎಲ್ಲಾ ಕೀಟಗಳನ್ನು. ಮತ್ತೆ ಬದುನೆಲ್ಲ ಕಡಿಮೆ ಕಚ್ಚೋದ್ರಿಂದ ಈ ಮಿಡತೆ ಒಂದು ಬರುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಬೆಳೆ ಕಟಾವು ಮಾಡ್ಬೇಕಾದ್ರೆ ನೆಲ ಸಮಕ್ಕೆ ಕಟ್ ಮಾಡ್ಬೇಕು, ಅಲ್ಲೇ ನಾವು ಬಿಟ್ರೆ ಇವತ್ರದ್ದೆಲ್ಲ ಮಲ್ಟಿಪ್ಲಿಕೇಶನ್ ಅಲ್ಲೇ ಉಳ್ಕೊಳ್ತೇವೆ, ಆದಷ್ಟು ಬುಡಕ್ಕೆ ಕಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಹಳದಿ ಕಾಂಡ ಕೊರಕ ಭತ್ತ ಒಂದರಲ್ಲೇ ಬರೋದ್ರಿಂದ, ಮತ್ತೆ ಈ ಕಂದು ಜಿಗಿಗಳು ಭತ್ತ ಒಂದರಲ್ಲೇ ಬರೋದ್ರಿಂದ ಬೇರೆ ಬೇರೆ ಬೆಳೆನ ಹಾಕ್ತಾ ಹೋಗ್ಬೇಕು. ಭತ್ತ ಒಂದನ್ನೇ ವರ್ಷ ಪೂರ್ತಿ ಹಾಕ್ಬಾರ್ದು, ನಾವು ಕ್ರಾಪ್ ರೊಟೇಷನ್ ಅಂತ ಏನಿರುತ್ತೆ ಅದನ್ನ ಹಾಕ್ತಾ ಹೋಗ್ಬೇಕು. ಮತ್ತೆ ಸಾರಜನಕವನ್ನ ರೆಕಮೆಂಡೆಡ್ ಇದರಲ್ಲೇನೆ ಬಳಸ್ಬೇಕು, ಜಾಸ್ತಿ ಬಳಸಕ್ ಹೋಗ್ಬಾರ್ದು. ಮತ್ತೆ ಜಾಸ್ತಿ ಈ ಕೀಟನಾಶಕಗಳನ್ನು ಬಳಸಬಾರ್ದು, ಇದರಿಂದ ಅವ್ರದ್ದು ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಾವ. ಅದರಲ್ಲೂ ಕಂದು ಜಿಗಿ ಉಳಕ್ಕೆ ಪೈರಾಥ್ರಾಯ್ಡ್ ಗ್ರೂಪ್ ಕೆಮಿಕಲ್ಸ್ ಇರ್ತಾವ, ಆ ಕೆಮಿಕಲ್ಸ್ ಅಂತೂ ಬಳಸಕ್ಕೆ ಹೋಗ್ಬಾರ್ದು.
1: ಅಂದ್ರೆ ಅದನ್ನ ಬಳಸಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ,
0: ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ನೀರನ್ನು ಅಷ್ಟೇ, ಕಟ್ಟದು ಮತ್ತೆ ಬಸಿಯೋದು, ಕಟ್ಟದು ಬಸಿಯೋದು, ಈ ತರ ಮಾಡೋದ್ರಿಂದ ಕೆಲವನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಕೆಮಿಕಲ್ಸ್ ಕೂಡ ಕ್ಲೋರೋಪೈರಿಫಾಸ್ 2 ml ಹಾಕೋದ್ರಿಂದ ಎಷ್ಟೊಂದು ಕೀಟಗಳನ್ನು ಕೂಡ ಇದರಲ್ಲಿ ನಿಯಂತ್ರಣ ಮಾಡ. ಮತ್ತೆ ಕಂದು ಜಿಗಿ ಬಿಡೋದು ಹೇಳಿದ್ನಲ್ಲ, ಸ್ಪೇಸಿಂಗ್ ಕೊಡ್ತಾ ಹೋಗ್ತಾ ಇರ್ಬೇಕು, ಅದರಿಂದ ಅದೊಂದು ಕಡಿಮೆ ಆಗುತ್ತೆ. ಕೊಳವೆ ಹುಳುಗಳಿಗೆ ಅಗ್ಗದಲ್ಲಿ ಎಳ್ಕೊಂಡು ಹೋದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಮೋಹಕ ಬಲೆಗಳು, ಬೆಳಕಿನ, ಇವನ್ನೆಲ್ಲ ಹಾಕ್ಬೇಕು. 15 ಮತ್ತೆ ಒಂದು 20 ದಿನಗಳಿಗೆ ಅವನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೇಕಾಗುತ್ತೆ.
1: ಅದು ಒಂದು ಕ್ರಮ ಬೆಲೆಗಳನ್ನು ಬಳಸೋದು.
0: ಈ ಕಂದು ಜಿಗಿ ಬಿಡದಲ್ಲಿ ನಿರೋಧಕ ತಳಿ MTU-1001 ಅಂತ ಒಂದಿದೆ, ಇದನ್ನ ಬೇಕಾದ್ರೆ ನಾವು ಯೂಸ್ ಮಾಡಬಹುದು. ಇದ್ರ ಜೊತೆಗೆ ಜೈವಿಕವಾಗಿ ಟ್ರೈಕೋರಮ ಬಳಸಬಹುದು, ಸ್ಪೈಡರ್ ಬರ್ತಾವ, ಮತ್ತೆ ಗುಲಗಂಜಿ ಹುಳುಗಳು ಅಂತಾರೆ, ಅದು ಲೇಡಿ ಬರ್ಡ್ಸ್ ಬೀಟಲ್ ಅಂತ ಹೇಳಿ,
1: ಕೆಲವು ಕಣಜದ ಜಾತಿಗೆ ಸೇರಿದಂತ ಕೀಟಗಳು ಇದಾವೆ.
0: ಅದೇ ಪ್ಲಾಟಿಗೆಸ್ಟರ್ ವರೈಸೆ ಅಂತ ಹೇಳಿ ಇದಕ್ ಬರುತ್ತಲ್ಲ ಕಣೆ ಹುಳುಗೆ, ಅದಕ್ ಯೂಸ್ ಮಾಡಬಹುದು. ಇವೆಲ್ಲ ಮೊಟ್ಟೆಗಳ ಮೇಲೆ ತಿಂತಾವ ಅಥವಾ ಹುಳುಗಳ ಮೇಲೆ ತಿಂತಾವ, ಆ ರೀತಿ ತಿಂದು ಇದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗುತ್ತೆ.
1: ಆತ್ಮೀಯ ರೈತ ಬಾಂಧವರೇ, ಭತ್ತದ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟ ಪೀಡೆಗಳು ಮತ್ತೆ ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂತಂದ್ರೆ ಡಾಕ್ಟರ್ HC ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ

0: ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ. 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರಗಳು.
2: ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ ಹೆಚ್.ಸಿ. ಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಯಿಂದ 24,800 ರೂಪಾಯಿಗಳು, ಅರಬಿಕಾ ಚೆರಿ 13,600 ರೂಪಾಯಿಯಿಂದ 15,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ನಿತ್ಯ ಸುದ್ದಿ ಮೂಲತ್ ಚೇರಂಬಾಣೆ ಬೆಂಗೂರು ಕರಳಾನ ಇಕ್ಕ ಮೈಸೂರು ವಾಸೈಂಜ ಕೀಪಾಡಂಡ ಪಾಪಣ್ಣ ಇಂಗ 91 ಬೈತಲ್ ಇಂದು ಮಜ್ಜನ ದಂಡರೆ ಗಂಟೆಗೆ ಮರಣಪಟ್ಟಿತ್ತು. ಕೀಪಾಡಂಡ ಪಾಪಣ್ಣ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಮೈಸೂರ ಹರಿಶ್ಚಂದ್ರ ಘಾಟ್ ಚಾಮುಂಡಿ ಬೆಟ್ಟತ್ರ ಪಕ್ಕ ನಡಪಂದು ಒಕ್ಕ ಕಾರ ಅರಿಸಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೆಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61 ಪುಣ್ಯಸ್ಮರಣೆ, ಮಹಾನ್ ಯೋಧನ ಸಾಹಸ ಯುವ ಸಮೂಹಕ್ಕೆ ಪ್ರೇರಣಾದಾಯಕ ನಿವೃತ್ತ ಏರ್ ಮಾರ್ಷಲ್ ಕೋಡಂದೇರ ನಂದ ಕಾರ್ಯಪ್ಪ ಅಭಿಮತ. ಮಡಿಕೇರಿ ಸೆಪ್ಟೆಂಬರ್ 7 ಭಾರತ್ ಪಾಕ್ ಯುದ್ದಲಿ 1965 ಯುದ್ದಲಿ ಶತ್ರು ರಾಷ್ಟದ ಯುದ್ದ ವಿಮಾನನ ಒಡೆದು ಬಲಿದಾನಗೈದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61 ಪುಣ್ಯಸ್ಮರಣ. ಕಾರ್ಬಾರ್ ಕೊಡವ ಮಕ್ಕಳ ಕೂಟ ಅಜ್ಜಮಾಡ ಕುಟುಂಬಸ್ಥರ ಹಂಗೆ ಸ್ಕ್ವಾಲಿ ಅಜ್ಜಮಾಡ ದೇವಯ್ಯ ಟ್ರಸ್ಟ್ ಕೂಡುಕೂಟಂದ ಮಡಿಕೇರಿಲಿ ಇಂದು ನಡೆತು. ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತೆ ತರಬೇತಿ ಇಲಾಖೆ, ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಂದ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಮತ್ತೆ ಸಾಕ್ಷರತಾ ಪಾಕ್ಷಿಕ ಕಾರ್ಬಾರ್ ನಾಳೆ ಮಂಗಳವಾರ ಹೊತ್ತಾರೆ 10 ಕುಶಾಲ್ ನಗರದ ಪಿಎಂಶ್ರೀ ಶಾಲೆಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಕೊಡಗು ಜಿಲ್ಲಾ ಅಂಧತ್ವ ನಿಯಂತ್ರಣ ಕೂಡುಕೂಟಂದ 41 ರಾಷ್ಟೀಯ ನೇತ್ರದಾನ ಪಾಕ್ಷಿಕಾಚರಣೆನ ಭಾರಿ ಅರ್ಥಪೂರ್ಣ ಆಗಿ ಆಚರಣೆ ಮಾಡಲಾತು. ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆನ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಅವು ಪ್ರತಿಯೊಬ್ಬನು ನೇತ್ರದಾನದ ಪ್ರತಿಜ್ಞೆಯನ್ನು ತಗೊಂಡು ಅದರ ಮಹತ್ವನ ತಮ್ಮ ಕುಟುಂಬ ಹಂಗೆ ಬಂಧುಗಳಿಗೂ ತಿಳಿಸೋಕೂತ ಕರೆ ಕೊಟ್ಟೋ. ಮುಖ್ಯಪಟ್ಟ ಆಡಳಿತಾಧಿಕಾರಿ

0: ರೋಹಿಣಿ ಅವು ವರ್ಷೋಳ್ನಂಗೆ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ಕ್ಕೆ ಮುಟ್ಟ ನೇತ್ರದಾನ ಪಾಕ್ಷಿಕನ ಆಚರಿಸಲಾದೇತ ಅವು ತಿಳಿಸಿದೋ. ಈ ಕಾರ್ಯಕ್ರಮದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮುಖ್ಯಸ್ಥರು ಡಾಕ್ಟರ್ ವಿಶಾಲ್ ಕುಮಾರ್, ಮುಖ್ಯ ಆಡಳಿತಾಧಿಕಾರಿ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಮಡಿಕೇರಿ 66x11 kV ಮಡಿಕೇರಿ ವಿದ್ಯುತ್ ಹಂಚುವ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದರಿಂದ ನಾಡ್ದು ಬುಧವಾರ ಸೆಪ್ಟೆಂಬರ್ 9ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ಮಡಿಕೇರಿ ನಗರ, ರಾಜಸೀಟ್, ಗದ್ದಿಗೆ, ಕೋಟೆ, ಕುಂಡಮೇಸ್ತ್ರಿ, ಓಂಕಾರೇಶ್ವರ, ಜಿಟಿ ರಸ್ತೆ, ಕೆಎಸ್ಆರ್ಟಿಸಿ, ಮೇಕೇರಿ, ಭಾಗಮಂಡಲ, ಬೋಯಿಕೇರಿ, ಸಂಪಾಜೆ, ಗಾಳಿಬೀಡು, ಮಕ್ಕಂದೂರು, ಹೆಬ್ಬಟ್ಟೆಗೇರಿ, ಕೆ ಬಾಡಗ, ತಾಲತ್ತಮನೆ, ಬೆಟ್ಟಗೇರಿ, ಚೆಟ್ಟಿಮಾನಿ, ಚೇರಂಬಾನೆ ಸುತ್ತಮುತ್ತ ಜಾಗಲಿ ವಿದ್ಯುತ್ ಇರ್ದೊಳೆ. ಸಾರ್ವಜನಿಕರು ಸಹಕರಿಸುವ ಅಂಗೆ ಸೆಸ್ಕ್ ಇಇ ರಾಮಚಂದ್ರ ಅವು ಕೇಳಿಕೊಂಡಳು. ಈ ವರ್ಷನೂ ಕೂಡ ಹೆಣ್ಣು ಜನಕ್ಕೆ ಹಂಗೆ ಗಂಡು ಜನಕ್ಕೆ ಜಿಲ್ಲೆಲಿ 5 ತಾಲೂಕುಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ, ಹಂಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿ ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 24ಕ್ಕೆ ಮುಟ್ಟ ಇಲಾಖಾ ಕಡೆಯಿಂದ ನಡೆದಿದೆ. ನವೋದಯ ವಿದ್ಯಾಲಯ ಸಮಿತಿನ 2027-28ನೇ ಶೈಕ್ಷಣಿಕ ಸಾಲಿನ 9 ಮತ್ತು 11ನೇ ತರಗತಿಯಲ್ಲಿ ಖಾಲಿ ಇದ್ದ ಜಾಗಗಳಿಗೆ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಮೂಲಕ ಪ್ರವೇಶ ಕಲ್ಪಿಸಿಕೆ ಆನ್ಲೈನ್ನಿಂದ ಅರ್ಜಿನ ಕರೆದೊಳ್ಳೋ. 9ನೇ ತರಗತಿ ಪ್ರವೇಶಕ್ಕೆ ಹಂಗೆ, 11ನೇ ತರಗತಿ ಪ್ರವೇಶಕ್ಕೆ ಬೇರೆ ಬೇರೆನೇ ಆಗಿ ಆನ್ಲೈನ್ಲಿ ಅರ್ಜಿ ಕರೆದೊಳ್ಳೋ. ಅರ್ಜಿ ಸಲ್ಲಿಸಿಕೆ ಸೆಪ್ಟೆಂಬರ್ 30 ಕಡೆಯ ದಿನ ಆಗುಟ್ಟು. ಅರ್ಜಿ ಸಲ್ಲಿಸಿಕೆ ಹಂಗೆ ಜಾಸ್ತಿ ಮಾಹಿತಿ ಬೇಕಾರೆ ನವೋದಯ ವಿದ್ಯಾಲಯದ ಸಮಿತಿನ ಅಧಿಕೃತ ವೆಬ್ಸೈಟ್ಲಿ ಲಭ್ಯವುಟ್ಟು ಮಾಹಿತಿನ ಪರಿಶೀಲಿಸುವೇತ ಪ್ರಾನ್ಸ್ಪಾಲರು ತಿಳಿಸಿಯೋಳೋ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ರಾಜ್ಯಾದ್ಯಂತ ಸೆಪ್ಟೆಂಬರ್ 19ರಂದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದೇತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯೋಳೋ. 66x33x11 kV ಮಗ್ಗುಲ ವಿರಾಜಪೇಟೆ ಕರೆಂಟ್ ಹಂಚುವ ಉಪಕೇಂದ್ರದಿಂದ ಹೊರಹೋವ ಮಾರ್ಗಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ವಿರಾಜಪೇಟೆ ಉಪಕೇಂದ್ರದಿಂದ ಹೊರಹೋವ 33 kV ಮೂರ್ನಾಡು ಫೀಡರ್ಲಿ ಮೂರ್ನಾಡು, ಮರಗೋಡು, ಹಾಕತ್ತೂರು, ಹೊಸ್ಕೇರಿ, ಹೊದ್ದೂರು, ನರಿಯಂದಡ, ನಾಪೊಕ್ಲು, ಕುಂಜಿಲ, ಎಮ್ಮೆಮಾಡು, ಬಲ್ಲಮಾವುಟಿ ಸುತ್ತಮುತ್ತ ವಿದ್ಯುತ್ ಇರದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಸೆಸ್ಕ್ ಇಇ ಅವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತು.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
12: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
14: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.

0: ಪಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಕೊಡಗು

0: ಅನ್ಕಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
2: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಂಗಕ್ಕ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
2: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತೇಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
9: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಭಾರತ ಪಾಕರ ನಡುವೆ 1965 ಯುದ್ಧತ್ತಿಲ್ ಶತ್ರು ರಾಷ್ಟ್ರ ಯುದ್ಧ ವಿಮಾನತನ ಪೊಜ್ಜಿತುರ್ಟಿನ ಮಹಾನ್ ಕೊಡಗರ ಸ್ಕ್ವಾಡನ್ ಲೀಡರ್ ಅಜ್ಜಮಡಬಿ ದೇವಯ್ಯ ಅಯ್ಯಂಗಡ 61 ಪುಣ್ಯಸ್ಮರಣೆ ಕಾರ್ಯಕ್ರಮ ಕೊಡವ ಮಕ್ಕಳ ಕೂಟ ಅಜ್ಜಮಡ ಒಕ್ಕ ಪಿನ್ಯ ಸ್ವಾಲಿ ಅಜ್ಜಮಡ ದೇವಯ್ಯ ಟ್ರಸ್ಟ್ ಕೂಡುಕೂಟತ್ತು ಇಂದು ಮಡಿಕೇರಿಯಲ್ಲಿ ನಡೆದತ್ತು. ಮಡಿಕೇರಿರ ಪಳಿಯ ಖಾಸಗಿ ಬಸ್ ನಿಲ್ದಾಣತ್ರ ಪಕ್ಕತ್ರ ಸ್ಕ್ವಾಲಿ ದೇವಯ್ಯ ವೃತ್ತತ್ಲು ಕೊಡವ ಮಕ್ಕಳ ಕೂಟತ್ರ ಕೊರವು ಕಾರಳಾನ ಪೊಳ್ಳಾಜಿರಬಿ ಅಯ್ಯಪ್ಪ ಅಯ್ಯಂಗಡ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುಷ್ಪ ನಮನ ಅರ್ಪಣೆ ಮಾಡಿದ್ದು ವೀರ ಸೇನಾನಿಗೆ ಗೌರವ ಕಾಟಿಚಿ. ಈ ಸಂದರ್ಭದ ತಕ್ಕ ಬಂದ ನಿವೃತ್ತ ಏರ್ ಮಾರ್ಷಲ್ ಕೊಡಂದೇರ ನಂದಾ ಕಾರ್ಯಪ್ಪ ಅವು ಮಹಾನ್ ಯೋಧ ಇಂಗಡ ಸಾಹಸ ಪಿನ್ಯ ರಾಷ್ಟ್ರ ಕಾಯಿತು ಮಾಡಿನ ಬಲಿದಾನತ್ರ ಮೀದ ಬಾಲೆಕಾರದಲ್ಲಿ ಅರಿವಿಕೆ ಬಪ್ಪುಚಿಡುಂಡು ಅಣ್ಣಚ್ಚಿ. ಅವು 1965 ಹುತಾತ್ಮಗಳಾಯಿತು ಸುಮಾರು ಕಾಲ ಕೈಂಜದು ಜಗತ್ತಲ್ಲಿ ಅರಿವಿಕೆ ಬಂತು. ಅಲ್ಲಿಂಜಿ ಭಾರತ ಸರ್ಕಾರ ಅಯ್ಯಂಗಕ್ಕೆ ಮರಣೋತ್ತರ ಮಹಾವೀರ ಚಕ್ರತ್ನ ಕೊಡ್ತತ್ತು ಎಂದು ಅಣ್ಣಜ್ಜಿ ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬೆಂದುವ ಕೂಡಿಯಾಡಿ ತಿಂಜತ್ತು. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ ವೈದ್ಯಾಧಿಕಾರಿಯ ನಾಳಾಂಕ ಇಟ್ಟಾಂಗ್ ಇಪ್ಪುಲ್ಯಾಂದ್ ಕ್ಲಿನಿಕ್ ಪ್ರಕಟಣೆ ಅರಿಚಿಟ್ಟಿತ್ತು. ರಾಜ್ಯ ಶಿಕ್ಷಣ ಸಂಶೋಧನೆ ಪಿನ್ಯ ತರಬೇತಿ ಇಲಾಖೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇಂಗಡ ಕೂಡುಕೂಟತ್ತು. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪಿನ್ಯ ಸಾಕ್ಷರತಾ ಪಾಕ್ಷಿಕ ಕಾರ್ಯಕ್ರಮ ನಾಳೆ ಪೊಲಾಕ 10 ಕುಶಾಲ್ನಗರ ಪಿಎಂ ಶ್ರೀ ಸ್ಕೂಲ್ ನಡಪ. ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಅಲ್ಲತೆ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ಲಿ 21 ಕೊಡವ ಪುಸ್ತಕ ಪತ್ತಾಯತನ ಗೋಣಿಕೊಪ್ಪ ಶ್ರೀ ಇಗ್ಗುತಪ್ಪ ಕೊಡವ ಸಂಘದಲ್ಲಿ ನಾಳಾಂಕ 13 ನಾರಾ ಚೆಪೊಲಕ 11 ಸ್ಥಾಪನೆ ಮಾಡುವ. ಅಕಾಡೆಮಿರ ಅಧ್ಯಕ್ಷಗಳಾದ ಅಜ್ಜಿನಕಂಠ ಸಿ ಮಹೇಶ್ ನಾಚಯ್ಯ ಅಯ್ಯಂಗಡ ಅಧ್ಯಕ್ಷತೆಯಲ್ಲಿ ನಡೆಪ ಈ ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪ ಶ್ರೀ ಇಗ್ಗುತಪ್ಪ ಕೊಡುವ ಸಂಘದ ಅಧ್ಯಕ್ಷಗಳಾಯಿತುಳ್ಳ ಅಜ್ಜಿ ಕುಟೀರ ಸಿ ದೇವಯ್ಯ ಇವು ಪುಸ್ತಕ ಪತ್ತಾಯತನ ಅನಾವರಣ ಮಾಡುವ. ಅಲ್ಲತೆ ಸುಮಾರು ಕೊಡುವ ಕಾರ್ಯಕ್ರಮ ಕೂಡಿ ನಡಪ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬೆಂದುವ ಕೂಡಿ ಆಡುವ ಅಂದು ಅಕಾಡೆಮಿಯ ರಿಜಿಸ್ಟ್ರಾರ್ ಅವು ಅರಿಚಿಟ್ಟಿತ್ತು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಲ್ಲಾ ಆರೋಗ್ಯ ಪಿನ್ಯ ಕುಟುಂಬ ಕಲ್ಯಾಣ ಇಲಾಖೆ ಪಿನ್ಯ ಕೊಡಗು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆರ ಕೂಡುಕೂಟತ್ತು 41 ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕಾಚರಣೆನ ಅರ್ಥಪೂರ್ಣವಾಯಿತು ಎಂದು ನಡೆಸಿ.

0: ಬಿಡುವನ್ನಿಕೆ ಕಟ್ಟಂಡಿತ್ತು. ಇಲ್ಲಿಕ್ಕೆ ಇಂದೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ಧ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ ಎಂಜಿಟಿ ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026ರ ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿಯ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ಧ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವಿರುದ್ಧದ ಹೋರಾಟಕ್ಕೆ ಯುವಜನತೆ ಬದ್ಧರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು ಲಕ್ಸೆಂಬರ್ಗ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು, ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟೆಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ.

0: ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3ರ ಸ್ಥಿತಿ ಗಂಭೀರವಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100ಕ್ಕೂ ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3ನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ದ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತೆ

ಸಂಖ್ಯೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇದೀಗ ಬಂದ ನಿಧನ ಸುದ್ದಿ. ಮಡಿಕೇರಿ ಸ್ಕೂಲ್ ರೋಡ್ಲು ವಾಸಂಜ್ ಕೋಡಿಮಣಿಯಂಡ ಭೋಜನ ಸುಬ್ಬಯ್ಯಂಗ ಇಂದು ಮರಣಪಟ್ಟಿತ್ತು. ಒಂಬತ್ತ ದಂಡು ಬೈತ್ರ ಕೋಡಿಮಣಿಯಂಡ ಭೋಜನ ಸುಬ್ಬಯ್ಯಂಗಳ ದಪ್ಪನ ಕಾರ್ಯ ನಾಳೆ ಮಜನ 12 ಗಂಟೆಗೆ ಮಡಿಕೇರಿ ಕೊಡೋ ಸಮಾಜ ಕ್ಯಾಕಳೋತು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳುಗರಿ, ಇನ್ನು ಭಾವಗೀತೆಗಳನ್ನು ಕೇಳೋಣ. ಚನ್ನವೀರ ಕಣವಿ ರಚನೆಯ ಅಜಯ್ ವಾರಿಯರ್ ಹಾಡಿರುವ ಗೀತೆ

ನಿಧನ ಸುದ್ದಿ. ಮಡಿಕೇರಿ ಜೂನಿಯರ್ ಕಾಲೇಜ್ ರೋಡ್ಲು ವಾಸಂಚ ಕೋಡಿಮಣಿಯಂಡ ಭೋಜನ ಸುಬ್ಬಯ್ಯಂಗ 82 ಬೈತಲು ಇಂದು ಮರಣಪಟ್ಟಿತ್ತು. ಕೋಡಿಮಣಿಯಂಡ ಭೋಜನ ಸುಬ್ಬಯ್ಯಂಗಳ ದಪ್ಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ಕೊಡೋ ಸಮಾಜ ಕ್ಯಾಕಳೊತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ.

0: ಯಾಯ್ ಶಂಕರ, ಈ ಫೋನು ಈ ಕರೆಂಟು ಬಹಳ ತಲೆ ತಿನ್ನುತ್ತಪ್ಪ ಮಾರಾಯ.
1: ಯಾಕಪ್ಪ, ಏನಾಯ್ತು?
0: ಅಲ್ಲಪ್ಪ, ನನ್ನ ಅಪ್ಪನ ಹೆಸರಲ್ಲಿ ಇವೆಲ್ಲ ಇವೆಯಲ್ಲ, ಅವ್ರ ಕಾಲ ಮುಗಿದೋಯ್ತು ಬಿಡು. ಇದೆಲ್ಲ ಈಗ ನನ್ನ ಹೆಸರಿಗೆ ಮಾಡ್ಕೋಬೇಕಲ್ಲ. ಆ ಇಲಾಖೆಯವರು ಏನೇನೋ ದಾಖಲಾತಿ ಪತ್ರ ಎಲ್ಲ ಕೇಳ್ತಾರಪ್ಪ.
1: ಅದಕ್ಕ್ಯಾಕಪ್ಪ ಚಿಂತೆ ಮಾಡ್ತೀಯ? ನೋಡು, ನಿನ್ನ ತಂದೆಯ ಮರಣ ಪ್ರಮಾಣ ಪತ್ರ ತೋರಿಸು, ಎಲ್ಲ ಸರಿ ಹೋಗುತ್ತೆ.
0: ಅಯ್ಯೋಯ್ಯೋ, ಅದೆಲ್ಲ ಯಾರಿಗೆ ಗೊತ್ತು ಹೇಳು? ಜನನ ಮತ್ತು ಮರಣ ನೋಂದಣಿ ಕಾನೂನು ಪ್ರಕಾರ ಕಡ್ಡಾಯ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಇದಾಗಿತ್ತು ಅಪ್ಪು ಚಿತ್ರದ ಗೀತೆ. ಉದಿತ್ ನಾರಾಯಣ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ. ಇನ್ನು ಅಚ್ಚರಿಯ ಸಂಗತಿಗಳ ಕಡೆಗೆ ಸಾಗೋದಾದ್ರೆ, ಹಂಪಿಯ ವಿಜಯ ವಿಠಲ ದೇವಾಲಯದಲ್ಲಿರುವ 56 ಕಲ್ಲಿನ ಕಂಬಗಳನ್ನ ಹಗುರವಾಗಿ ತಟ್ಟಿದರೆ ಸಪ್ತ ಸ್ವರಗಳ ಧ್ವನಿ ಹೊರಹೊಮ್ಮುತ್ತದೆ. ಇವುಗಳನ್ನ ಕೇವಲ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಹಾಗೆಯೇ ಲೇಪಾಕ್ಷಿ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ತನ್ನ ಹ್ಯಾಂಗಿಂಗ್ ಪಿಲ್ಲರ್ಗೆ ಪ್ರಸಿದ್ಧವಾಗಿದೆ. ಈ ಕಂಬದ ಅಡಿಯಲ್ಲಿ ಬಟ್ಟೆಯನ್ನ ಸುಲಭವಾಗಿ ತೂರಿಸಿ ತೆಗೆಯಬಹುದು, ಏಕೆಂದರೆ ಇದು ನೆಲವನ್ನ ಸ್ಪರ್ಶಿಸುವುದಿಲ್ಲ.

ಇನ್ನೀಗ ಕೇಳೋಣ ಶ್ರೀರಾಮ್ ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ನವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ಗುರು ಕಿರಣ್ ರವರ ಸಂಗೀತ.

ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಸೌಮ್ಯರವರ ಧ್ವನಿಯಲ್ಲಿ ಕೇಳಿದಿರಿ. ಅಚ್ಚರಿಯ ಸಂಗತಿಯಲ್ಲಿ ಪ್ರಪಂಚದ ಎರಡನೇ ಅತಿ ದೊಡ್ಡ ಬೆಂಬಲವಿಲ್ಲದ ಗುಮ್ಮಟ ಗೋಲ್ ಗುಂಬಜ್, ಇಲ್ಲಿ ಒಮ್ಮೆ ಮಾಡಿದ ಶಬ್ದ ಅಥವಾ ಸಣ್ಣ ಧ್ವನಿ ಸುಮಾರು 7-11 ಬಾರಿ ಪ್ರತಿಧ್ವನಿಸುತ್ತದೆ. ಹಾಗೆಯೇ ಮೇಘಾಲಯದ ಮೌಲಿನಾಂಗ್ ಎಂಬ ಸಣ್ಣ ಗ್ರಾಮವು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.

ದತ್ತ ಚಿತ್ರದ ಗೀತೆ ಖುನಾನ್ ಗಾಂಜಾವಾಲ ಹಾಗೂ ನಂದಿತಾರವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ರವರ ಸಂಗೀತ.

ಮೌರ್ಯ ಚಿತ್ರದ ಗೀತೆ ಇದಾಗಿತ್ತು. ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್ ರವರ ದೊರೆಯಲ್ಲಿ ಕೆ ಕಲ್ಯಾಣ್ ರವರು ಗೀತೆಯನ್ನ ಬರೆದಿದ್ದರು ಗುರುಕಿರಣ್ ರವರ ಸಂಗೀತಕ್ಕೆ.

ಮತ್ತಷ್ಟು ಅಚ್ಚರಿಯ ಸಂಗತಿಗಳು ಏನೆಂದ್ರೆ, ಮಾನವನ ದೇಹದಲ್ಲಿರುವ ಮೂಳೆಗಳು ಉಕ್ಕಿಗಿಂತ 5 ಪಟ್ಟು ಬಲಶಾಲಿಯಾಗಿರುತ್ತಂತೆ. ಮೋನಾಲಿಸಾ ಚಿತ್ರ ಎಡಗೈಯಿಂದ ಬರೆಯಲ್ಪಟ್ಟಿದೆ ಅಂತೆ. ಹಾಗೇನೆ ಇರುವೆಗಳು ಆಹಾರ ಇಲ್ಲದೆ 100 ದಿನಗಳ ಕಾಲ ಬಾಳುತ್ತವೆ.

7 o'clock ಚಿತ್ರದ ಗೀತೆಯನ್ನ ಅನುರಾಧ ಶ್ರೀರಾಮ್ರವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಕೆ ಕಲ್ಯಾಣ್, ಸಂಗೀತ ಮಧುಕರ್ ಎಂಎಸ್ ಅವರದಾಗಿತ್ತು.

ಇದೀಗ ಕೇಳೋಣ ಸಿದ್ದು ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ.

ಮಿಲನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ರವರ ಧ್ವನಿಯಲ್ಲಿ, ಜಯಂತ್ ಕೈಕಿನಿರವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

ಹುಡುಗಾಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅಲಿಶಾ ಹಾಗೂ ಜುಬೀನ್ ರವರ ಧ್ವನಿಯಲ್ಲಿ ಕವಿರಾಜ್ ರವರ ಸಾಹಿತ್ಯಕ್ಕೆ ಜಸ್ಸಿ ಗಿಫ್ಟ್ ರವರ ಸಂಗೀತವಿತ್ತು.

ಕಪ್ಪೆಗಳು ನೀರಿನಲ್ಲಿ ವಾಸಿಸುತ್ತವೆ, ಆದರೆ ಅವುಗಳು ನೀರನ್ನ ಕುಡಿಯೋದಿಲ್ವಂತೆ. ಹಾಗೇನೆ ಮನುಷ್ಯನ ಕಣ್ಣು 1 ಕೋಟಿ ಬಣ್ಣಗಳನ್ನ ಗುರುತಿಸಬಲ್ದಂತೆ. ಅಲ್ಲದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವ ಕೆಲವು ಮರಗಳು 200 ವರ್ಷಕ್ಕಿಂತ ಹಳೆಯದು. ಜಗತ್ತಿನಲ್ಲಿ ಇನ್ನು ನಮಗೆ ತಿಳಿಯದ ಅಚ್ಚರಿಯ ಸಂಗತಿಗಳು ಅನೇಕ. ಈಗೊಳಗೆ ನಾವು ಬದುಕುತ್ತಿರುವುದು ಅದ್ಭುತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಗೀತೆಯೊಂದಿಗೆ ಮುಗಿಸುವಂತ ಸಮಯ ಇದಾಗಿದೆ.

ಆಕಾಶವಾಣಿ ಬೆಂಗಳೂರು ಸಮಯ 9:15 ಇದೀಗ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳೋಣ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಂತಹ ಗೀತೆ ಎದೆಯು ಮರಳಿ ತೊಳಲಿದೆ.

ಮುಂದಿನ ಗೀತೆಯಾಗಿ ಕೇಳೋಣ. ಮಧುಬನದ ಜಾಡಿನಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡರವರು ರಚಿಸಿರುವ ಈ ಗೀತೆ ನಿಮಗಾಗಿಯೇ.

0: ಇದುವರೆಗೂ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಪದ ವೈವಿಧ್ಯ ಕರಪಾಲ ಮೇಳ. ಇಂದಿನ ಕರಪಾಲ ಮೇಳದಲ್ಲಿ ಕೇಳಿ ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘದ ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

0: ಶ್ರೀ ಸಂಗಮೇಶ್ವರ ಜಾನಪದ ಕರಪಾಲ ಮೇಳ. ಆ ಕರಪಾಲ ಮೇಳ ಕಥಾಭಾಗದಲ್ಲಿ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ಒಂದು ಕಥಾಭಾಗವನ್ನ ಮುಕ್ಕೋಟಿ ಜನತೆ ಮುಂದೆ ಯಾವ ರೀತಿಯಾಗಿ ಬಿತ್ತರು ಸರ್? ನಮಗೂ
1: ಯಾವ ರೀತಿಯಾಗಿ

0: ಏನೇನ ಬೇಕಲ್ಲವೇ ಮಗು?
1: ಎಲ್ಲಾದರೂ
0: ಕೂಡ
1: ಹೌದು,
0: ನರಸಾವತಿ ಎಂಬತಕ್ಕಂತ ನಗರವನ್ನಾದರೂ ಕೂಡ, ನರಸೇಂದ್ರ ಭೋಪಾಲ ಎಂಬತಕ್ಕಂತ ಮಹಾರಾಜರಾದರೂ ಕೂಡ, ತನ್ನ ನರಸಾವತಿ ಎಂಬತಕ್ಕಂತ ಮಡದಿಯೊಂದಿಗಾದರೂ ಕೂಡ,
1: ಆದರೂ
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವೇ?
0: ಅಂತಪ್ಪ ಗೂಡಿದ ಹಿಂತಪ್ಪ ನಗರಿಯಲ್ಲಾದರೂ ಕೂಡ,
1: ಆದರೂ
0: ನರಸೇಂದ್ರ ಭೋಪಾಲ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನಗರವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಳುತ್ತಿದ್ದಾರೆ ಮಗು.

0: ಪತಿಯಾಗಿ
1: ಅಲ್ಲವೇ
0: ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ತನ್ನ ರಾಜ್ಯದಲ್ಲಾದರೂ ಕೂಡ
1: ಆದರೂ
0: ತನ್ನ ನಾರಿಮಣಿಯರನ್ನಾದರೂ ಕೂಡ ಕರೆದು ಬಿಟ್ಟು
1: ಹೌದು
0: ಏನು ಮಾಡಿಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಹೆಣ್ಣು ಮಕ್ಕಳಿಗಾದರೂ ಕೂಡ
1: ಆದರೂ
0: ಅರಿಶಿಣ ಕುಂಕುಮ ಭಾಗ್ಯವೇ ಮೇಲೆಂದು
1: ಹೌದು
0: ತಾನಾದರೂ ಕೂಡ
1: ಹೌದು
0: ಆ ನಗರದ ಹೆಣ್ಣು ಮಕ್ಕಳನ್ನಾದರೂ ಕರೆತಂದು ಬಿಟ್ಟು
1: ಹೌದು
0: ಅರಿಶಿಣ ಕುಂಕುಮವನ್ನಾದರೂ ಇಟ್ಟು
1: ಹೌದು
0: ವಿಳ್ಳೆದೆಲೆಗಳನ್ನಾದರೂ ದಾನ ಧರ್ಮಗಳನ್ನಾದರೂ ಮಾಡುತ್ತಿದ್ದಾರೆ ಮಗು
1: ಹೌದಲ್ಲವೇ ಗುರುವಿ
0: ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಹಂತಪ್ಪ ಗೂಡಿದ ಹಿಂತಪ್ಪ ನಗರದಲ್ಲಾದರೂ ಕೂಡ
1: ಆದರೂ
0: ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರದಲ್ಲಾದರೂ ಕೂಡ ಒಂದು ಸುಂದರವಾದ ಕೆತ್ತನೆ ಕಲ್ಲಿನಿಂದ ಕೂಡಿರತಕ್ಕಂತಹ ಕೋಟೆಯೊಂದನ್ನಾದರೂ ಕೂಡ
1: ಹೌದು
0: ನಾವು ರೀತಿಯಾಗಿ ಕಟ್ಟಿಸಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಹೇಳದೇ ಕಲ್ಲವೇ ಮಗು
1: ಅಲ್ಲವೇ.
0: ಈ ರೀತಿಯಾಗಿ ನಗರದಲ್ಲಾದರೂ ಕೂಡ
1: ಹೌದು
0: ಒಂದು ಸುಂದರವಾದ ಕೋಟೆಯೊಂದನ್ನಾದರೂ ಕಟ್ಟಿಸಿಕೊಂಡು
1: ಹೌದು
0: ಅಟ್ಟಹಾಸ ವೈಭವನಾಗಿ ಮೆರೀತಿರಬೇಕಾದರೆ ತನ್ನ ನಗರದಲ್ಲಾದರೂ ಕೂಡ ತಾನಾದರೂ ಕೂಡ
1: ಹೌದು
0: ನಗರದ ಬೀದಿಗಳನ್ನಾದರೂ ಕೂಡ ತಾನಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಮಗು
1: ಅವ ರೀತಿಯಾಗಿ.

0: ವಿದ್ಯಾರ್ಥಿ
1: ಅಲ್ವೇ.
0: ನೀತಿಗಳನ್ನಾದರೂ ವಿಂಗಡಿಸಿಕೊಂಡು
1: ಹೌದು
0: ಕಾಲ ಯಾಪನೆಯನ್ನಾದರೂ ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಏನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರುವೇ?
0: ಕೈಲಾಸ ವಾಸನಾಗಿರತಕ್ಕಂತ ಯಾವ ಶಂಕರನಾದರೂ ಕೂಡ
1: ಆದರೂ
0: ನಂದೀ ರೂಢನಾಗಿ
1: ಅಲ್ವೇ
0: ಭೂಲೋಕಕ್ಕೆ ವಿಜಯಂ ಗೈದು ಬಿಟ್ಟಿದ್ದಾರೆ.
1: ಶುಭಶುಭ ಶುಭಶುಭ ಶುಭಶುಭ
0: ವಿಜಯಂ ಗೈದ ಪ್ರಾಣ ವಲ್ಲಭನಾದರೂ ಕೂಡ
1: ಆದರೂ
0: ಏನು ಮಾಡಿಬಿಟ್ಟಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಜಂಗಮ ವೇಷಧಾರಿಯಾಗಿ ಬಂದು ನಿಂತು ಬಿಟ್ಟು
1: ಹೌದು
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರ ಮನೆಯ ದ್ವಾರ ಬಾಗಿಲು ನಿಂದು
1: ಹೌದು
0: ತಾನಾವ ರೀತಿಯಾಗಿ ಭಿಕ್ಷವನ್ನಾದರೂ ಬೇಡುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿಯ ಮನೆಯ ಮುಂದಲಾದರೂ ನಿಂತು ಬಿಟ್ಟು
1: ಹೌದು
0: ಭಿಕ್ಷವನ್ನಾದರೂ ಕೇಳಿರಬೇಕಾದರೆ ನರಸಾವತಿ ಹೆಮ್ಮನವರಾದರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಯಾರೋ ಬೇಡಲು ಬಂದ ಜಂಗಮರಿರಬಹುದು ಎಂಬುದಾಗಿ
1: ಅಲ್ಲವೇ
0: ಹೊತ್ತೈದೆ ಭಾಗ್ಯದಲ್ಲಾದರೂ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಂದು ಬಿಟ್ಟಿದ್ದಾರೆ.
1: ಶಿವಶಿವ ಶಿವಶಿವ ಶಿವಶಿವ
0: ತುಂಬಿಕೊಂಡು ಬಂದು
1: ಹೌದು
0: ಆ ಜಂಗಮರ ರೂಪವನ್ನಾದರೂ ನೋಡಿಬಿಟ್ಟು
1: ಪರಮಾತ್ಮ
0: ಇವರು ಪರಶಿವನ ಹೋಲಿಕೆಯನ್ನು ಹೊಂದಿದಂತೆ ಕಾಣುತ್ತಿದೆ.
1: ಹೌದು
0: ಇವರು ಪರಶಿವನ ಅಲ್ಲದೆ ಮತ್ತಾರುವಲ್ಲ ಎಂಬುದಾಗಿ ತಿಳಿದು ಬಿಟ್ಟು
1: ಹೌದು
0: ಏನು ಮಾಡಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಆ ಪರಶಿವ ಮೂರ್ತಿಯಾಗಿರತಕ್ಕಂತ ಜಂಗಮ ರೂಪಿಯನ್ನಾದರೂ ಕೂಡ
1: ಆದರೂ
0: ಒಳಗೆ ಕರೆದುಕೊಂಡು ಹೋಗಿಬಿಟ್ಟು
1: ಹೌದು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾರೆ ಮಗು.
1: ಅಲ್ಲವೇ ಗುರು?
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿಬಿಟ್ಟು
1: ಹೌದು
0: ಆ ಪಾದ ಕಮಲಗಳನ್ನೇ ತೊಳೆದು ಬಿಟ್ಟಿದ್ದಾರೆ ಮಗು.
1: ಹೌದಲ್ಲವೇ ಗುರು?
0: ಆಗ ಪಾದ ಕಮಲಗಳನ್ನಾದರೂ ತೊಳೆದು ಬಿಟ್ಟು ಬಿಲ್ವೇ ಪತ್ರೆಯಿಂದ ತನ್ನ ಪೂಜೆಯನ್ನೇ ಮಾಡಿರಬೇಕಾದರೆ
1: ಆದರೆ
0: ಮಾಡಿಕೊಂಡು
1: ಹೌದು
0: ಇರಬೇಕಾದರೆ ಇತ್ತಲಾಗೇನಾಗಿ ಬಿಟ್ಟಿದೆ ಮಗು?
1: ಏನಾಗಿದೆ ಗುರು?
0: ಏನಾಗಿದೆ ಅಂತಂದರೆ
1: ಅಂದರೆ
0: ಆ ಜಂಗಮನಿಗಾದರೂ ಕೂಡ
1: ಹೌದು
0: ಮುಗಿದಂತ ಸಮಯದಲ್ಲಾದರೂ ಕೂಡ ತಾನಾದರೂ ಕೂಡ
1: ಹೌದು
0: ನರಸಾವತಿ ದೇವಿಯಾದರೂ ಕೂಡ
1: ಹೌದು
0: ಭಿಕ್ಷವನ್ನಾದರೂ ನೀಡಲು ತಾನಾವ ರೀತಿಯಾಗಿ ಹಾಡುತ್ತಾ ಬರುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ?
0: ಶಿವ

0: ಈ ರೀತಿಯಾಗಿ ಭಿಕ್ಷವನ್ನು ನೀಡಲು ಹೋದಂತ ಸಮಯದಲ್ಲಾದರೂ ಕೂಡ ಹಿತ್ತಲಾಗಿ ಪ್ರಶವ ಮೂರ್ತಿಯಾದರೂ ಕೂಡ ಏನೆಂಬುದಾಗಿ ಕೇಳಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ ಶಿವನಿ
0: ನಿಲ್ಲಿಸೋ ಮಹಾರಾಣಿ,
1: ಹೌದು
0: ಅಂದ ಕಾರಣ ನೀನು ಈ ರೀತಿಯಾಗಿ ಭಿಕ್ಷವನ್ನು ನೀಡಿದರೆ ನಾನು ಸ್ವೀಕರಿಸುವುದಿಲ್ಲ.
1: ಇಲ್ಲ,
0: ಪತಿ ಸುತರೊಂದೊಡಗೂಡಿ ಭಿಕ್ಷವನ್ನು ನೀಡಿದರೆ ಮಾತ್ರ ನಾನು ಭಿಕ್ಷವನ್ನು ಸ್ವೀಕರಿಸುತ್ತೇನೆ ಹೊರತು ಇಲ್ಲವಾದರೆ ಭಿಕ್ಷವನ್ನು ಸ್ವೀಕರಿಸುವುದಿಲ್ಲ ಎಂಬ ಮಾತನ್ನಾದರೆ ಬೆಳೆ ಬಿಡ್ತಾಳೆ ಮಗು.
1: ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ.
0: ಹೇಳಿರಬೇಕಾದರೆ ಯಾವ ನರಸಾವತಿ ಅಮ್ಮನವರಾದರೂ ಕೂಡ ತನ್ನ ಒಡಲ ದುಃಖವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡಿ ಹೇಳುತ್ತಿದ್ದಾಳೆ ಮಗು.
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ಏನಿರಬೇಕಾದರೆ ಅಂದ ಕಾರಣ ಪರಶುವ ಮೂರ್ತಿಯಾದರೂ ಕೂಡ
1: ಹೌದು
0: ನಿಲ್ಲಿಸು ನಿನ್ನ ಭಿಕ್ಷವನ್ನಾದರೂ ಕೂಡ
1: ಹೌದು
0: ಅಂದ ಕಾರಣ
1: ಹೌದು
0: ಮಕ್ಕಳಿಲ್ಲ ಎಂಬತಕ್ಕಂತ ಬಂಜೆಯರ ಕೈಯಿಂದಲೇನಾದರೂ ಕೂಡ
1: ಹೌದು
0: ನಾನು ಒಂದು ವೇಳೆ ಭಿಕ್ಷವನ್ನೇ ಪಡೆದದ್ದೇ ಆದರೆ ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂಬುದಾಗಿ ಹೇಳಿಬಿಟ್ಟು
1: ಹೌದು
0: ತನ್ನ ಅದೃಶ್ಯನಾಗಿ ಪರಶುವ ಮೂರ್ತಿಯಾದರೂ ಮಾಯವಾಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಗುರುವೆ
0: ಯಾಗ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಕೇಳಬೇಕಲ್ಲವೇ ಮಗು
1: ಅಲ್ಲವೇ ಗುರು
0: ಅಯ್ಯೋ ಪರಮಾತ್ಮ
1: ಈ
0: ಪಾಪಿ ಕರಗಳಿಂದ
1: ಹೌದು
0: ಒಬ್ಬ ಭಿಕ್ಷುಕನಾದರೂ ಭಿಕ್ಷವನ್ನು ತಿರಸ್ಕಾರವನ್ನು ಮಾಡಿಬಿಟ್ಟ
1: ಹೌದು
0: ಅಂದ ಕಾರಣ
1: ಅಲ್ಲವೇ
0: ನಾನು ಈ ರಾಜ್ಯದಲ್ಲಿ ರಾಜರಾಣಿಯರಾಗಿದ್ದೇನು ಫಲ ಎಂಬುದಾಗಿ
1: ಅಲ್ಲವೇ
0: ಮಂಚವನ್ನ ಏರಿ ಮಲಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಶಿವನಿ
0: ಆಗ ಮಲಗಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ
1: ಆದರೂ
0: ತನ್ನ ನಗರಿಗಾದರೂ ಕೂಡ
1: ಹೌದು
0: ನಾವ ರೀತಿಯಾಗಿ ಮರಳಿ ಬರುತ್ತಿದ್ದಾರೆ ಮಗು
1: ಅವರೀತಿಯಾಗಿ

0: ಹೊರತಾಗಿ
1: ಅಲ್ಲವೇ
0: ತನ್ನ ನಗರಿಗಾದರೆ ಬಂದು ಬಿಟ್ಟಿದ್ದಾರೆ.
1: ಹೌದಲ್ಲವೇ?
0: ಬಂದಿರಬೇಕಾದರೆ
1: ಆದರೆ
0: ತನ್ನ ಮಡದಿಯ ಆಗಿರತಕ್ಕಂತ ನರಸಾವತಿ ಅಮ್ಮನವರಾದರೂ ಕೂಡ,
1: ಆದರೂ
0: ನಾನು ಬರುವ ದಾರಿಯನ್ನೇ ಕಾದು ಕಾಯ್ತಿರ್ತಕ್ಕಂತ ನನ್ನ ಮಹಾರಾಣಿಯಾದರೂ ಕೂಡ,
1: ಆದರೂ
0: ಈ ದಿನ ಏನು ನಡೆದಿರಬಹುದು ಕಾಣುತ್ತಿಲ್ಲವಲ್ಲ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಒಳಗೆ ಹೋಗಿ ನೋಡುತ್ತಿದ್ದಾರೆ.
1: ಅಲ್ಲವೇ
0: ಮೋರ್ಚ ಹಿಮ್ಮಡೆಯಾಗಿ ನರಸಾವತಿ ಅಮ್ಮನವರಾದರೂ ಮಲಗಿ ಬಿಟ್ಟಿದ್ದಾರೆ.
1: ಶುಭ ಶುಭ ಶುಭ ಶುಭ ಶುಭ ಶುಭ.
0: ಮಲಗಿರಬೇಕಾದರೆ
1: ಆದರೆ
0: ನಡೆದಂತ ಸಕಲ ವಿಚಾರವೆಲ್ಲವನ್ನು ಕೂಡ
1: ಹೌದು
0: ಮಹಾರಾಜನ ಬಳಿ ಹೇಳಿಬಿಟ್ಟಿದ್ದಾರೆ.
1: ಅಲ್ಲವೇ ಗುರುವೆ?
0: ಹಾಗಾದರೆ ನಾನಾದರೂ ಕೂಡ
1: ಹೌದು
0: ಅದನ್ನೇ ಬಯಸುತ್ತಿದ್ದೆ.
1: ಹೌದು
0: ಆದ್ದರಿಂದ ನನ್ನ ರಾಜ್ಯವಾದರೂ ಬೆಳೆಯಬೇಕಾದರೆ
1: ಆದರೆ
0: ಎಲ್ಲಾ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ.
1: ಹೌದಲ್ಲವೇ ಗುರುವೆ?
0: ಆ ಮಕ್ಕಳ ಭಾಗ್ಯವಿಲ್ಲದ ಮೇಲೆ
1: ಅಲ್ಲವೇ
0: ನಾವು ರಾಜ ರಾಣಿಯರಾಗಿ ಜೇನು ಫಲ. ಆದ್ದರಿಂದ ನಾನು ಎಲ್ಲಿಯಾದರೂ ಹೋಗಿಬಿಟ್ಟು
1: ಹೌದು
0: ನಿನಗಾದರೂ ಕೂಡ
1: ಹೌದು
0: ಯಾವ ದೇವಾನು ದೇವತೆಗಳನ್ನಾದರೂ ಹಿಡಿದು
1: ಹೌದು
0: ಯಾವ ನರ ಮಾನವರನ್ನಾದರೂ ಹಿಡಿದು
1: ಹೌದು
0: ನಿನಗಾದರೂ ಒಂದು ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ
1: ಹೌದು
0: ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.

0: ಅಂತ. ಈಗ ಈ ರೀತಿಯಾಗಿ
1: ಅಲ್ಲವೇ
0: ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ಮುನ್ನಿನಗಾದರೂ ಕೂಡ
1: ಹೌದು
0: ಒಂದು ಮಕ್ಕಳ ಸಂತಾನವನ್ನು ತರ್ತೇನೆ ಎಂಬುದಾಗಿ
1: ಅಲ್ಲವೇ
0: ಹಿತ್ತಲಾಗಿ ತಾನಾದರೂ ಕೂಡ ಘೋರಾರಣ್ಯವನ್ನಾದರೂ ಸೇರಿಬಿಟ್ಟಿದ್ದಾನೆ.
1: ಹೌದಲ್ಲವೇ ಗುರುವಿ?
0: ಆ ಘೋರಾರಣ್ಯವೆಲ್ಲವನ್ನು ತಿರುಗಿ ಬಿಟ್ಟು
1: ಹೌದು
0: ಭಗವಂತನನ್ನಾದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಭಗವಂತನಾದರೂ ಪ್ರತ್ಯಕ್ಷನಾಗಿರಬೇಕಾದರೆ
1: ಆದರೆ
0: ಕೇಳು ಮಹಾರಾಜ
1: ಹೌದು
0: ನಿನಗೆ ಏನು ಬೇಕು ಕೇಳು ನಾನು ನಡೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ
1: ಅಲ್ಲವೇ
0: ಅಯ್ಯೋ ಪರಮಾತ್ಮ ನಾನು ಏನು ಕೇಳತಕ್ಕವನಲ್ಲ
1: ಹೌದು
0: ನನಗಾದರೂ ಕೂಡ
1: ಹೌದು
0: ನಾನಾದರೂ ಕೂಡ ಬೆಳೆಯಬೇಕಾದರೆ
1: ಆದರೆ
0: ನನ್ನ ನಾಡಿನಲ್ಲಾದರೂ ಕೂಡ
1: ಹೌದು
0: ನಮಗಾದರೂ ಒಂದು ಮಕ್ಕಳ ಕುಡಿಯನ್ನು ಕೊಡು ಎಂಬುದಾಗಿ ಕೇಳಿರಬೇಕಾದರೆ
1: ಆದರೆ
0: ಆಗ ಪರಮಾತ್ಮನಾದರೂ ಕೂಡ
1: ಹೌದು
0: ಅದರಂತೆಯೇ ನಾನಾದರೂ ಕೂಡ
1: ಹೌದು
0: ಒಂದು ಮಾವಿನ ಕಾಯನ್ನು ಕೊಡುತ್ತೇನೆ
1: ಹೌದು
0: ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮ ಪತ್ನಿಗೆ ಕೊಟ್ಟಿದ್ದೇಯಾದರೆ
1: ಆದರೆ
0: ಆಕೆಗಾದರೂ ಕೂಡ
1: ಹೌದು
0: ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಎಂಬ ವಿಚಾರವನ್ನಾದರೂ ಹೇಳಿಬಿರಬೇಕಾದ್ರೆ
1: ಆದರೆ
0: ಆ ಪರಶಿವನಿಂದ ಒಂದು ಮಾವಿನ ಫಲವನ್ನಾದರೂ ಕೂಡ ತೆಗೆದುಕೊಂಡು ಬಂದು ಬಿಟ್ಟು
1: ಹೌದು
0: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗೆ ಕೊಟ್ಟಿರಬೇಕಾದರೆ
1: ಆದರೆ
0: ಆ ಫಲವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದ್ರೆ
1: ಆದರೆ
0: ಆ ಪರಮಾತ್ಮನಾಗಿರತಕ್ಕಂಥ ಪರಶಿವನ ಅನುಗ್ರಹದಿಂದ
1: ಹೌದು
0: ಆ ಸತಿಯಾಗಿರತಕ್ಕಂಥ ನರಸಾವತಿ ಅಮ್ಮನವರಿಗಾದರೂ ಕೂಡ 3 ತಿಂಗಳ ಗರ್ಭವತಿಯಾಗಿ ಬಿಟ್ಟಿದ್ದ.
1: ಹೌದಲ್ಲವೇ ಗುರುವಿ?
0: ಆ 3 ತಿಂಗಳ ಗರ್ಭಾವತಿಯಲ್ಲಾದರೂ ಕೂಡ
1: ಹೌದು
0: ಏನನ್ನ ತಿಂದು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ
1: ಅಲ್ಲವೇ
0: ಏನನ್ನಾದರೂ ಬಯಸಿ ಬಿಟ್ಟಿದ್ದ ನಮಗೂ
1: ಎಂಬುದಾಗಿ.

0: ಈ ರೀತಿಯಾಗಿ
1: ಅಲ್ಲವೇ
0: ಆ ಭಗವಂತನು ಕೊಟ್ಟಿರತಕ್ಕಂತ ವರಪ್ರಸಾದದಿಂದ
1: ಹೌದು
0: ಆ ಮೂಡಲ ಸೀಮೆಯಲ್ಲಿರತಕ್ಕಂತ ಮಗಿಮಾವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ನರಸಾವತಿ ಅಮ್ಮನವರಾದರೂ ಕೂಡ ದಿನ ನವ ಮಾಸಗಳನ್ನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಉರುಳುತ್ತಾ ಬಂದು ಬಿಟ್ಟಿದ್ದಾವೆ
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ
1: ಅಲ್ಲವೇ
0: ನಮ್ಮ ಮಾಸಗಳಾದರೂ ತೊಂದರೆ ಬೇಕಾದರೆ
1: ಆದರೆ
0: ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಿದೆ ಬಿಟ್ಟಿದೆ
1: ಏನಾಗಿದೆ ಗುರುವೆ
0: ಏನಾಗಿದೆ ಅಂತಂದ್ರೆ
1: ಅಂದರೆ
0: ಯಾವ ನರಸಾವತಿ ಹೆಮ್ಮನವರಾದರೂ ಕೂಡ
1: ಆದರೂ
0: ಒಂದು ಗಂಡು ಮಗುವಿಗೆ ಜನ್ಮವನ್ನಾದ್ರೂ ಎತ್ತಿ ಬಿಟ್ಟಿದ್ದಾಳೆ
1: ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ
0: ಆ ಗಂಡು ಮಗುವಿಗೆ ಜನ್ಮವೆತ್ತಿರಬೇಕಾದರೆ
1: ಆದರೆ
0: ಆ ಮಗುವನ್ನಾದರೂ ಕೂಡ ಏನೆಂಬುದಾಗಿ ನಾಮಾಂಕಿತವನ್ನು ಮಾಡಿಬಿಟ್ಟಿದ್ದಾರೆ
1: ಏನೆಂಬುದಾಗಿ ಗುರುವೆ
0: ಬಿಲ್ವ ಶೇಖರ ಮಹಾರಾಜನೆಂಬುದಾಗಿ ನಾಮಾಂಕಿತವನ್ನಾದರೂ ಮಾಡಿಬಿಟ್ಟಿದ್ದಾರೆ
1: ಶಿವನೇ
0: ಆಗ ಬಿಲ್ವ ಶೇಖರ ಮಹಾರಾಜನೆಂಬಿಸಿಕೊಂಡಿರ್ತಕ್ಕಂತ ಯಾವ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ಆ ಗುರುಗಳಿಂದ ವಿದ್ಯಾಭ್ಯಾಸವನ್ನಾದರೂ ಮಾಡಿಕೊಂಡು ಬಿಟ್ಟು
1: ಹೌದು
0: ಹೀಗೆ ಕಾಲವನ್ನು ಕಳೆಯುತ್ತಿರಬೇಕಾದರೆ
1: ಆದರೆ
0: 7-8 ವರ್ಷದ ಬಾಲಕನಾಗಿ ಬಿಟ್ಟಿದ್ದಾರೆ
1: ಅಲ್ಲವೇ ಗುರುವೆ
0: ಆಗ ಬಾಲಕನಾಗಿರಬೇಕಾದರೆ
1: ಆದರೆ
0: ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ
1: ಆದರೂ
0: ಅವನಲ್ಲಿರತಕ್ಕಂತ ರಾಜ್ಯ ಕೀಟಗಳೆಲ್ಲವನ್ನು ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗೆ ಆ ಬಿರುದನ್ನಾದರೂ ಧರಿಸಿಬಿಟ್ಟು

0: ಸಚಿವ
1: ಆತನ ರಾಜ್ಯವನ್ನಾದರೂ ಕೂಡ
0: ಹೌದು
1: ಬಿಲ್ವ ಶೇಖರ ಮಹಾರಾಜನಿಗಾದರೂ ಕೂಡ ಅರ್ಪಿಸಿ ಬಿಟ್ಟಿದ್ದಾರೆ ಮಗು.
0: ಅಲ್ಲವೇ ಗುರು?
1: ಆ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ ನರಸಾವತಿ ನಗರವನ್ನಾದರೂ ಕೂಡ
0: ಹೌದು
1: ತನ್ನ ಪ್ರಜೆಗಳೊಂದಿಗೆ ಕೂಡಿಬಿಟ್ಟು
0: ಹೌದು
1: ಸುಖ ಸಂತೋಷದಿಂದ ಕಾಲಯಾಪನೆಯನ್ನಾದರೂ ಮಾಡಿಕೊಂಡು
0: ಹೌದು
1: ತಾನಾವ ರೀತಿಯಾಗಿ ಹೋಗುತ್ತಿದ್ದಾರೆ ಮಗು.
0: ಅವ ರೀತಿಯಾಗಿ

0: ಹೋಗಿ ಅಲ್ಲವೇ ತನ್ನ ನಗರದ ಪ್ರಜೆಗಳೆಲ್ಲವನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ತನ್ನ ರಾಜ್ಯಭಾರವನ್ನಾದರೂ ನಡೆಸಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರುವೆ?
0: ಈ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇಂತಹ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ಬಹಳ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲವನ್ನು ಕೂಡ ಸಂತೈಸಿಕೊಂಡು ಆ ನಾಡಿನ ಜನರೆಲ್ಲರನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಹಾಲಿಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ ತನ್ನ ನಗರಿಯಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟಿಕೊಂಡು ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜನ ಸೇವೆಯನ್ನು ಮಾಡಿಕೊಂಡು ತನ್ನ ತಾಯಿಯಾಗಿರತಕ್ಕಂತ ನರಸಾವತಿ ಅಮ್ಮನವರ ಪಾದ ಸೇವೆಗಳನ್ನು ಮಾಡಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು. ಈ ರೀತಿಯಾಗಿ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ತನ್ನ ನಗರಿಯಲ್ಲಾದರೂ ಕೂಡ ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿರಬೇಕಾದರೆ ಪುರದ ಜನರೆಲ್ಲರೂ ಕೂಡ ತನ್ನ ಮಹಾರಾಜನ ಹೆಸರನ್ನು ಹೇಳುತ್ತಾ ತನ್ನ ನಗರದಲ್ಲಾದರೂ ಕೂಡ ಒಡ್ಡೊಲಗವನ್ನಾದರೂ ಇಟ್ಟುಕೊಂಡು ತಾನಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾರೆ ಮಗು.

0: ಸಲುವಾಗಿ
1: ಅಲ್ಲವೇ
0: ತನ್ನ ನಗರಿಯಾಗಿರತಕ್ಕಂತಹ ಹಂದಕಾರನ ಮಹಾರಾಜನಾಗಿರತಕ್ಕಂಥವನಾದರೂ ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಹೌದು
0: ತನ್ನ ನರಸೇಂದ್ರ ಭೂಪಾಲ ಮತ್ತು ನರಸಾವತಿ ಅಮ್ಮನವರನ್ನಾದರೂ ಕೂಡ
1: ಹೌದು
0: ಒಂದು ಪಲ್ಲಕ್ಕಿಯನ್ನಾದರೂ ತರಿಸಿಬಿಟ್ಟು
1: ಹೌದು
0: ಅವರೀರ್ವರನ್ನಾದರೂ ಕೂಡ
1: ಹೌದು
0: ಪಲ್ಲಕ್ಕಿಯೊಳಗಾದರೂ ಕುಳ್ಳಿರಿಸಿಕೊಂಡು ಬಿಟ್ಟು
1: ಹೌದು
0: ತನ್ನ ನಗರವನ್ನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನ ನಗರವನ್ನಾದರೂ ಕೂಡ
1: ಹೌದು
0: ತಳಿರು ತೋರಣದಿಂದ
1: ಹೌದು
0: ಶೃಂಗರಿಸಿಬಿಟ್ಟು
1: ಹೌದು
0: ಅಡ್ಡ ಪಲ್ಲಕ್ಕಿಯಲ್ಲಾದರೂ ಜನರೆಲ್ಲರೂ ಕೂಡ
1: ಹೌದು
0: ಜಯ ಪತಾಕಿಯನ್ನು ಸಾರುತ್ತಾ
1: ಹೌದು
0: ತಾರಾದರೂ ಕೂಡ
1: ಹೌದು
0: ತನ್ನ ನಗರವನ್ನಾದರೂ ಕೂಡ ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನಾದರೂ ಮಾಡಿಕೊಂಡು ಹೋಗುತ್ತಿದ್ದಾರೆ ಜಯ ಜಯ ನಮ ಪಾರ್ವತಿ ಪದೇರ ಮಹಾದೇ ಹರ ನಮ ಪಾರ್ವತಿ ಪದೇರ ಮಹಾದೇ ಈ ಒಂದು ಕಥಾಭಾಗವನ್ನ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂಥ ಒಂದು ಕಥಾಭಾಗಕ್ಕೆ ಮಂಗಳವನ್ನು ನಾವು ಪಾಡುತ್ತಿದ್ದೇವೆ ಬೆಳಗು ನಮಗೂ
2: ಬೆಳ

ಇಂದುವರೆಗೆ ಮೂಡಿ ಬಂದ ಕಾರ್ಯಕ್ರಮ ಕರಪಾಲ ಮೇಳ. ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘ, ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ವಿದುಷಿ ರಮ್ಯಾ ಭಾರದ್ವಾಜ್, ಭರತನಾಟ್ಯ ನೃತ್ಯ ಕಲಾವಿದೆ. ತಂಜಾವೂರು ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ವಿದ್ವತ್ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೇನೆ ತಂಜಾವೂರಿನ ತಮಿಳ್ ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವ ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅವರ ಕಲಾ ಪ್ರಯಾಣ ಮತ್ತು ನೃತ್ಯದ ಅನುಭವದ ಕುರಿತು ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಮಾತಾಡೋಣ. ನೃತ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬೆಳೆಯಿತು, ನಿಮ್ಮ ಬಾಲ್ಯದ ಜೀವನ, ನಿಮ್ಮ ಎಜುಕೇಷನ್ ಅಂಡ್ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ.
1: ಮೈಸೂರಿನಲ್ಲೇನೇ ನನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. 8ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನನಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನನ್ನ ಸ್ಕೂಲ್ ಡೇ ನಲ್ಲಿ ತುಂಬಾ ಮಾಡ್ತಾ ಇದ್ದೆ. ಆದ್ರಿಂದ ನಮ್ಮ ಟೀಚರ್ ಕರೆದು ನಮ್ಮ ತಾಯಿಗೆ ಇತರ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಸೇರಿಸಿ ಅಂತ ಹೇಳಿದ್ರು. ನಮ್ಮ ತಾಯಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ನನಗೂ ಆಸಕ್ತಿ ಇದೆ ಇದೆ ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ತಕ್ಷಣ ಕರ್ಕೊಂಡು ಹೋಗಿ ಗುರುಗಳನ್ನ ಹುಡುಕಿ ಸೇರಿಸಿದ್ರು. ಸೊ ಅಲ್ಲಿಂದ ನನ್ನ ನೃತ್ಯದ ಕಲಿಕೆ ಶುರುವಾಯ್ತು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ, ತುಂಬಾನೇ ಪ್ರೋತ್ಸಾಹ ಕೊಟ್ಟು ತುಂಬಾನೇ ಆಸಕ್ತಿಯಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ರು ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ, ಆದ್ರೂ ಕೂಡ ವೀಕೆಂಡ್ಸ್ ನಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ರು. ಸೊ ನಾನು ಅಲ್ಲೇ ಶಾಲೆ ಮುಗಿಸಿ ಮುಗಿಸೋಷ್ಟೊತ್ತಿಗೆ ಜೂನಿಯರ್ ಆಮೇಲೆ ಸೀನಿಯರ್ ಎಕ್ಸಾಮ್ಸ್ ನ ಮುಗಿಸ್ಕೊಂಡೆ. ತದನಂತರ ರೋಹಿಣಿ ಚಂದ್ರಮೋಹನ್ ಹಾಗೂ ನಂದಿನಿ ಈಶ್ವರ್ ಅವರ ಹತ್ರ ನನ್ನ ಮುಂದಿನ ವಿದ್ವತ್ ಪರೀಕ್ಷೆಯ ಕಲಿಕೆಯನ್ನ ಮುಂದುವರ್ಸ್ಕೊಂಡು ಹೋದೆ. ಹಾಗೆ ಕೂಡ ನಾನು ಇಂಜಿನಿಯರಿಂಗ್ ನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ತಾ ಬಂದೆ. ಅದೇ ಸಮಯದಲ್ಲಿ ವಿದ್ವತ್ ಕೂಡ ಪರೀಕ್ಷೆ ಮುಗಿಸ್ಕೊಂಡ್ವಿ. ಆಮೇಲೆ ಹಾಗೆ ನಂದಿನೀಶ್ವರ್ ಅವ್ರ ಹತ್ರ ನಾವು ಕಲಿತಾ ಇದ್ದಾಗ ಬಹಳಷ್ಟು ನೃತ್ಯದ ಒಂದು ಹೊಸ ಪ್ರಕಾರನೇ ಅವರು, ಹೊಸ ಬೇರೆ ಬೇರೆ ವೆರೈಟೀಸ್ ಏನಿದೆ, ದೃಷ್ಟಿಕೋನ ಏನಿದೆ ಅದನ್ನು ನಮ್ಗೆ ತಿಳಿಸ್ಕೊಟ್ರು. ಮುಂಚೆಲ್ಲ ಬರೀ ಎಕ್ಸಾಮ್ ಸಿಲೆಬಸ್, ಎಕ್ಸಾಮ್ ರೀತಿಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಎಕ್ಸಾಮ್ ಮುಗಿಸಿ ವಿದ್ವತ್ ಆದ್ಮೇಲೆ ಅರಂಗೇಟ್ರಂ ಮಾಡಿಸಿದ್ರು ನಮ್ಮ ಗುರುಗಳು. ಸೊ ಅರಂಗೇಟ್ರಂ ಆದ್ಮೇಲೆನೆ ನಮ್ ನಿಜವಾದ ನೃತ್ಯ ಕಲಿಕೆ ಶುರು ಆಗತ್ತೆ ಅಂತ ನನ್ಗೆ ಅನ್ಸ್ತು. ಹೊಸ ಪ್ರಯೋಗಗಳಿಗೆ ನಮ್ನೆಲ್ಲ ಜೋಡಿಸ್ಕೊತಾ ಇದ್ರು. ಅದನ್ನ ಹೇಗೆ ನಾವು ಶುರು ಮಾಡ್ಬೇಕು, ಒಂದ್ ಪ್ರಯೋಗನ ಕಾನ್ಸೆಪ್ಟ್ ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದ್ರ ಸ್ಕ್ರಿಪ್ಟ್ ಬರ್ಕೋಬೇಕು, ಅದನಂತರ ಹೇಗೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಸಂಗೀತ ಸಂಯೋಜನೆಯಿಂದ ಜೊತೆಗೆ ಲೈವ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ವಿ. ಸೊ ಅದ್ರಲ್ಲಿ ತುಂಬಾ ಕಲಿತೆ ನಾನು ಅವ್ರ ಹತ್ರ. ವಾಪಸ್ ಎಷ್ಟ್ ಗಂಟೆ ಕ್ಲಾಸ್ ಮುಗಿಯತ್ತೆ ಅಂತ ನಮ್ಗೆ ಯಾವತ್ತು ನಾವು ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಆತರ ಗುರುಕುಲ ಪದ್ಧತಿನಲ್ಲಿ ನಮ್ಗೆ ಪಾಠ ನಡೀತಾ ಇತ್ತು.
0: ಇಂಜಿನಿಯರಿಂಗ್ ಕಲ್ತ್ರು ಕೂಡ ಇವಾಗ ನಿಮ್ಮ ಒಲವು ಮಾತ್ರ ನೃತ್ಯದ ಕಡೆನೆ ಇದೆ, ಯಾಕಂದ್ರೆ ನೀವು ವೃತ್ತಿಯನ್ನಾಗಿ ನೀವು ಇಂಜಿನಿಯರಿಂಗ್ ಪದವಿಯನ್ನ ಕಂಟಿನ್ಯೂ ಮಾಡಿಲ್ಲ.
1: ಹೌದು, ನನ್ಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇತ್ತು, ಅದ್ರಲ್ಲಿ ಕೆಲಸ ಮಾಡಿದೆ 5 ವರ್ಷ. ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಅನ್ಸ್ಲಿಲ್ಲ. ಮುಂಚೆಯಿಂದ ನೃತ್ಯದ ಮೇಲೆ ಜಾಸ್ತಿ ಒಲವು ಇದ್ದಿದ್ರಿಂದ ಅದನ್ನು ಬಿಟ್ಟಿರ್ಲಿಲ್ಲ. ಬಟ್ ಮನ್ಸಲ್ಲಿ ಇತ್ತು ನನ್ ಮುಂದೆ ಇದನ್ನೇ ಮಾಡೋದು ಅಂತ ಒಂದು ದೃಢವಾದ ಒಂದು ನಂಬಿಕೆ ಇತ್ತು.
0: ಸೊ ಈ ಭರತನಾಟ್ಯಂ ನೃತ್ಯ ವಿಧದಲ್ಲಿ ಯಾವ್ದೆಲ್ಲ ಶೈಲಿಗಳು ಬರ್ತವೆ ರಮ್ಯಾ ಅವರೇ?
1: ಭರತನಾಟ್ಯದಲ್ಲಿ ಸಾಕಷ್ಟು ಶೈಲಿಗಳಿದೆ. ತಂಜಾವೂರು ಶೈಲಿ, ಮೈಸೂರು ಶೈಲಿ, ಕಲಾಕ್ಷೇತ್ರ, ಒಳವೂರು, ಆತರ ಬಹಳಷ್ಟು ಶೈಲಿಗಳಿದೆ. ನಮ್ಮ ಗುರುಗಳು ಕಲಿತಾ ಇದ್ದಿದ್ದು ತಂಜಾವೂರು ಶೈಲಿನಲ್ಲಿ ನಮಗೆ ಪಾಠ ಆಗಿರೋದು. ಇದರದ್ದು ಒಂದು ವಿಶಿಷ್ಟ ಏನಂತಂದ್ರೆ ಇದರಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ರಾಗ ಛಾಯೆ ಹೇಗೆ ಹೋಗುತ್ತೆ ಅದೇ ರೀತಿ ನಾವು ಸಾಹಿತ್ಯದ ಅಭಿನಯನ ಹಂಗೆ ತಗೊಂಡು ಹೋಗ್ತೀವಿ. ಸೊ ಅದರಲ್ಲಿ ಸಂಗೀತಕ್ಕೆ ಹೆಚ್ಚು ಮಹತ್ವ ರಾಗ ಛಾಯೆಗೆ ಇದೆ.
0: ಈಗ ಅದರಲ್ಲಿ ಭಂಗಿಗಳು, ಪೋಶ್ಚರ್ಸ್ ಎಲ್ಲ ಇಂಪಾರ್ಟೆಂಟ್, ಕಣ್ಣಿನ ಹಾವ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಭರತನಾಟ್ಯಮಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನಾದ್ರೂ ಚೇಂಜ್ ಅಂದ್ರೆ ಡಿಫ್ರೆನ್ಸಸ್ ಇದೆಯಾ ಬೇರೆ ಬೇರೆ ವಿಧದಲ್ಲಿ?
1: ಇಲ್ಲ ಇಲ್ಲ, ಒಂದೇ ಇದು ನಾಟ್ಯಶಾಸ್ತ್ರ ಒಂದೇ ಎಲ್ಲದಕ್ಕೂ. ಶೈಲಿ ಅಂತಂದ್ರೆ ನಾವೀಗ ಬೇರೆ ಬೇರೆ ಸ್ಟೆಪ್ಸ್ ಅದನ್ನ ಅಡುಗುಗಳು ಅಂತ ಕರಿತೀವಿ.
0: ಓಕೆ,
1: ಅದನ್ನ ಒಂದು ಡಾನ್ಸ್ ಐಟಮ್ ಕಲಿಯಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಟೆಪ್ಸ್ ನ ಕಲ್ತ್ಕೋತೀವಿ. ಅದನ್ನ ಮಾಡೋ ರೀತಿನಲ್ಲಿ ವ್ಯತ್ಯಾಸ ಇರತ್ತೆ ಅಷ್ಟೇ. ಕೈ ಇಟ್ಕೊಳ್ಳೋ ಪೊಸಿಷನ್ ಆಗ್ಲಿ, ಕಾಲ್ ಮಾಡೋ ಪೊಸಿಷನ್ ಆಗ್ಲಿ, ಕೆಲವೊಂದ್ರಲ್ಲಿ ವ್ಯತ್ಯಾಸ ಇರತ್ತೆ, ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ.
0: ಓಕೆ ಓಕೆ.
1: ಮತ್ತೆ ಎಲ್ಲ ಭಂಗಿ ಎಲ್ಲ ಸ್ಟೈಲ್ ಅದರದೇ ಒಂದು ವೈಶಿಷ್ಟ್ಯತೆ ಇರುತ್ತೆ. ಕೆಲವು ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ರೀತಿ ತಂಜಾವೂರು ಶೈಲಿನಲ್ಲಿ ಸಂಗೀತದ ರಾಗ ಛಾಯೆಗೆ ಹೆಚ್ಚು ಮಹತ್ವ ಇದೆ.
0: ಲೈವ್ ಒಬ್ರು ಸಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ರೆಕಾರ್ಡೆಡ್ ಮ್ಯೂಸಿಕ್ಗೆ ಪರ್ಫಾರ್ಮ್ ಮಾಡ್ತೀರಾ?
1: ಎರಡು ಮಾಡ್ತೀವಿ. ಬಟ್ ಏನಂದ್ರೆ

0: ಲೈವ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ, ನಮ್ಗೆ ಕಂಪೋಸಿಷನ್ಗೆ ಕೊರಿಯೋಗ್ರಫಿಗೆ ತುಂಬಾ ಹೆಚ್ಚು ಅವಕಾಶ ಇರುತ್ತೆ. ಎಷ್ಟು ನಾವು ಅಲ್ಲಿ ಕತೆ ಏನ್ ತೋರಿಸ್ಬೇಕು ಅಂತ ಇದೀವಿ, ಅದಕ್ಕೆ ಎಷ್ಟು ಸಮಯ ಬೇಕೋ ನಾವು ಅಷ್ಟರಲ್ಲಿ ಅಳವಡಿಸ್ಕೋಬಹುದು. ರೆಕಾರ್ಡೆಡ್ ಆದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ.
1: ಓಕೆ ಓಕೆ. ಬೇರೆ ಬೇರೆ ಗುರುಗಳ ಹತ್ರ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ಗುರುಗಳ ಹತ್ರ ನೀವು ಏನೇನ್ ಕಲ್ತ್ಕೊಂಡ್ರಿ, ಅಂಡ್ ಹೇಗೆ ಒಬ್ಬರ ಟೀಚಿಂಗ್ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಿಮ್ಮ ಮನಸ್ಸಿಗೆ?
0: ಒಬ್ಬೊಬ್ಬರು ಗುರುಗಳದು ಒಂದೊಂದು ವೈಶಿಷ್ಟ್ಯ,
1: ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಅಂಶಗಳನ್ನ ಕಲಿಯೋ ಸ್ಕೋಪ್ ಇರುತ್ತೆ. ಸೊ ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿರೋದು?
0: ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ ಹೇಳಿ, ಅವರು ನನಗೆ ಮೊದಲನೇ ಹೆಜ್ಜೆ ಹಾಕೋದನ್ನ ಹೇಳ್ಕೊಟ್ಟಿದ್ದು. ಅವರ ಗುರುಗಳು ಚಂದ್ರಮತಿ ಅಂತ ಹೇಳಿ, ಅವರು ತುಂಬಾ ವೆರೈಟಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಜಾನಪದ ನೃತ್ಯಗಳನ್ನ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ವೆರೈಟಿ ನಮ್ಗೆ ತಂದ್ಕೊಡ್ತಾ ಇದ್ರು, ಅಂಡ್ ಯಾವುದೇ ಒಂದು ಹೊಸ ಹಾಡ್ನ ತಗೊಂಡು ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಚಿಕ್ಕಂದ ನಾವೀಗ ಹನುಮಾನ್ ಚಾಲೀಸ್ ತಗೊಂಡ್ ಮಾಡೋದು ಆತರ ಯಾವ್ದಾದ್ರು ಒಂದು ತಗೊಂಡ್ ಮಾಡೋದಕ್ಕೆ ತುಂಬಾ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ರೋಹಿಣಿ ಚಂದ್ರಮೋಹನ್ ಹತ್ರ ವಿದ್ವತ್ ಪಾಠಕ್ಕೆ ಹೋಗ್ತಾ ಇದ್ದೆ. ಅವರು ನೃತ್ಯದಲ್ಲಿ ನಮ್ಮ ಅಂಗಶುದ್ಧಿ, ದೇಹದ ಅಂಗಶುದ್ಧಿ ಎಷ್ಟು ಮುಖ್ಯ, ಅರಮಂಡಿ ಕೂತ್ಕೊಳ್ಳೋದಾಗ್ಲಿ, ನಾವು ಕೈನ ಹಿಡಿಯೋದಾಗ್ಲಿ, ಮತ್ತೆ ಕಣ್ಣಿನ ಚಲನೆ,
1: ಹೌದು
0: ಒಂದೊಂದು ಸ್ಟೆಪ್ಗೂ ಕೂಡ ಅದೇ ಕಣ್ಣಿನ ಚಲನೆ ಬರಬೇಕು, ಆಗ್ಲೇ ಅದರ ಅಂದ ಎದ್ದು ಕಾಣುವುದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಸ್ತ ಮುದ್ರೆಗಳು ಒಂದೊಂದಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ನಾವು ಖುಷಿಯಾಗಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವಾಗ ನೋಡೋರ್ಗೂ ಅಷ್ಟೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ತುಂಬಾನೇ ಅವರು ಬೆಳಕು ಚೆಲ್ಲಿದ್ರು. ತದನಂತರ ನಂದಿನಿ ಈಶ್ವರ್ ಅವ್ರ ಜೊತೆಗೇನೆ ಎರಡು ಕ್ಲಾಸ್ನ ಒಟ್ಟಿಗೆ ಹೋಗ್ತಾ ಇದ್ದೆ. ನಂದಿನಿ ಈಶ್ವರ್ ಅವರು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರು, ಸ್ಪಿರಿಚುಯಾಲಿಟಿ ತ್ರೂ ಡಾನ್ಸ್ ಅಂತ ಅವ್ರದ್ದು ಮೋಟೋ ಇದ್ದಿದ್ದು, ರಾಸವೃಂದ ನೃತ್ಯ ಶಾಲೆ ನಡೆಸ್ತಾ ಇದ್ರು. ನನ್ನ ಗುರುಗಳು ರೇವತಿ ಪ್ರಸಾದ್ ಸಹ ಅವರ ಶಿಷ್ಯನೇ ಆಗಿದ್ರು. ಸೊ ಅವ್ರಿಗೆ ನಮ್ಗೆ ಸುಮಾರು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಾಮ್ಗಿಂತ ಮುಂಚೆ, ಅವ್ರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾನು. ಸೊ ಮುಂಚೆಯಿಂದ ಪರಿಚಯ ಇತ್ತು. ನನ್ನ ಅರಂಗೇಟ್ರಂಗೂ ಸಹ ಅವರು ಬಂದಿದ್ರು. ಅದಾದ್ಮೇಲೆ ಅವರು ನನ್ಗೆ ಈ ತರ ಬಾ ನೀನು ಈ ತರ ನೃತ್ಯ ಕಲಿಯೋದಕ್ಕೆ, ಈ ತರ ಒಂದು ಪ್ರದರ್ಶನ ಗ್ರೂಪ್ ಕೊರಿಯೋಗ್ರಫಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ಅದು ನನ್ನ ಒಂದು ಸೌಭಾಗ್ಯ.
1: ಅವರೇ ಗುರುಗಳ ಹತ್ರ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮ್ಮ ವೈಯಕ್ತಿಕ ಇದರಲ್ಲಿ ನಾಲೆಜ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿರೋದಿದೆಯಾ, ಮುಂದೆ ಐಡಿಯಾಲಜೀಸ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು?
0: ಹೌದು, ಇದು ಮಂಕುತಿಮ್ಮನ ಕಗ್ಗಗಳಿಗೆ, ವಚನಗಳಿಗೆ, ಅದಕ್ಕೆಲ್ಲ ಅಭಿನಯವನ್ನ ಮಾಡಿದ್ದೀನಿ. ವೃತ್ತಾಂತ ಸ್ಟೆಪ್ಸ್ಗೆ ಏನು ಇಲ್ದೀರಾ, ಬರೀ ಮುಖ ಭಾವನೆಗಳ ಮೂಲಕ ಆ ಸಾಹಿತ್ಯದ ಅರ್ಥವನ್ನ ತೋರ್ಪಡಿಸೋದು.
1: ಓಕೆ, ಅದರಲ್ಲಿ ಡ್ಯಾನ್ಸ್ ಇರುತ್ತಾ?
0: ಇಲ್ಲ, ಬರೀ ಕೂತ್ಕೊಂಡು ಅಭಿನಯ ಮಾಡೋದಷ್ಟೇನೆ.
1: ಓಕೆ,
0: ಅದನ್ನ ಪ್ರಯೋಗ ಮಾಡಿದ್ದೀನಿ. ಹಾಗೇನೆ ನಮ್ಮ ಉಪಾಸನ ನೃತ್ಯಾಲಯ ಅಂತ ಹೇಳಿ ನಾನು ಏನು ಶಾಲೆ ನಡೆಸ್ತೀನಿ, ಅಲ್ಲಿ ಮಕ್ಕಳಿಗೆ ಅಡವುಗಳನ್ನ ಏನ್ ಹೇಳ್ಕೊಡ್ತೀವಿ ಅಲ್ಲೇನೆ ಸಂಗೀತವನ್ನ ಹಾಡಿ ಜೊತೆಗೆ ಅದಕ್ಕೇನೆ ಸ್ಟೆಪ್ಸ್ನು ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಸ್ತೀವಿ. ಇದು ನಮ್ಮ ಗುರುಗಳಿಂದಾನೆ ಕಲ್ತಿರೋದು. ಅವರು ಸಂಗೀತ ಛಾಯೆ ಅವ್ರಿಗೆ ಸ್ವರಗಳು ಹೆಂಗ್ ಹೋಗುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಭ್ಯಾಸ ಆಗೋದಕ್ಕೋಸ್ಕರ ನಾವು ಅದೇ ಚಿಕ್ಕ ಮಕ್ಕಳಿಂದಾನೆ ಅದನ್ನ ಅಭ್ಯಾಸ ಮಾಡಿಸ್ತಾ ಇದೀವಿ.
1: ಓಕೆ,
0: ಹಾಗೆ ಒಂದು ಪ್ರಯೋಗ ಏನ್ ಮಾಡಿದ್ದು ಅಂದ್ರೆ ಶ್ರೀರಾಮ ಕಥಾ ಸ್ಮರಣೆ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ, ನೃತ್ಯ ಕಥನ ಅಂತ ಹೇಳ್ಬೋದು. ರಾಮಾಯಣನೇ ಎಲ್ಲರಿಗೂ ಗೊತ್ತಿರೋದು, ರಾಮಾಯಣ ಕಥೆನೆ. ಆದ್ರೆ ದಾಸ ಸಾಹಿತ್ಯದಲ್ಲಿ ಬರುವಂತ ದೇವನಾಮಗಳು, ಕನ್ನಡ ದೇವನಾಮಗಳನ್ನ ತಗೊಂಡ್ವಿ. ಯಾವುದೇ ಕೃತಿ ಆಗ್ಲಿ ಅಥವಾ ಬೇರೆ ಇದನ್ನ ತಗೊಳ್ಳಿಲ್ಲ, ಇದು ಕನ್ನಡ ದೇವನಾಮಗಳನ್ನ ಹುಡುಕಿ ಅದರಲ್ಲಿ ರಾಮನ್ ಹುಟ್ಟಿನಿಂದ ಹಿಡಿದು ಇದರನ್ನ ಪಟ್ಟಾಭಿಷೇಕದವರೆಗೂ ತಗೊಂಡ್ವಿ. ಅದು ಒಂದು ಹೊಸ ಪ್ರಯತ್ನ, ಬಹಳ ಚೆನ್ನಾಗಿ ಬಂತು. ಅದ್ರಲ್ಲಿ ಏನೊಂದು ವೈಶಿಷ್ಟ್ಯ ಅಂತಂದ್ರೆ ತೊಟ್ಲು ಶಾಸ್ತ್ರದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಬಂತು. ಸೊ ತೊಟ್ಲು ಶಾಸ್ತ್ರದ ಹಾಡಲ್ಲಿ ನಿಜವಾಗ್ಲೂ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಹೇಗೆ ತೊಟ್ಲಿಗೆ ಹಾಕಿ ಗುಂಡಪ್ಪನಿಟ್ಟು ದೃಷ್ಟಿ ತೆಗೆದು ಹೇಗೆ ಮಾಡ್ತೀವಿ, ಅದೇ ಪೂರ್ತಿ ಶಾಸ್ತ್ರ ಎಲ್ಲ ಮಾಡೋರು ಮಕ್ಕಳು ಆ ಹಾಡ್ನಲ್ಲಿ. ಸೊ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಹೇಗೆ ಹೇಗ ಇರುತ್ತೆ ಅಂತ. ಯಾಕಂದ್ರೆ ಫಂಕ್ಷನ್ ಹೋದಾಗ ಯಾರು ಅಲ್ಲಿ ಏನ್ ನಡೀತಾ ಇರುತ್ತೆ
1: ಎಕ್ಸ್ಪ್ಲೈನ್ ಮಾಡೋ
0: ಯಾರು ನೋಡೋದು ಇಲ್ಲ, ಮಕ್ಕಳು ಅಪ್ಪಾಡಿಗವರೆಲ್ಲ ಇರ್ತಾರೆ, ಯಾರ ದೊಡ್ಡ ಮಕ್ಕಳೇ ಅಂತನಾಗ್ಲಿ ಬರೀ ಮಾತಾಡ್ಕೊಂಡು ಕಾಲ ಕಳೀತಾರೆ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಕಥೆಗೂ ಗೊತ್ತಾಗತ್ತೆ.
1: ಕರೆಕ್ಟ್, ಹೊರಟು ಹೋಗಿದೆ ಕತೆ ಕೇಳೋದು, ಆಮೇಲೆ ಈ ತರ ನಾಟಕಗಳನ್ನ ನೋಡೋದು, ಪ್ರದರ್ಶನಗಳನ್ನ ನೋಡೋದೆಲ್ಲ ಈಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು ಕೂತಿರ್ತಾರೆ ವಿನಃ ಈ ತರದ ಪ್ರದರ್ಶನಗಳು ಕಲೆಗೆ ಸಿಗ್ನಿಫಿಕೆನ್ಸ್
0: ಪ್ರೋತ್ಸಾಹ ಮಾಡ್ಬೇಕು. ಈ ತರ ಇವಾಗ ನಾವು ಇದನ್ನ ಈ ಸೀನ್ ಮಾಡ್ಬೇಕಾಗಿದೆ, ಇದನ್ನ ನೀವು ಓದ್ಕೊಂಡು ಬನ್ನಿ ಕತೆಯಲ್ಲಿ ಹೆಂಗಿದೆ ಅಂತ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ ಒಂದು ಯುದ್ಧದ ಸೀನ್ ಆಗ್ಲಿ ಇದಾಗ್ಲಿ, ಯಾವ ಒಂದು ಇಟ್ಕೊಂಡಿರ್ತಾರೆ ಆಯುಧ, ರಾಮ ಯಾವ್ದು ಇಟ್ಕೊಂಡಿರ್ತಾನೆ, ಈ ಕಡೆ ರಾವಣ ಹೆಂಗಿರ್ತಾನೆ, ಕುಂಭಕರ್ಣ ಆದ್ರೆ

0: ಹೆಂಗ್ ಮಾಡ್ತಾನೆ.
1: ಓಕೆ,
0: ಸೊ ಆತರ ಅವರು ನೋಡ್ಕೊಂಡು ಅದನ್ನ ಹೆಂಗೋ ಮಾಡಿ ತಿಳ್ಕೊಂಡು ಬರ್ತಾರೆ ಮಕ್ಕಳು. ಅದನ್ನ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ.
1: ಓಕೆ, ನೀವು ಭರತನಾಟ್ಯಂ ಜೊತೆ ಕಥಕ್ ಕೂಡ ನೀವು ಕಲ್ತಿದ್ದೀರಿ. ಸೊ ಇದು ಕಥಕ್ ಕಲಿಯೋದ್ರಿಂದ ನಿಮ್ಮ ಭರತನಾಟ್ಯಂ ಅಭಿವ್ಯಕ್ತಿಗೆ ಅದು ಹೇಗೆ ಒಂದು ಹೊಸ ಆಂಗಲ್ ನ ನೀಡ್ತು ಅಂತ ನಿಮ್ಮ ಅನಿಸಿಕೆ?
0: ಹೌದು, ನಂದಿನೀಶ್ವರ ಅವ್ರ ಹತ್ರನೇ ನಾನು ಕಥಕ್ ಕೂಡ ಕಲ್ತಿದ್ದು. ಕಥಕ್ ನಲ್ಲಿ ನಾವೀಗ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಮಾಡೋ ತರ ಅರಮಂಡಲ ಆತರ ನಾಟ್ಯಾರಂಭ ಆತರ ಸ್ಟಿಫ್ ಆಗಿ ಮಾಡುವಂತ ಪೋಸ್ಚರ್ಸ್ ಇರೋದಿಲ್ಲ. ಅದರಲ್ಲಿ ಲಾಸ್ಯ ಅಂತಂದ್ರೆ ಗ್ರೇಸ್ಫುಲ್ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫುಟ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿರುತ್ತೆ ಫುಟ್ ವರ್ಕ್ ಅಲ್ಲಿ. ಸೊ ಆ ಗ್ರೇಸ್ ಏನಿದೆ ಮತ್ತೆ ಆ ಫುಟ್ ವರ್ಕ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಿಗಿ ಮಾಡೋದು ಅದನ್ನ ತುಂಬಾ ಹೆಲ್ಪ್ ಆಗತ್ತೆ. ಆ ಗ್ರೇಸ್ ನ ನಾವು ಭರತನಾಟ್ಯದಲ್ಲಿ ಮಾಡುವಾಗ ಅಭಿನಯದಲ್ಲಿ ಅಳವಡಿಸ್ಕೋಬಹುದು.
1: ಸೊ ಎಕ್ಸ್ಪ್ರೆಷನ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಥಕ್ ಎಕ್ಸ್ಪ್ರೆಷನ್ಸ್ ಕೂಡ.
0: ಹೌದು ಹೌದು ಹೌದು,
1: ಹಣ್ಣಿನ ಹಾವಭಾವನೂ ಇನ್ಕ್ಲೂಡ್ ಆಗಿರುತ್ತೆ,
0: ಇನ್ಕ್ಲೂಡ್ ಆಗತ್ತೆ. ಹೌದು, ಎಸ್ಪೆಷಲಿ ಬಾಡಿ ಗ್ರೇಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ.
1: ಓಕೆ ಓಕೆ, ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಆ ಡಾನ್ಸ್ ಫಾರ್ಮಿಗೂ ಈ ಡಾನ್ಸ್ ಫಾರ್ಮ್ಗೂ? ನಿಮ್ಗೆ ಪ್ರಿಯವಾದ ಡಾನ್ಸ್ ಫಾರ್ಮ್ ಯಾವುದು? ಇದು ಕ್ವಶನ್ ಕೇಳಬಾರ್ದು, ಯಾಕಂದ್ರೆ ಡಾನ್ಸ್
0: ಇಲ್ಲ ನನಗೆ. ಭರತನಾಟ್ಯ ಹೆಚ್ಚು ಕಲ್ತಿರೋದ್ರಿಂದ ಹೆಚ್ಚು ತಿಳಿದಿರೋದ್ರಿಂದ ಇದು ಇಷ್ಟ. ಕಥಕ್ ಕೂಡ ತುಂಬಾನೇ ಇಷ್ಟ. ಕಥಕ್ ಒಂದೇ ಅಂತಲ್ಲ, ಎಲ್ಲಾ ನೃತ್ಯ ಕಾರ್ಯಗಳಿಗೆ ಅಟೆಂಡ್ ಮಾಡಿದ್ದೀನಿ. ಗೋವಿಂದ ನಾಟ್ಯಂ, ಮಣಿಪುರಿ, ಎಲ್ಲದಲ್ಲೂ ಅದರದೇ ವೈಶಿಷ್ಟ್ಯ ಇದೆ. ಡಾನ್ಸೇ ಇಷ್ಟ ಆಗಿರೋದ್ರಿಂದ ನಮ್ಗೆ ಯಾವುದೇ ಫಾರ್ಮ್ ಆಗ್ಲಿ, ಇನ್ನೊಂದು ಜಾನಪದ ನೃತ್ಯ ಆಗ್ಲಿ ಮಾಡಕ್ಕೆ ಖುಷಿ.
1: ಓಕೆ, ಈಗ ಬೇರೆ ಬೇರೆ ಡಾನ್ಸ್ ಫಾರ್ಮ್ಗಳ ವರ್ಕ್ಶಾಪ್ಸ್ ನ ನೀವು ಅಟೆಂಡ್ ಮಾಡಿದ್ದೀರಲ್ಲ, ಇದು ನಿಮ್ಮ ಕಲಾ ದೃಷ್ಟಿಯನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ರಮ್ಯಾ ಅವರೇ?
0: ಹೌದು ಹೌದು, ಒಂದೊಂದು ಡಾನ್ಸ್ ಫಾರ್ಮ್ ನಲ್ಲೂ
1: ಬೇರೆ ಬೇರೆ ಕಲ್ತ್ಕೊಳಕ್ ಇರತ್ತಲ್ವಾ, ಒಂದೇ ತರ ಇರಲ್ಲ ಯಾವುದು
0: ಇರೋದಿಲ್ಲ. ಹೌದು, ಈಗ ಮಣಿಪುರಿ ತಗೊಂಡ್ರೆ ನಾವು ಅದನ್ನ ನೋಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ಬಿಡತ್ತೆ. ಈಗೆಲ್ಲ ನಾವೆಲ್ಲರೂ ಒಂದು ವಿಡಿಯೋ ನೋಡಿದಾಗ ಇದರಲ್ಲಿ ಏನಿಲ್ಲ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ, ಆದ್ರೆ ಮಾಡಕ್ಕೆ ನಿಂತಾಗ ಗೊತ್ತಾಗತ್ತೆ ಅದರಲ್ಲಿ ತುಂಬಾ ನಿಧಾನವಾದ ಮೂಮೆಂಟ್ಸ್ ಇರುತ್ತೆ. ಅಷ್ಟು ಸ್ಲೋ ಆಗಿ ಮಾಡೋದು ಬಹಳ ಕಷ್ಟ, ಪೊಸಿಷನ್ ಅಲ್ಲಿ ನಿಂತು ಅದನ್ನ ಮಾಡೋದು ತುಂಬಾ ಕಷ್ಟ. ಮತ್ತೆ ಅದು ನಾರ್ತ್ ಈಸ್ಟರ್ನ್ ಫಾರ್ಮ್ ಇದಿರುತ್ತೆ, ಸೊ ಅದರಲ್ಲಿ ಇದು ವಿಷ್ಣು ಪಂಥ ಅದರದ್ದು ಹಾಡುಗಳು ಜಾಸ್ತಿ ಇರುತ್ತೆ. ಸೊ ಅದರದ್ದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ, ಅದ್ರಲ್ಲಿ ಯಾವ ರೀತಿ ನೃತ್ಯಗಳಿರುತ್ತೆ, ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ, ಸೊ ಅದನ್ನ ತಿಳ್ಕೋಬಹುದು.
1: ಓಕೆ, ರವೀಂದ್ರ ನಾಟ್ಯದ ಕಡೆ ಹೇಗೆ ಒಲವು ಬಂತು?
0: ಅದು ಕೂಡ ನಂದಿನೇಶ್ವರ ಅವರು ಏರ್ಪಡಿಸಿದ್ರು ಒಂದು ಕಾರ್ಯಾಗಾರ, ವಾಲ್ಮೀಕಿ ಬ್ಯಾನರ್ಜಿ ಅವರು ನಡೆಸ್ಕೊಟ್ಟಿದ್ರು.
1: ಓಕೆ,
0: ಅದು ಒಂದು ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರದ್ದು ಮ್ಯೂಸಿಕ್ ಸಹ ತುಂಬಾ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಪೂರ್ತಿನೇ ಬೇರೆ ತರ ಬರುತ್ತೆ.
1: ಸೊ ನೀವು ಇವಾಗ ಬೇರೆ ಬೇರೆ ನೃತ್ಯ ಫಾರ್ಮ್ ಅಲ್ಲಿ ತೊಡಗಿ ಕೊಂಡಿರೋದ್ರಿಂದ ನಿಮ್ಗೆ ಅದು ಒಂದು ಶಕ್ತಿ ಅಂತ ಅನ್ಸುತ್ತೆ, ಒಂದು ಚಾಲೆಂಜ್ ಅಂತ ಅನ್ಸುತ್ತೆ? ಯಾಕಂದ್ರೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲಾನು ಬೇರೆ ಬೇರೆ ಶೈಲಿಗಳನ್ನು ಕಲ್ತ್ಕೋಬೇಕು, ಭಂಗಿಗಳನ್ನ ಕಲ್ತ್ಕೋಬೇಕು, ಥಿಯರಿನೂ ಕಲ್ತ್ಕೋಬೇಕು ಅದ್ರ ಜೊತೆಗೇನೆ, ಮತ್ತೆ ಸಂಗೀತನೂ ಕಲ್ತ್ಕೋಬೇಕು. ಸೊ ಅದು ಒಂಥರ ಚಾಲೆಂಜ್ ಅಂತ ಅನ್ಸುತ್ತೆ ಅದು, ಬಟ್ ಆರ್ ಇಟ್ ಇಸ್ ಆಡಿಂಗ್ ಟು ಯುವರ್ ಎನರ್ಜಿ ಆರ್ ಸ್ಟ್ರೆಂತ್ ಅಂತ ಅನ್ಸುತ್ತೆ?
0: ಒಂದ್ ರೀತಿ ಸ್ಟ್ರೆಂತ್ ಹೌದು, ಒಂದ್ ರೀತಿ ಚಾಲೆಂಜು ಹೌದು.
1: ಓಕೆ,
0: ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರುತ್ತೆ, ಸೊ ಅದನ್ನ ತಿಳ್ಕೋಬೇಕಾಗತ್ತೆ.
1: ಓಕೆ,
0: ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ. ಈಗ ಚಾಲೆಂಜ್ ಏನು ಅಂತಂದ್ರೆ, ನಾವು ಕಥಕ್ ಮಾಡ್ಬೇಕಾದ್ರೆ ಭರತನಾಟ್ಯ ಮಿಕ್ಸ್ ಮಾಡಬಾರ್ದು, ಸೊ ಅದೆರಡನ್ನು ಬೇರೆ ಇಟ್ಟಿರಬೇಕು. ಸೊ ಅದು ಒಂದ್ ನಮ್ಗೆ ಚಾಲೆಂಜ್, ಸೊ ಎರಡು ಕೂಡ ಆಗತ್ತೆ.
1: ಈಗ ಡಾನ್ಸ್ ಇಸ್ ಅ ಥೆರಪಿ ಅಂತಾನು ಹೇಳ್ಬೋದು. ಸೊ ಇದು ನಮ್ಮ ಮಾನಸಿಕ ಆರೋಗ್ಯ ಬೂಸ್ಟ್ ಮಾಡುವಲ್ಲಿ ಅಥವಾ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ರಮ್ಯಾ ಅವರೇ?
0: ಹೌದು, ಈಗ ನೀವು ನೋಡ್ತಿರೋ ಎಲ್ಲಾ ಕಡೆ ಮಾಂಟೆಸರಿಗಳಲ್ಲಿ ಇದು ಫೈನ್ ಮೋಟಾರ್ ಸ್ಕಿಲ್ಸ್ ಗೋಸ್ಕರ ಎಲ್ಲರೂ ಸೇರಿಸ್ತಾರೆ, ಅದು ಇಲ್ಲಿ ನ್ಯಾಚುರಲ್ ಆಗಿ ಆಗತ್ತೆ ಮಕ್ಕಳಿಗೆ. ಎನಿ ಆರ್ಟ್ ಫಾರ್ಮ್ ತಗೊಳ್ಳಿ, ಅದರಲ್ಲಿ ನೀವು ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಒಂದೇ ಸಮಯದಲ್ಲಿ ಅವರು ಒಂದು ಸ್ಟೆಪ್ ಮಾಡ್ಬೇಕಾದ್ರೆ ರಿದಮ್ ಗೊತ್ತಿರಬೇಕು, ತಾಳದಲ್ಲಿ ತೋರಿಸ್ತಾ ಇರಬೇಕು, ಕೈ ಹಸ್ತಗಳು ಮಾಡ್ತಾ ಇರಬೇಕು, ಬಾಡಿ ಮೂವ್ಮೆಂಟ್ ನೋಡ್ಕೋಬೇಕು, ಅವ್ರ ಕಣ್ಣಿನ ಚಲನೆ, ಕತ್ತಿನ ಚಲನೆ, ಆಮೇಲೆ ಶಿರದ ಚಲನೆ ಎಲ್ಲದನ್ನೂ ಅಟ್ ಎ ಟೈಮ್ ಮಾಡ್ಬೇಕು ವಿತ್ ದ ರಿದಮ್. ಸೊ ಅಲ್ಲಿ ಎಷ್ಟು ತುಂಬಾ ಒಳಗಡೆ ಕೆಲಸ ಮೆಂಟಲ್ ಆಗಿ ಅವ್ರು ಮಾಡ್ತಿರ್ತಾರೆ, ಸೊ ಆದ್ರಿಂದ ಅದು ಆ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ ಆಗತ್ತೆ, ಮ್ಯಾಥಮೆಟಿಕಲ್ ಆಗಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ತಾಳಜ್ಞಾನ ಬರುತ್ತೆ.
1: ಹೌದಾ?
0: ಹೌದು.
1: ಓಕೆ,
0: ಸೊ ಇಷ್ಟು ಆವರ್ತದಲ್ಲಿ ಅವ್ರು ಕಂಪ್ಲೀಟ್ ಮಾಡ್ಬೇಕು ಅದನ್ನ ಅಂತ ಅವ್ರಿಗೆ ಅರ್ಥ ಆಗತ್ತೆ.
1: ಟೈಮ್ ಸೆನ್ಸ್ ಚೆನ್ನಾಗಿ
0: ಹೌದು ಡೆವಲಪ್ ಆಗತ್ತೆ. ಆಮೇಲೆ ನೀವು ಫಿಸಿಕಲ್ ಆಗಿ ಹೇಳ್ದಂಗೆ, ನಾವು ಡಾನ್ಸ್

0: ಬಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ಸ್ಟೆಪ್ ಶುರು ಮಾಡೋದಿಲ್ಲ, ಒಂದ್ 15 ನಿಮಿಷ ನಾವು ವ್ಯಾಯಾಮ ಮಾಡ್ತೀವಿ. ನಾನು ಅದಕ್ಕೆ ಯೋಗಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಯೋಗಾಸನಗಳು ಮಾಡಿಸ್ತೀನಿ, ಸೂರ್ಯ ನಮಸ್ಕಾರ ಮಾಡಿ, ಸೀನಿಯರ್ ಮಕ್ಕಳಿಗೆಲ್ಲ ನಾವು ಅದೇ ವಾರ್ಮ್ ಅಪ್ ಆಗತ್ತೆ, ಸೂರ್ಯ ನಮಸ್ಕಾರ ಮಾಡಿಸಿ ನಾವು ಶುರು ಮಾಡ್ತೀನಿ ಕ್ಲಾಸ್. ಸೊ ಆ ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ.
1: ಓಕೆ,
0: ಸೊ ಅದೆಲ್ಲ ಮಾಡೋದ್ರಿಂದ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
1: ಯಾರು ಹೇಳಲ್ಲ ಎಲ್ರು, ಲೈಕ್ ಈಗ ಮಾನಸಿಕ ತೊಂದರೆ ಇರೋರಿಗೆ ಯಾರಿಗಾದ್ರೂ ನೀವು ಇದು ಡ್ಯಾನ್ಸ್ ಕಲೀರಿ ಅಥವಾ ಈ ತರದ ಯಾವ್ದಾದ್ರು ಹಾಬೀಸ್ ಅಲ್ಲಿ ತೊಡಸ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಲೈಕ್ ಮೆಡಿಸಿನ್ಸ್ ಬಗ್ಗೆನೇ ಜಾಸ್ತಿ
0: ಮಾತಾಡ್ತಾರೆ.
1: ವಿ ಕ್ಯಾನ್ ಕನ್ಸಿಡರ್ ಡ್ಯಾನ್ಸ್ ಆಸ್ ಆಲ್ಸೋ ಅ ಥೆರಪಿ ಅಂತ ಅಲ್ವಾ?
0: ಹೌದು ಹೌದು. ನಾನು ಒಂದ್ಸಲ ಡೆಫೆಂಡಮ್ ಮಕ್ಕಳಿಗೆ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದೆ. ಆಗ ಅವರು ಆನ್ಯುವಲ್ ಡೇಗೆ ನಮ್ಮ ನಮ್ಮ ಟೀಚರ್ ಕಳಿಸಿದ್ರು ಅಲ್ಲಿ ಹೇಳ್ಕೊಡ್ಲಿಕ್ಕೆ. ಅವಾಗ ಒಂದ್ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ. ಎಲ್ಲಾ ಅವರು ಕೂಡ ಸಹಜವಾಗಿ ಅವ್ರಿಗೂ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಮಾಡ್ಬೇಕು ಅಂತ ಇರುತ್ತೆ. ಸೊ ನಾವು ಹೆಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವರು ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನಾವು ಹೇಳ್ಕೊಳ್ಳೋ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ, ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೂ. ತುಂಬಾ ಸಂತೋಷ ಕೊಡುವಂತ ಒಂದು ಇದು ನೃತ್ಯ. ಅದಕ್ಕೆ ನನ್ನ ಶಾಲೆಗೆ ಇದು ಉಪಾಸನ ಅಂತ ಇಟ್ಟಿರೋದು. ಉಪಾಸನೆ ಅಂತಂದ್ರೆ ವರ್ಷಿಪ್, ಪ್ರೇಯರ್ ಅಂತ ಅರ್ಥ ಬರುತ್ತೆ. ಸೊ ಈ ನೃತ್ಯದ ಮೂಲಕ ನಮ್ಮ ಒಂದು ಪ್ರಾರ್ಥನೆ ನಡೀತಾ ಇರಬೇಕು, ಪೂಜೆ ಸಲ್ಲಿಸ್ತಾ ಇರಬೇಕು ದೇವರಿಗೆ ಅನ್ನೋದು ಮನೋಭಾವ ಇರಬೇಕು. ಯಾವುದೇ ಒಂದು ಬರೀ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ಅನ್ನೋದು ಒಂದು ನಮ್ಮ ಗುರುಗಳಿಂದ ಬಂದ ಒಂದು ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ ರಮ್ಯ ಅವರೇ, ಇವಾಗ ನೀವು ಅನೇಕ ಪ್ರದರ್ಶನಗಳನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಕೂಡ ಮಾಡಿದಿರ, ಲೈಕ್ ಸೀತಾ ಪರಿಣಯ, ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ರಿಲೇಟೆಡ್ ಅದನ್ನು ಮಾಡಿದಿರ. ಸೊ ಇದು ಮಾಡುವಾಗ ನೀವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೋತಾ ಇದ್ರಿ? ಎಷ್ಟು ದಿನ ಪ್ರಿಪರೇಷನ್ ಬೇಕು ಅದಕ್ಕೆ? ಎಷ್ಟು ಜನ ಮಕ್ಕಳು ಅಥವಾ ಟ್ರೂಪ್ ನ ನೀವು ರೆಡಿ ಮಾಡ್ತೀರಾ, ಅದರ ಬಗ್ಗೆ ಹೇಳ್ತೀರಾ?
0: ಹೌದು, ಈಗ ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳಿದಾಗ ಈಗ ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ಎಲ್ಲ ನಮ್ಮ ಟೀಚರ್ ಜೊತೆಗೆ ಮಾಡಿದ್ದು. ಸೊ ಮುಂಚೆನೆ ಅದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಈಗ ಭಗವದ್ಗೀತೆ ಅಂದ್ರೆ ನಾವು ಅಷ್ಟು ಶ್ಲೋಕಗಳು ನಮ್ಗೆ ಬೈಹಾರ್ಟ್ ಆಗ್ಬಿಟ್ಟಿತ್ತು, ಬಾಯಿಗೆ ಬರ್ತಾ ಇತ್ತು. ಅದರ ಅರ್ಥವನ್ನ ತಿಳ್ಕೊತಾ ಇದ್ವಿ, ಆಮೇಲೆ ಅದನ್ನ ಅಭಿನಯಕ್ಕೆ ತರ್ತಾ ಇದ್ವಿ. ಹಾಗೆ ಪಂಚರತ್ನ ಕೃತಿಗಳನ್ನ ಮಾಡಿಸ್ತಾ ಇದ್ರು. ಅದರಲ್ಲೂ ಸಹ ಒಂದೊಂದು ಕೂಡ ಒಂದೊಂದು ದೊಡ್ಡ ಅದು ಆಧ್ಯಾತ್ಮ ಇದೆ ಒಂದೊಂದ್ರಲ್ಲೂ.
1: 60 ನಿಮಿಷ ಪ್ರದರ್ಶನಕ್ಕೆ ನೀವು ಎಷ್ಟು ದಿನದ ಮುಂಚೆ ತಯಾರಿ ಮಾಡ್ಕೋಬೇಕಾಗತ್ತೆ?
0: ಒಂದ್ 4-5 ತಿಂಗಳು ಬೇಕು.
1: ಓಕೆ ಓಕೆ, ಬಿಗ್ ಬಿಗ್ ಪ್ರಾಜೆಕ್ಟ್.
0: ಹೌದು ಹೌದು, ಹಾಡುಗಳನ್ನ ಹುಡುಕಿ ಅದನ್ನ ಸಾಹಿತ್ಯದ ಅರ್ಥವನ್ನ ಅರ್ಥ ಮಾಡ್ಕೊಂಡು, ಅಥವಾ ಈಗ ಭಗವದ್ಗೀತೆ ಅಂತಂದ್ರೆ ಅದನ್ನ ಹೆಂಗೆ ಪ್ರೊಜೆಕ್ಟ್ ಮಾಡ್ಬೇಕು, ಎಷ್ಟು ಜನ ಮಕ್ಕಳು, ಯಾವ ರೀತಿ ಗ್ರೂಪ್. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ.
1: ಓಕೆ, ಈಗ ನೀವು ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದು ಅದನ್ನೇ ನೀವು ವೃತ್ತಿಯನ್ನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಲೈಫ್ ಅಲ್ಲಿ ಲೈಕ್ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್, ಸೊ ಲೆಟ್ ಮಿ ಕಂಟಿನ್ಯೂ ದಾಟ್ ಅಂತ. ಆ ನಿರ್ಧಾರ ತಗೊಂಡಿರೋದು ಎಷ್ಟು ಕಠಿಣ ಆಗಿತ್ತು ನಿಮ್ಗೆ?
0: ಹೌದು, ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ,
1: ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ, ಇದ್ರಲ್ಲಿ ಗೊತ್ತಿಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿ, ಯು ಡೋಂಟ್ ನೋ ದ ಫ್ಯೂಚರ್. ಸೊ ಹೌ ಡಿಫಿಕಲ್ಟ್ ವಾಸ್ ದಟ್?
0: ಹೌದು, ಆನ್ ಸೈಟ್ ಆಪರ್ಚುನಿಟೀಸ್ ಎಲ್ಲ ಕೂಡ ಬರ್ತಾ ಇತ್ತು ಅವಾಗ. ಬಟ್ ಏನಂದ್ರೆ ಟೈಮು ತುಂಬಾ ತಗೊಂಡ್ಬಿಡುತ್ತೆ ಈ ಪ್ರೊಫೆಷನಲ್ ಜಾಬ್. 9-to-5 ಇರೋದಿಲ್ಲ, ನಂಗೆ ಗೊತ್ತಿರುತ್ತೆ. ಪ್ರಾಜೆಕ್ಟ್ ಡೆಡ್ ಲೈನ್ಸ್ ಅಂತ ಹೇಳಿ ತುಂಬಾ ಸಮಯ ತಗೊಂಡ್ಬಿಡುತ್ತೆ. ನಮ್ಗೆ ಅಂತ ನಮ್ಗೆ ಏನ್ ಆಸೆ ಪಟ್ಟು ಬೇರೆ ಮಾಡ್ಬೇಕು ಅನ್ನೋದಕ್ಕೆ ಸಮಯ ಸಿಗೋದಿಲ್ಲ. ಅದು ಒಂದು ತೊಡಕಾಗ್ತಾ ಇತ್ತು ನನ್ನ ನೃತ್ಯ ಕಂಟಿನ್ಯೂ ಮಾಡೋದಕ್ಕೆ. ಬರೀ ಶನಿವಾರ ಭಾನುವಾರನೇ ತಗೊಂಡ್ರೆ ತುಂಬಾ ಟೈಮ್ ಕಡಿಮೆ ಆಗ್ತಾ ಇತ್ತು, ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಅಟ್ಲೀಸ್ಟ್ 5 ವರ್ಷದ ತನಕ ಅವ್ರ ಜೊತೆಗೆ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ಅದನ್ನ ಪೂರ್ಣ ಕೆಲಸನ ಬಿಟ್ಟು ನೃತ್ಯವನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದರಿಂದ ತುಂಬಾನೇ ಸಂತೋಷ ಆಗಿದೆ.
1: ಸಾರಿ ಫೀಲಿಂಗ್ ಇದೆಯಾ?
0: ಇಲ್ಲ ಇಲ್ಲ,
1: ಹ್ಯಾಪಿ. ಓಕೆ, ಈಗ ನೀವು ಒಂದು ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದೀರಾ. ಸೊ ಮಕ್ಕಳಲ್ಲಿ ಈ ಡಿಸಿಪ್ಲಿನ್ ಮತ್ತೆ ಕಲಾತ್ಮಕತೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ನೃತ್ಯದ ಮೂಲಕ ಹೇಗೆ ಬೆಳೆಸ್ತಾ ಇದ್ದೀರಾ ನೀವು? ಅಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಬಿಕಾಸ್ ನೌ ಇಟ್ ಈಸ್ ದ ಚಿಲ್ಡ್ರನ್ ಆರ್ ಲೂಸಿಂಗ್ ಇಟ್ ಅಲ್ವಾ?
0: ಹೌದು ಹೌದು, ಡಾನ್ಸ್ ಕ್ಲಾಸ್ ಬರ್ಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಖುಷಿ ಇರ್ಬೇಕು. ಸೊ ಎಲ್ಲರೂ ಚೆನ್ನಾಗಿ ನನ್ನ ಕಣ್ಕಪ್ ಹಾಕೊಂಡು ಬಿಂದಿ ಇಟ್ಕೊಂಡು ಬರ್ಬೇಕು ಕ್ಲಾಸ್ಗೆ ಚೆನ್ನಾಗಿ. ಸೊ ಬಂದ ತಕ್ಷಣ ಎಲ್ಲರು ನಗ್ನಾಗ್ತಾ ಇರ್ಬೇಕು ಕ್ಲಾಸ್ ನಲ್ಲಿ, ಟೈಮ್ ಸರಿಯಾಗಿ ಬರ್ಬೇಕು. ಬಂದ ತಕ್ಷಣ ನಾವು ಏನ್ 10 ಮಿನಿಟ್ಸ್ ವ್ಯಾಯಾಮ ಇರುತ್ತೆ ಅದನ್ನ ಮಾಡ್ಬೇಕು, ಅದು ಕೂಡ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ. ಸೊ ಕ್ಲಾಸ್ಗೆ ಮುಗಿಸ್ತಾರೆ. ಸೊ ಅದು ಒಂದು ರೊಟೀನ್.

0: ಫಿಕ್ಸ್ ಆಗತ್ತೆ.
1: ಓಕೆ,
0: ಸೊ ಅದೇ ಡಿಸಿಪ್ಲಿನ್ ಅವ್ರ ಕೈ ಫಾಲೋ ಆಗತ್ತೆ. ಮತ್ತೆ ಈ ತರ ನಾವು ಕಥೆಗಳು ಇದೆಲ್ಲ ಮಾಡಿದಾಗ ಅದರಲ್ಲಿ ಏನಿದೆ ನಾವು ನೀತಿ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದೇ ಹಾಡು ತಗೊಂಡಾಗ ಅದರಲ್ಲಿ ಯಾವ ರೀತಿ ಯಾವ ದೇವರ ಬಗ್ಗೆ ಇದೆ ಅದ್ರಲ್ಲಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಆಮೇಲೆ ಆ ಸಾಹಿತ್ಯದ ಅರ್ಥನ ನಾವು ಅದನ್ನ ಅಭಿನಯದ ಮೂಲಕ ಇದ್ ಮಾಡ್ತೀವಿ.
1: ಓಕೆ,
0: ಸೊ ಆ ಡಿಸ್ಕಷನ್ ಮಾಡಿದಾಗ ಸುಮಾರಾಗಿ ಅವರು ಅದೇನೇನು ಮಾರಲ್ ವ್ಯಾಲ್ಯೂಸ್ ಇದೆ ಅದೆಲ್ಲಾನು ಅರ್ಥ ಮಾಡ್ಕೋತಾರೆ. ಬರೀ ಕತೆ ಓದೋದ್ರಿಂದ ಅಲ್ಲ, ಅದನ್ನ ನಾವು ಅಭಿನಯನ ಮಾಡೋದ್ರಿಂದ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ ಮಕ್ಕಳಿಗೆ.
1: ಈಗಿನ ಪೋಷಕರು ಮಕ್ಕಳಿಗೆ ಕಲೆಯನ್ನ ಕಲಿಸುವಲ್ಲಿ ಏನೇನ್ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು? ರ್ಯಾಂಡಮ್ ಆಗಿ ತಗೊಂಡೋಗಿ ನನ್ನ ಮಗನಿಗೆ ಮಗಳಿಗೆ ಭರತನಾಟ್ಯಂ ಕಲಿಸ್ತೀನಿ ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತೀನಿ, ನನ್ಗೆ ಅದು ಆಸಕ್ತಿ ಇದೆ ನಾನು ಕಲಿಸ್ತೀನಿ ಅಂತ, ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಿಶ್ ಅಲ್ವಾ, ಅವ್ರಿಗೆ ಏನ್ ಇಷ್ಟ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಹೌದು, ಮಕ್ಕಳಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನ ಕೊಡಬೇಕು. ಈಗ ಪಕ್ಕದ ಮನೆಯವ್ರು ಸೇರಿಸಿದ್ರು ಡಾನ್ಸ್ ಗೆ, ನಾವು ಸೇರಿಸಿದ್ವಿ, ಅವ್ರು ಇದಕ್ಕೆ ಸೇರಿಸಿದ್ರು, ನಾವು ಇನ್ನೊಂದು ಅಭ್ಯಾಸಕ್ಕೆ ಸೇರಿಸಿದ್ವಿ, ಆ ತರ ಮಾಡಬಾರದು.
1: ನೀವು ಬಂದಾಗ ಕೇಳ್ತೀರಾ ಪೋಷಕರಲ್ಲಿ ಮಗುಗೆ ಇಷ್ಟ ಇದೆಯಾ?
0: ನಾನು ಮಕ್ಕಳನ್ನ ಕೇಳ್ತೀನಿ ಅಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ಗೂ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಅವ್ರಿಗೆ ಬೇರೆದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಚಿತ್ರಕಲೆ ಆಗ್ಬಹುದು ಅಥವಾ ನಾಟಕ ಮಾಡೋದ್ರಲ್ಲಾಗ್ಬಹುದು, ಸೊ ಬೇರೆ ಇದರಲ್ಲಿ ಇರುತ್ತೆ. ಇದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಬೇರೆ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದು ಅದರಲ್ಲಿ ಒಂದು ಆರ್ಟ್ ಫಾರ್ಮ್ ಅಲ್ಲಿ ಅಂತ ಇದ್ರೆ ಖಂಡಿತ ನಾನು ಪೇರೆಂಟ್ಸ್ಗೆ ತಿಳಿಸಿದೀನಿ. ಮತ್ತೆ ಇದರಿಂದ ಬಹಳಷ್ಟು ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಎನಿ ಆರ್ಟ್ ಫಾರ್ಮ್ ಇಂದ. ಸೊ ಯಾವ್ದಾರು ಒಂದು ಆರ್ಟ್ ಫಾರ್ಮ್ ಮಕ್ಕಳು ಕಲಿಲೇಬೇಕು ಅನ್ನೋದು ನಾನು ಹೇಳ್ಬಯಸ್ತೀನಿ.
1: ನಿಮ್ಮ ಕನಸಿನ ಪ್ರದರ್ಶನ ಅಥವಾ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀರಾ?
0: ಹೌದು, ಮುಂದೆ ಒಂದು ಉಪನಿಷತ್ ಬಗ್ಗೆ ಒಂದು ಡಾನ್ಸ್ ಡ್ರಾಮಾ ಮಾಡ್ಬೇಕು ಅಂತ ಒಂದು ಅನ್ಕೊಂಡಿದ್ದೀನಿ. ಕಠೋಪನಿಷತ್ ತಗೊಂಡು ಅದರಲ್ಲಿ ಇನ್ನು ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಉಪನಿಷತ್ನ ಒಂದು ಡಾನ್ಸ್ ಡ್ರಾಮಾ ಫಾರ್ಮ್ ಅಲ್ಲಿ ತರಬೇಕು ಅಂತ ಒಂದು ಯೋಜನೆ ಇದೆ.
1: ಬಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಲ್ವಾ? ರಿಸರ್ಚ್ ಮಾಡ್ಬೇಕು ಅದ್ರ ಬಗ್ಗೆ.
0: ಇನ್ನು ಬರೀ ಕಾನ್ಸೆಪ್ಟ್ ಅಷ್ಟೇ ಇದೆ, ಅದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡ್ಬೇಕು.
1: ಓಕೆ,
0: ಇನ್ನು ಬಹಳಷ್ಟು ಸಮಯ ಹಿಡಿಯತ್ತೆ.
1: ಓಕೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
0: ನೃತ್ಯ ಮನಸ್ಸಿಗೆ ಸಂತೋಷ ಕೊಡುವಂತದ್ದು, ಮತ್ತೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಇದು, ತುಂಬಾ ದೈವಿಕವಾದದ್ದು, ಇದನ್ನ ನಾವು ತುಂಬಾ ಗೌರವದಿಂದ ನೋಡ್ಬೇಕು.
1: ಎಲ್ರು ಕಲಿಬೇಕಂತಲೇ ಇಲ್ಲ, ನೋಡಿನೂ ಆನಂದ ಪಡಬಹುದು.
0: ಖಂಡಿತ, ಅದು ಕೂಡ ನೋಡ್ಲೇಬೇಕು, ನೋಡೋ ಜನ ಇದ್ರೇನೆ ಡಾನ್ಸ್ ಮಾಡ್ಲಿಕ್ಕೂ ಇದಾಗದು. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಈಗ ಇದನ್ನ ಕಲಿಯೋದ್ರಿಂದ ಅವರು ಬೇರೆ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾರೆ. ಸೊ ಇದರಿಂದ ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕಿಟ್ಟ ಸಮಯ ಕೊಡಕ್ ಆಗ್ತಿಲ್ಲ ಅಂತ ನೈನ್ತ್ ಟೆಂತ್ ಬಂದಂಗ ನಿಲ್ಸೋದು ಅದನ್ನ ಖಂಡಿತ ಮಾಡಬೇಡಿ. ಇದನ್ನ ಮಾಡೋದ್ರಿಂದ ಅವ್ರು 2 hours ಓದೋ ಪಾಠನ ಖಂಡಿತ 1 hour ಅಲ್ಲೇ ಇನ್ನು ಚೆನ್ನಾಗಿ ಓದ್ತಾರೆ. ಸೊ ಅಷ್ಟು ಕ್ರಿಯೇಟಿವ್ ಥಿಂಕಿಂಗ್ ಮೆಮೊರಿ ಅವರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರತ್ತೆ. ಸೊ ನಿಲ್ಲಿಸ್ಬೇಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಎಷ್ಟು ಮುಂದೆ ಬರ್ತಾರೆ ಬರ್ಲಿ.
1: ಓಕೆ ರಮ್ಯ ಅವರ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಈ ನೃತ್ಯ ಪ್ರಕಾರಗಳು ಮತ್ತೆ ಅದರಿಂದ ಮಕ್ಕಳಲ್ಲಿ ಯಾವ ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು, ಯಾವ ರೀತಿ ಅವರಲ್ಲಿ ಡಿಸಿಪ್ಲಿನ್ ಮೂಡಿಸಬಹುದು, ಅಂಡ್ ಇದು ಹೇಗೆ ಥೆರಪಿಟಿಕ್ ಆಗಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ನಮಗೆ.

0: ಆಕಾಶವಾಣಿ ಬೆಂಗಳೂರು. ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಕೇಳುಗರೆ, ನಾಳಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನ ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇನ್ನೀಗ ಕಾರ್ಯಕ್ರಮ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಪ್ರತಾಪ್ ಚಿತ್ರದ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಹಂಸಲೇಖರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಡಡ್ಕನ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀಕ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿತ್ತು.

ಮೋಹರ್ ಚಿತ್ರದ ಗೀತೆ ನೈವೇದ ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಆನಂದ್ ಭಕ್ಷೀರವರ ಸಾಹಿತ್ಯ, ವಿಜು ಶಹಾ ಅವರ ಸಂಗೀತವಿದೆ.

ಆಸೆಗೊಬ್ಬ ಮಿಸಿಗೊಬ್ಬ ಚಿತ್ರದ ಗೀತೆಯನ್ನು ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು ಈ ಗೀತೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಪ್ರಮಥ್ ಬಿಕೆ ಮತ್ತು ಎಂಎನ್ ಹರಣಿ ಅವರಿಂದ. 6:30 ಚಿಂತನ ಗೋಣಿ ಬಸವರಾಜ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:50 ರೈತರಿಗೆ ಸಲಹೆ. 7:15 ವಂದನಾ ಮೂರ್ತಿ ಮತ್ತು ವೀಣಾ ರಮೇಶ್ ಅವರಿಂದ ಭಾವಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ. 9:30 ಗಾನಗಂಗೆ. 10:30 ಸುನಹೇರೆ ಪಲ್. 11:00 ಸವಿ ನೆನಪು. ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತೀರಿ. 12:05 ವನಿತಾ ವಿಹಾರ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾರ್ಟ್ ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ದಿಗ್ವಿಜಯ್. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕುರಿತು ಡಾ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ. ಪ್ರಸೂತಿ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು. 1:20 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಳಿನಿ ಪೈ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಅದಾದ ನಂತರ 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 7:45 ಸಿರಿಗಂಧ. 9:15 ಪಿಎಸ್ ವಸಂತ ಅವರು ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾ ವಾದನ, ಮೃದಂಗ ಆರ್ ನರಸಿಂಹನ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.